ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 MHz. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಭಾದ್ರಪದ ಮಾಸದ 21ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕು ಶನಿವಾರ. ಸಮಯ 5:56:45. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ಇಂದಿನ ನಿನ್ನ ಕರ್ತವ್ಯಗಳನ್ನು ಪೂರೈಸು, ಅಂದರೆ ನಾಳಿನ ಕರ್ತವ್ಯ ತಾನಾಗಿಯೇ ಗೋಚರಿಸುವುದು. ಹೀಗೆಂದಿದ್ದಾರೆ ರೋಮನ್ ಲೇಖಕ ಸಿಸಿರೋ.

ಆಕಾಶವಾಣಿ ಮಡಿಕೇರಿ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಶಾಂತಲಾ ನಾಗರಾಜು, 6:35 ರೈತರಿಗೆ ಸಲಹೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಋತುಬಂಧ. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಪ್ರಾಯೋಜಿತ ಕಾರ್ಯಕ್ರಮ ಬಾಲ್ಯದಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಅಧ್ಯಾಯ. 9:10 ಚಿಣ್ಣರ ಲೋಕ ಪುಟ್ಟ ಮಕ್ಕಳಿಗಾಗಿ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ಇದರ ಮರುಪ್ರಸಾರ ಈ ಸಂಜೆ 4:00.

0: ಗಂಟೆಗೆ. 9:30ಕ್ಕೆ ಚಿತ್ರಚಿತ್ತಾರ, 10:00ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇಂದು ಮೀರಾಬಾಯಿ ಬಾಡ್ಕರ್ ಅವರ ಹಾಡುಗಾರಿಕೆ, 10:30ಕ್ಕೆ ಗಾನ ಬಜಾನ, 11:00ಕ್ಕೆ ಗಾನ ಡಂಗೂರ. ಈ ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ರಜನಿ ಜಿಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಕೃಷಿ ಉಡಾನ್ ಯೋಜನೆ. ಮಾತನಾಡುತ್ತಾರೆ ಎಂ ರವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20ಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ, 2:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಕ್ಕಿಯ ಬಳಗ, 3:00ಕ್ಕೆ ರೂಪಕ ವಿಶ್ವವ್ಯಾಪಿ ಗಣಪ, ರಚನೆ ಎಸ್ ಕಾರ್ತಿಕ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. 3:30ಕ್ಕೆ ನಾಟಕ ಎನ್ನ ಬೆಂದೊಡಲಿಗೆ, ರಚನೆ ಬಿಆರ್ ಪೊಲೀಸ್ ಪಾಟೀಲ್, ನಿರ್ದೇಶನ ಪ್ರಭಾ ಶಿರೂರು. 4:30ಕ್ಕೆ ನೆನಪು ನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:00ಕ್ಕೆ ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೋಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಸಂದರ್ಶಕರು ಹಾಗೂ ನಿರ್ವಹಣೆ ಎಂ ಶಕುಂತಲಾ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ, ಬಾಲ್ಯದಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಅಧ್ಯಾಯ. 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೆಳೆಯಲ್ಲಿ ಸಸಿಗಳ ತಯಾರಿಕೆ ಕ್ರಮ ಕುರಿತು ಡಾಕ್ಟರ್ ಹೆಚ್ ಜಿ ಅಕ್ಷಿತ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕೃಷಿ ಮಾಹಿತಿ. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00ಕ್ಕೆ ಸಿರಿಗಂಧ. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಯುವವಾಣಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿ ಅಭ್ಯಾಸ ಮಾಡುತ್ತಿರುವ ಹಾಸನದ ಸ್ಮೃತಿ ಎಸ್ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಹಾಸನ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಸರಬ್ಜೀತ್ ಕೌರ್. The 18th BRICS summit is set to begin at Bharat Mandapam in New Delhi today. The two-day grand event will bring together 11 major emerging and developing economies, including Brazil, China, Egypt, Ethiopia, Indonesia, India, Iran, Russia, Saudi Arabia, South Africa, and the UAE. During the high-level event, leaders of the BRICS member countries are expected to discuss key issues including global governance, multilateralism, trade and investment, technology, food and energy security, healthcare, disaster resilience, and critical supply chains. The summit is being held under India's 2026 BRICS chairship with the theme Building for Resilience, Innovation, Cooperation, and Sustainability. Several key world leaders will participate in the high-profile summit. Prime Minister Narendra Modi will be joined by Russian President Vladimir Putin, Chinese President Xi

ಕಾರ್ಯಕ್ರಮದ ಕೊನೆಯಲ್ಲಿ ಕುಯಿಂತೋಡು ದಾಮೋದರ ಅವರ ರಚನೆ ಹಾಡಿದ್ದಾರೆ ದೊಡ್ಡೇರ ದೀಪಕ್ ಹಾಗೂ ಅಪೂರ್ವ.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೋಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಸಂದರ್ಶಕರು ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಆಕಾಶವಾಣಿ ಮಡಿಕೇರಿ, ಸಮಯ 6:30. ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನ.

0: ಮಂಗಳ ಆಕಾಶವಾಣಿ. ಈಗ ಚಿಂತನ ಶಾಂತಲಾ ನಾಗರಾಜ್ ಅವರಿಂದ.
1: ಅಂದು ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಭಾರೀ ಕೋಲಾಹಲವಾಗಿತ್ತು. 14 ವರ್ಷದ ಹುಡುಗನೊಬ್ಬ ತನ್ನ ತಂದೆಯನ್ನು ಕೋಲಿನಿಂದ ಸಾಯುವಂತೆ ಹೊಡೆದು ಬಿಟ್ಟಿದ್ದ. ಅವನ ತಾಯಿ ಗಂಡನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅವನ ಚಿಕ್ಕಮ್ಮ ಅವನನ್ನು ದರದರನೆ ಎಳೆದುಕೊಂಡು ಹತ್ತಿರವಿದ್ದ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ಕರೆತಂದರು. ಅಷ್ಟು ಹೊತ್ತಿಗಾಗಲೇ ತಾಯಿ ಮತ್ತು ಚಿಕ್ಕಮ್ಮಂದರಿಂದ ಬೈಗುಳ ಹೊಡೆತ ತಿಂದಿದ್ದ. ಆದರೂ ಅವನ ಮುಖ ಬಿರುಸಾಗಿಯೇ ಇತ್ತು ಮತ್ತು ತಾನು ಮಾಡಿದ್ದೇ ಸರಿ, ತನ್ನಪ್ಪ ಅದಕ್ಕೆ ಲಾಯಕ್ಕು ಎಂದೇ ವಾದಿಸುತ್ತಿದ್ದ. ಅಲ್ಲಿದ್ದ ಹಿರಿಯ ಆಪ್ತ ಸಮಾಲೋಚಕಿ ಅವನನ್ನು ತಮ್ಮ ಮುಂದಿದ್ದ ಕುರ್ಚಿಯಲ್ಲಿ ಕೂಡಿಸಿ ಒಂದು ಲೋಟ ನೀರು ಕುಡಿಸಿ ಚಿಕ್ಕಮ್ಮನನ್ನು ಆ ರೂಮಿನಿಂದ ಹೊರಗೆ ಕಳಿಸಿ ಸ್ನೇಹದ ಧ್ವನಿಯಲ್ಲಿ ಕೇಳಿದರು, ಮಗು.

0: ನಿನಗೆ ಈಗ ಹೇಗನಿಸುತ್ತದೆ? ಅವನು ಸುಮ್ಮನೆ ಅವರ ಮುಖ ನೋಡಿದ. ನಂತರ ತಲೆ ಕೆಳಗಡೆ ಹಾಕಿ ಒಂದು ಪಾದದಿಂದ ಮತ್ತೊಂದು ಪಾದವನ್ನು ಹೊಸೆಯುತ್ತಾ ನಿರಾಸೆಯನ್ನೇ ಮೈತುಂಬಾ ಹೊದ್ದಂತೆ ಕುಳಿತ. 5 ನಿಮಿಷಗಳ ನಂತರ ಆಪ್ತ ಸಮಾಲೋಚಕಿಯ ಕೈ ಹಿಡಿದು ಗೊಳೋ ಎಂದು ಅಳಲು ಪ್ರಾರಂಭಿಸಿದ. ಅವರು ಹಾಗೆ ಅಳುತ್ತಿದ್ದರೂ ಏನೂ ಹೇಳದೆ ಸುಮ್ಮನೆ ತಲೆ ಸವರಿಸಿದರು. ನಿಧಾನವಾಗಿ ಸುಧಾರಿಸಿಕೊಂಡ ಹುಡುಗ ಹೇಳಿದ್ದು, ನನ್ನ ತಂದೆ ಸದಾ ನನ್ನನ್ನ ಹೀಯಾಳಿಸುತ್ತಿದ್ದರು. ನಾನು ಏನು ಮಾಡಿದರೂ ಅದರಲ್ಲೂ ತಪ್ಪು ಹುಡುಕುತ್ತಿದ್ದರು. ನನ್ನಣ್ಣನನ್ನು ಹೋಲಿಸುತ್ತಾ ಅವನ ಕಾಲಿನ ಕೆಳಗೆ ತೂರು ಎನ್ನುತ್ತಿದ್ದರು. ಅಣ್ಣನೂ ವ್ಯಂಗ್ಯವಾಗಿ ನಗುತ್ತಿದ್ದ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣವೆಂದು ನಿರ್ಧಾರ ಮಾಡಿದ್ದೆ. ಸಾಯುವ ಮೊದಲು ಅಪ್ಪನಿಗೆ ಅವರು ನನಗೆ ಹೊಡೆಯುತ್ತಿದ್ದಂತೆ ಹೊಡೆದು ನನ್ನ ಕೋಪ ತೀರಿಸಿಕೊಳ್ಳಬೇಕೆಂದು ಈ ದಿನ ಹೊಡೆದೆ. ಇದು ಕೀಳರಿಮೆ ಎನ್ನುವ ಮಾನಸಿಕ ವ್ಯತ್ಯಯದ ಫಲಿತಾಂಶ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎನ್ನುವುದು ಮಾನಸಿಕ ರೋಗವಲ್ಲ, ಆದರೆ ಯಾವುದೇ ಮಾನಸಿಕ ರೋಗಕ್ಕೆ ಎಡೆಮಾಡಿ ಕೊಡಬಹುದಾದ ಸಾಧ್ಯತೆ ಉಳ್ಳದ್ದು. ಮೇಲಿನ ಉದಾಹರಣೆಯನ್ನೇ ತೆಗೆದುಕೊಂಡರೆ ಆ ಹುಡುಗನಿಗೆ ಈ ಕೀಳರಿಮೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಎಡೆಮಾಡಿ ಕೊಟ್ಟಿದೆ. ತಂದೆಯಾದವನನ್ನು ಮಗ ಹೊಡೆಯುವುದನ್ನು ಸಮಾಜ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಇವತ್ತು ತಂದೆಯನ್ನು ಹೊಡೆಯುವ ಕ್ರೌರ್ಯ ತೋರಿಸಿದವನು ನಾಳೆ ರಸ್ತೆಯಲ್ಲೂ ಯಾರಾದರೂ ಇವನಿಗಿಷ್ಟವಾಗದ ಹಾಗೆ ನಡೆದುಕೊಂಡರೆ ಅವರನ್ನೂ ಹೊಡೆಯಬಹುದು. ಹೀಗೆ ಕ್ರೌರ್ಯವೇ ಆಪ್ತವಾಗಿ ಬಿಟ್ಟರೆ ಆತ್ಮಸಾಕ್ಷಿ ನಾಶವಾಗಿ ಸಮಾಜದ ಭಯ, ಹಿರಿಯರ ಭಯ, ಪೊಲೀಸು ವ್ಯವಸ್ಥೆಯ ಭಯ ಇಲ್ಲವಾಗುತ್ತದೆ. ಇಂಥ ವ್ಯಕ್ತಿಗಳು ಸಮಾಜ ಕಂಟಕರಾಗುತ್ತಾರೆ. ಮಕ್ಕಳಲ್ಲಿ ಕೀಳರಿಮೆ ಯಾಕೆ ಬೆಳೆಯುತ್ತದೆ ಎನ್ನುವುದನ್ನು ಮನೋವಿಜ್ಞಾನ ಹಲವು ಕಾರಣಗಳಿಂದ ವಿವರಿಸುತ್ತದೆ. ಮನೆಯಲ್ಲಿ, ಶಾಲೆಯಲ್ಲಿ, ಸ್ನೇಹಿತರ ವಲಯದಲ್ಲಿ ಯಾವುದೇ ಕಾರಣಕ್ಕೆ ಪದೇ ಪದೇ ಹೀಯಾಳಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಬರಬಹುದು. ಉದಾಹರಣೆಗೆ ಕಪ್ಪು ಬಣ್ಣ, ಕುಳ್ಳು, ಉಬ್ಬು ಹಲ್ಲು, ಕಡಿಮೆ ಅಂಕ ತೆಗೆಯುವ ಪೆದ್ದುತನ, ಇಂಥವನ್ನ ಪದೇ ಪದೇ ಹೇಳಿ ಮತ್ತೊಬ್ಬರೊಡನೆ ಹೋಲಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಖಂಡಿತ ಬರಬಹುದು. ಕೀಳರಿಮೆ ಬಂದ ಎಲ್ಲ ಮಕ್ಕಳು ಮಾನಸಿಕ ವ್ಯತ್ಯಯಗಳೇನೂ ಆಗುವುದಿಲ್ಲ, ಆದರೆ ಮಕ್ಕಳು ಅದನ್ನು ಮೀರಿ ಬದುಕನ್ನು ಸುಂದರವಾಗಿಯೇ ಕಟ್ಟಿಕೊಳ್ಳಬಹುದು. ಕೆಲವರು ಹಿಂಜರಿಕೆಯ ಸ್ವಭಾವ ಬೆಳೆಸಿಕೊಂಡು ಎಲೆಮರೆಯ ಕಾಯಿಗಳಂತೆ ಬದುಕಿ ಬಿಡಬಹುದು. ಕೆಲವರು ಮಾತ್ರ ಉಗ್ರರಾಗಿ ಪ್ರತೀಕಾರಕ್ಕೆ ಹಲವು ಸಮಾಜ ಬಾಹಿರ ಕೆಲಸಗಳನ್ನು ಮಾಡಿ ಅದರಲ್ಲೇ ತೃಪ್ತಿ ಹೊಂದಬಹುದು. ಮಕ್ಕಳನ್ನು ಬೆಳೆಸುವಾಗ ಪೋಷಕರಿಗೆ ಈ ಬಗ್ಗೆ ವೈಜ್ಞಾನಿಕ ಅರಿವು ಇರುವುದು ಅತಿ ಮುಖ್ಯ. ಮಕ್ಕಳನ್ನು ಗದರದೆ ಬೈಯದೆ ಬೆಳೆಸುವುದು ಖಂಡಿತ ಸಾಧ್ಯವಿಲ್ಲ, ಆದರೆ ಅದರಲ್ಲಿ ಮಿತಿ ಇರಬೇಕು. ಆದಷ್ಟು ಬೇರೆಯವರ ಜೊತೆಯಲ್ಲಿ ಹೋಲಿಸುವುದನ್ನು ನಿಲ್ಲಿಸಬೇಕು. ಮನೋವಿಜ್ಞಾನ ಹೇಳುವುದೆಂದರೆ ಪ್ರತಿ ಜೀವಿಯೂ ವಿಭಿನ್ನ. ಒಬ್ಬರ ಬುದ್ಧಿಯ ಹಾಗೆ ಮತ್ತೊಬ್ಬರಿಗೂ ಇರುವುದು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಜಾಣತನ ಇದ್ದೇ ಇರುತ್ತದೆ. ಅದನ್ನ ಬಾಲ್ಯದಲ್ಲೇ ಹೆತ್ತವರು ಗುರುತಿಸಬೇಕು. ಮಕ್ಕಳು ಮಾಡುವ ಸಣ್ಣ ಕೆಲಸವನ್ನು ಮೆಚ್ಚಬೇಕು. ಅದನ್ನ ಪಾಸಿಟಿವ್ ಸ್ಟ್ರೋಕ್ ಎನ್ನುತ್ತಾರೆ. ತಪ್ಪು ಮಾಡಿದಾಗ ಧಾರಾಳವಾಗಿ ಬೈಯುವ ಪೋಷಕರು ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳುವುದಕ್ಕೆ ಜಿಪ್ಪಿಣತನವನ್ನು ತೋರಿಸಬಾರದು. ನೀವು ಕೊಡುವ ಒಂದೊಂದು ಮೆಚ್ಚುಗೆಯು ಮಗುವಿನಲ್ಲಿ ಆತ್ಮಬಲವನ್ನು ಬೆಳೆಸುತ್ತದೆ. ಮುಂದೆ ಅವರು ಸತ್ಪ್ರಜೆಗಳಾಗಿ ಬಾಳುತ್ತಾರೆ.
1: ಇದುವರೆಗೆ ಶಾಂತಲಾ ನಾಗರಾಜು ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ಕೇಳಿ ರೈತರಿಗೆ ಸಲಹೆ.
1: ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಕಾಫಿ ಸಸಿಗಳನ್ನು ನೆಡಬಹುದು. ಮುಂಗಾರಿನ ನಂತರದ ಗೊಬ್ಬರವನ್ನು ಕಾಫಿ ಗಿಡಗಳಿಗೆ ಕೊಡಬೇಕಾಗತ್ತೆ. ಅನುತ್ಪಾದಕ ರೋಬಸ್ಟ ತಾಕುಗಳಲ್ಲಿ ಕಸಿ ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅಂದರೆ ಟಾಪ್ ಗ್ರಾಫ್ಟಿಂಗ್ ಅಂತ ಕರಿತೀವಿ, ಮೇಲುಕಸಿ ಮಾಡುವಂಥ ವಿಧಾನವನ್ನು ನಾವು ಅನುಸರಿಸ್ಬೋದು. ಬಿಳಿ ಕಾಂಡಕೊರಕದ ಬಾಧೆಗೆ ಒಳಗಾದಂಥ ಕಾಫಿ ಗಿಡಗಳನ್ನು ಪತ್ತೆ ಹಚ್ಚಬೇಕಾಗತ್ತೆ. ಪತ್ತೆ ಹಚ್ಚಿ ಅವುಗಳನ್ನು ಕಿತ್ತಾಕಬೇಕಾಗತ್ತೆ. ಆ ಗಿಡಗಳಲ್ಲಿರುವಂಥ ಕೀಟಗಳನ್ನು ಕೊಲ್ಲೋದಕ್ಕೆ ನಾವು ತಕ್ಷಣವೇ ಸುಟ್ಟು ಹಾಕಬೇಕಾಗತ್ತೆ. ಒಂದು ವೇಳೆ ಆ ಕಾಫಿ ಗಿಡದ ಕಾಂಡಗಳನ್ನು ನಾವು ಬಳಸ್ಕೊಳ್ಳೋದಾದರೆ ಆ ಕಾಂಡಗಳನ್ನು 10 ದಿನದ ಕಾಲ ನೀರಿನಲ್ಲಿ ಮುಳುಗಿಸಿ ಆ ಕೀಟಗಳು ಸತ್ತಿದವೆ ಅನ್ನೋದನ್ನು ಖಚಿತಪಡಿಸ್ಕೊಂಡ ಮೇಲೇ ಆ ಕಾಂಡಗಳನ್ನು ನಾವು ಬಳಸ್ಕೋಬಹುದು. ಬೆರ್ರಿ ಬೋರರ್ನ ಪ್ರೌಢ ಕೀಟಗಳನ್ನು ನಾವು ಆಕರ್ಷಿಸೋದಕ್ಕೆ ಪ್ರತಿ ಎಕರೆಗೆ 10 ರಂತೆ

0: ಬ್ರೋಕಾ ಬಲೆಗಳನ್ನು ನಾವು ಕಾಫಿ ತೋಟದಲ್ಲಿ ಅಳವಡಿಸಬೇಕಾಗತ್ತೆ. ರೆಕ್ಕೆ ಬೋರರ್ ಬಾಧಿತ ಗಿಡಗಳನ್ನು ನಾವು ಪತ್ತೆ ಹಚ್ಚಬೇಕಾಗತ್ತೆ. ಹಾಗೆಯೇ ಈ ವಯಸ್ಕ ರೆಕ್ಕೆ ಬೋರರನ್ನು ನಾವು ಬಲೆಗೆ ಬೆಳೆಸೋದಕ್ಕೆ ಕಾಫಿ ತೋಟಗಳಲ್ಲಿ ಕ್ಸೈಕಾಮ್ ಬಲೆಗಳನ್ನು ಅಳವಡಿಸಬೇಕಾಗತ್ತೆ. ಇದಕ್ಕೋಸ್ಕರ ನಾವು ಪ್ರತಿ ಎಕರೆಗೆ 12 ಈ ಕ್ಸೈಕಾಮ್ ಬಲೆಗಳನ್ನು ಕಾಫಿ ತೋಟದಲ್ಲಿ ಅಳವಡಿಸಬೇಕಾಗತ್ತೆ. ಮುಂಗಾರಿನ ನಂತರ ಕಾಫಿ ತೋಟಗಳಲ್ಲಿ ಎಲೆ ತುಕ್ಕು ರೋಗ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಈ ಎಲೆ ತುಕ್ಕು ರೋಗ ಕಂಡುಬಂದರೆ ನಾವು ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ 400 ml %5 ಹೆಕ್ಸಾಕ್ರೋನಜೋಲನ್ನು 200 L ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಕೈಗೊಳ್ಳಬಹುದು. ಇದಕ್ಕೆ ಬದಲಾಗಿ 200 ml ಪ್ರೋಪಿಕ್ರೋಜೋಲ್ 25% ಇನ್ನೂರು ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ನಾವು ಸಿಂಪಡಣೆಗೆ ಬಳಸ್ಕೋಬಹುದು. ಇದಕ್ಕೆ ಬದಲಾಗಿ 30 g ಹೆಕ್ಸಾಕ್ರೋನಜೋಲ್ 75% 200 L ನೀರಿನಲ್ಲಿ ಬೆರೆಸ್ಕೊಂಡು ನಾವು ಸಿಂಪಡಣೆಗೆ ಬಳಸ್ಕೋಬಹುದು. ಅದಲ್ಲದೆ 200 ml ಟೆವಿಕ್ರೋಜೋಲ್ 38.39% ಇನ್ನೂರು ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ನಾವು ಸಿಂಪಡಣೆಗೆ ಬಳಸ್ಕೋಬಹುದು. ಇದ್ರ ಜೊತೆಗೆ ನಾವು ಪ್ರತಿ ಬ್ಯಾರಲ್ ನೀರಿಗೆ 100 ml ಅಂಟು ದ್ರಾವಣವನ್ನು ಬೆರೆಸ್ಕೊಂಡು ಆನಂತರ ಸಿಂಪಡಣೆ ಮಾಡೋದನ್ನು ಮರಿಬಾರದು. ಇದು ಬಹಳ ಮುಖ್ಯವಾದಂಥ ಅಂಶ. ಇನ್ನು ಸಸ್ಯ ಕ್ಷೇತ್ರಗಳಲ್ಲಿ ಅಥವಾ ನರ್ಸರಿಯಲ್ಲಿ ನಾವು ನೆರಳು ಬಲೆಯನ್ನು ಅಥವಾ ಚಪ್ರವನ್ನು ಕ್ರಮೇಣವಾಗಿ ತೆಗೆದಾಕಬೇಕಾಗತ್ತೆ. ಮೈರೋಥೀಷಿಯಂ ಎಲೆ ಚುಕ್ಕೆ ರೋಗ ಈ ಸಸ್ಯ ಕ್ಷೇತ್ರಗಳಲ್ಲಿ ಅಥವಾ ನರ್ಸರಿಯಲ್ಲಿ ಕಂಡುಬಂದರೆ ಪ್ರತಿ ಲೀಟರ್ ನೀರಿಗೆ 1 ml ಪ್ರೋಪಿಕ್ರೋನಜೋಲ್ 25% ಶಿಲೀಂದ್ರನಾಶಕವನ್ನು ನಾವು ಸಿಂಪಡಣೆಗೆ ಬಳಸ್ಕೋಬೇಕಾಗತ್ತೆ. ಆನಂತರದ ಸಿಂಪಡಣೆಗೆ ನಾವು ಪ್ರತಿ ಲೀಟರ್ ನೀರಿಗೆ 2 g ಮ್ಯಾಂಕೋಜಬ್ 75 WP ಬೆರೆಸ್ಕೊಂಡು ಕಾಫಿ ಸಸ್ಯಗಳ ಎಲ್ಲ ಭಾಗಗಳು ಚೆನ್ನಾಗಿ ಆವರಿಸೋ ರೀತಿಯಲ್ಲಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಕಂದು ಚುಕ್ಕೆ ರೋಗ ಕೂಡ ಈ ಕಾಫಿ ಸಸ್ಯಗಳಲ್ಲಿ ಕಂಡುಬರುತ್ತೆ. ಇದನ್ನು ಬ್ರೌನ್ ಐ ಸ್ಪಾಟ್ ಅಂತ ಕರೀತಾರೆ. ಈ ರೋಗ ಕಂಡುಬಂದರೆ ಇದರ ಒಂದು ನಿವಾರಣೆಗೆ ನಾವು ಪ್ರತಿ ಲೀಟರ್ ನೀರಿಗೆ 1 ml ಟೆಬಿಕೋನಜೋಲ್ 38.39% ಬೆರೆಸ್ಕೊಂಡು ಆ ಕಂದು ಚುಕ್ಕೆ ರೋಗ ಬಂದಿರುವಂಥ ಗಿಡಗಳಿಗೆ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಕಾಫಿ ಗಿಡಗಳನ್ನು ನೆಡೋದಕ್ಕೆ ನಾವು 45 cm ಉದ್ದ, 45 cm ಅಗಲ ಮತ್ತು 45 cm ಆಳದ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಪ್ರತಿ ಗುಂಡಿಗೆ 1.5-2 kg ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ. ಮೇಲ್ಮಣ್ಣಿನ ನಂತರ ಉಪಮಣ್ಣಿಂದ ಗುಂಡಿಯನ್ನು ಮುಚ್ಚಬೇಕಾಗತ್ತೆ. ಪ್ರತಿ ಗುಂಡಿಗೆ 20-30 g ಶಿಲಾರಂಜಕ ಜೊತೆಗೆ ಕೆಲವೊಂದು ಹರಳು ರೂಪದ ಕೀಟನಾಶಕವನ್ನು ನಾವು ಹಾಕಬೇಕಾಗತ್ತೆ. ಗಿಡಗಳ ನಾಟಿ ವಿನ್ಯಾಸವನ್ನು ಸಸಿಗಳನ್ನು ನಾಟಿ ಮಾಡುವಂಥ ಪ್ರದೇಶದ ಇಳಿಜಾರು ಮತ್ತು ನಾವು ಹಾಕ್ಕೋಬೇಕು ಅಂದಿರುವಂಥ ಕಾಫಿ ತಳಿಯ ವಿಧ ಇವುಗಳ ಮೇಲೆ ನಿರ್ಧರಿಸಬೇಕಾಗತ್ತೆ. ಇನ್ನು ಈ ಕಾಫಿ ಗಿಡಗಳ ಸಾಲುಗಳ ನಡುವಿನ ಅಂತರ ಮತ್ತು ಸಸ್ಯಗಳ ನಡುವಿನ ಅಂತರ ತಳಿಗಳ ಮೇಲೆ ಅವಲಂಬಿಸಿರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ಹಸಿರೇ ಉಸಿರು.
1: ಹಸಿರು ಅಂದ್ರೆ ಹೇಳೋದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
2: ಹಸಿರು ಹಸಿರಿನ ಎಲೆ ಮೇಲೆ
0: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
2: ಮಿಂಚು ಮಿನುಗಿನ ತನಿಯ ಬನಿ,
0: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
3: ಮಾನವನ ಗುವೆಯ ಇಲ್ಲ ದಾನವನ ಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.

ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

ಕೇಳುಗರೆ, 2026-27 ಸಾಲಿನ ಎಸ್ಸಿಪಿ ಯೋಜನೆಗಳ ಸೌಲಭ್ಯಗಳ ಕುರಿತು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ

ಕೇಳುಗರೆ, 2026-27 ಸಾಲಿನ ಎಸ್ಸಿಪಿ ಯೋಜನೆಗಳ ಸೌಲಭ್ಯಗಳ ಕುರಿತು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಮೂಲಕ 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ಉದ್ದಿಮೆದಾರರಿಗೆ ಶೇಕಡ 50-60 ಸಹಾಯಧನ ಕಾರ್ಯಕ್ರಮಗಳಡಿಯಲ್ಲಿ ಸೌಲಭ್ಯ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕುಹಿನೂರು ರಸ್ತೆ, ಮಡಿಕೇರಿ, ಕೊಡಗು ಜಿಲ್ಲೆ ಹಾಗೂ ದೂರವಾಣಿ ಸಂಖ್ಯೆ 0827-22-22-7 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

0: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಸ್ವರ ಮಾಧುರ್ಯ. ಇಂದು ಗೋಪಾಲಕೃಷ್ಣ ಭಾರತಿಯವರ ರಚನೆ, ಜಗನ್ಮೋಹಿನಿ ರಾಗ ರೂಪಕ ತಾಳ, ಗಾಯಕರು ಟಿಕೆ ಗೋವಿಂದರಾವ್.
1: ದಿನ

ಇದುವರೆಗೆ ಟಿ ಕೆ ಗೋವಿಂದರಾವ್ ಅವರ ಹಾಡುಗಾರಿಕೆಯಲ್ಲಿ ಜಗನ್ಮೋಹಿನಿ ರಾಗ ರೂಪಕ ತಾಳದಲ್ಲಿ ಗೋಪಾಲಕೃಷ್ಣ ಭಾರತಿಯವರ ರಚನೆಯನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ.

0: ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್.

0: 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
1: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
3: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಕೇಳುಗರೆ, ಈ ಬೆಳಗ್ಗೆ 9:10 ಚಿಣ್ಣರ ಲೋಕ ಪುಟ್ಟ ಮಕ್ಕಳಿಗಾಗಿ ಕಾರ್ಯಕ್ರಮ. ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮದ ಮರು ಪ್ರಸಾರ ಈ ಸಂಜೆ 4:00. ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೆಳೆಯಲ್ಲಿ ಸಸಿಗಳ ತಯಾರಿಕೆ ಕ್ರಮ ಕುರಿತು ಡಾಕ್ಟರ್ ಹೆಚ್ಜೆ ಅಕ್ಷಿತಾ ಅವರೊಂದಿಗೆ ಸಂದರ್ಶನವಿದೆ. ಈ ಕಾರ್ಯಕ್ರಮದ ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿ ಅಭ್ಯಾಸ ಮಾಡುತ್ತಿರುವ ಹಾಸನದ ಸ್ಮೃತಿ ಎಸ್ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಹಾಸನ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷಾ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಹಿಡಿಯಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಭರಿಷ್ಠೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ್, ನಶೆಮುಕ್ತ ಯುವಜನತೆ ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ. ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಈಗ ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಗೃತಿ ಅಭಿಯಾನ ಜರುಗುತ್ತಿದೆ. ಪ್ರತಿದಿನ ಸಂಜೆ 6-8 ಗಂಟೆಯವರೆಗೆ ಮಕ್ಕಳು ಮೊಬೈಲ್ ಹಾಗೂ ಟಿವಿ ಬಳಕೆಯನ್ನು ಕಡಿಮೆ ಮಾಡಿ ಓದು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುವಂತೆ ಪೋಷಕರು ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ತಿಳಿಸಿದ್ದಾರೆ. ವಿಷನ್ 90+ ಆನ್ಲೈನ್ ತರಗತಿಯನ್ನು ಸಹ ಆರಂಭಿಸಲಾಗಿದೆ ಎಂದರು. ಆಪರೇಷನ್ ನನ್ಹೆ ಫರಿಷ್ಠೆ ಅಡಿ ನೈಋತ್ಯ ರೈಲ್ವೆ ವಲಯದಲ್ಲಿ ರೈಲ್ವೆ ರಕ್ಷಣಾ ದಳ ಆಗಸ್ಟ್ ತಿಂಗಳಲ್ಲಿ ಒಟ್ಟು 33 ಮಕ್ಕಳನ್ನು ರಕ್ಷಿಸಿದೆ. ಆಪರೇಷನ್ ಸತರ್ಕ್ ಹಾಗೂ ನಾರ್ಕೋ ಅಡಿ ಅಕ್ರಮ ಮದ್ಯ ಹಾಗೂ ಮಾದಕ ವಸ್ತುಗಳ ಸಾಗಾಟಕ್ಕೂ ರೈಲ್ವೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನಮಡಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನೈಋತ್ಯ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್

0: ನನ್ನ ಪರಿಷ್ಠೆಯಲ್ಲಿ 33 ಮಕ್ಕಳಲ್ಲಿ 27 ಹುಡುಗರು ಮತ್ತು 6 ಹುಡುಗಿಯರನ್ನು ರಕ್ಷಿಸಿ ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಆಪರೇಷನ್ ನಾರ್ಕೋ ಮತ್ತು ಸತರ್ 127 ಕೆಜಿ ಗಾಂಜಾ, 15 ಕೆಜಿ ಅಂಫೆಟಮಿನ್ ಸೇರಿ 12.5 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಆಪರೇಷನ್ ಉಪಲಬ್ಧ 12 ಟಿಕೆಟ್ ದಲ್ಲಾಳಿಗಳನ್ನು ಬಂಧಿಸಿ 3 ಲಕ್ಷ ಮೌಲ್ಯದ ಟಿಕೆಟ್ಗಳನ್ನು ಜಪ್ತಿ ಮಾಡಲಾಗಿದೆ. 67 ಪ್ರಕರಣಗಳಲ್ಲಿ 66 ಲಕ್ಷ ಮೌಲ್ಯದ ಕಳೆದು ಹೋದ ವಸ್ತುಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ. ಈ ಪ್ರಯಾಣಿಕರ ಸುರಕ್ಷತೆಗೆ ಶ್ರಮಿಸಿದ ಆರ್ಪಿಎಫ್ ಸಿಬ್ಬಂದಿಯನ್ನು ವ್ಯವಸ್ಥಾಪಕರಾದ ಪಿ ಅನಂತ್ ಅವರು ಮನಸಾರೆ ಮೆಚ್ಚಿದ್ದಾರೆ.
1: ಬಳ್ಳಾರಿ ಯುವ ಭಾರತ ಕೇಂದ್ರ ಆಯೋಜಿಸಿದ್ದ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಜಿಲ್ಲಾ ಮನೋ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಡಾ ವೀರೇಂದ್ರ ಕುಮಾರ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, ಅನೇಕ ಯುವಜನರು ಮದ್ಯ, ಮಾದಕ ಹಾಗೂ ತಂಬಾಕು ಉತ್ಪನ್ನಗಳ ವ್ಯಸನದಿಂದ ವೈಯಕ್ತಿಕ, ಕುಟುಂಬದ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಆಪ್ತ ಸಮಾಲೋಚನೆ ಹಾಗೂ ವ್ಯಸನ ಮುಕ್ತಿ ಚಿಕಿತ್ಸೆಯಿಂದ ಅವರ ಮುಖ್ಯವಾಹಿನಿಗೆ ಮರಳಲು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಹಾಲಹಳ್ಳಿಯ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದ ಸಭಾಂಗಣದಲ್ಲಿ ಇಂದು ನಡೆಯಲಿದೆ. ಸಮಾಜ ಸೇವಕ ನಾಗಯ್ಯ ಸ್ವಾಮಿ ಹಾಗೂ ಸಾಹಿತಿ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಪ್ರದಾನಿಸಲಿದ್ದಾರೆ. 20 ವಿದ್ಯಾರ್ಥಿಗಳಿಗೆ ವಿವಿಧ ವಿಭಾಗಗಳಲ್ಲಿ 20 ಚಿನ್ನದ ಪದಕ ಹಾಗೂ ಒಟ್ಟು 112 ವಿದ್ಯಾರ್ಥಿಗಳಿಗೆ ಕುಲಾಧಿಪತಿ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಸಕ್ಕರೆ ವಲಯದಲ್ಲಿ ಆರ್ಥಿಕ ಸುದೃಢತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬಾಕಿ ಹಣ ಸಕಾಲಿಕ ಪಾವತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಶೇಕಡ 97% ಕಬ್ಬು ಬಾಕಿ ಹಣ ಪಾವತಿಸಿದೆ. 2025-26 ಸಕ್ಕರೆ ಹಂಗಾಮಿನಲ್ಲಿ ಆಗಸ್ಟ್ 20ರ ವೇಳೆಗೆ ಶೇಕಡ 97% ಕಬ್ಬಿನ ಹಣ ಪಾವತಿಸಿದೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಗಮನಾರ್ಹ ಸುಧಾರಣೆ ಮತ್ತು ರೈತರಿಗೆ ಸಕಾಲಿಕ ಬಾಕಿ ಪಾವತಿಗೆ ಯೋಜಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸಚಿವ ಸಂಪುಟ ಸಭೆ 18ನೇ ತಾರೀಕು ಮಂಗಳೂರಿನಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಈ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ, ಮೀನುಗಾರಿಕೆ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಚರ್ಚಿಸಲಾಗುವುದು ಎಂದರು. ರಾಜ್ಯ ಸಚಿವ ಸಂಪುಟ ಸಭೆಯ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಧ ಕ್ಷೇತ್ರಗಳ ಉದ್ಯಮಿಗಳು ಮತ್ತು ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ರಸ್ತೆ ಅಭಿವೃದ್ಧಿಗೆ 28 ಕೋಟಿ ರೂಪಾಯಿ ಯೋಜಿತ ಪ್ರಸ್ತಾವ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಅಪ್ರೆಂಟಿಸ್ಗಳ ವಾಸ್ತವ್ಯಕ್ಕೆ ವಸತಿ ಗೃಹ ಸ್ಥಾಪಿಸಲು ನೂತನ ಪ್ರಸ್ತಾವ ಸಲ್ಲಿಸಲು ಸಚಿವ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದರು. ನೆದರ್ಲ್ಯಾಂಡ್ಸ್ ಜಾಗತಿಕ ಸೆಮಿಕಂಡಕ್ಟರ್ ಸಂಸ್ಥೆ ನೆಕ್ಸ್ಪೀರಿಯಾ ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಮತ್ತು ಇತರೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ಸ್ಥಾಪಿಸಲು ರಾಜ್ಯದಲ್ಲಿ ಹೂಡಿಕೆ ಮಾಡಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಪೀರಿಯಾ ಸಂಸ್ಥೆಯ ಜಾಗತಿಕ ಮೈತ್ರಿ ವಿಭಾಗದ ಹಿರಿಯ ನಿರ್ದೇಶಕ ಹ್ಯಾನೆಸ್ ವ್ಯಾನ್ ರೇಮ್ಟಾಂಕ್ ಅವರನ್ನು ಭೇಟಿಯಾಗಿ ಸಚಿವರು ಮಾತುಕತೆ ಕೈಗೊಂಡರು. ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್, ಆಹಾರ ಮತ್ತು ಪೌಷ್ಟಿಕತೆ, ಪಾನೀಯ, ಆರೋಗ್ಯ ತಂತ್ರಜ್ಞಾನ ಮತ್ತು ಜೀವ ವಿಜ್ಞಾನ, ಕೃಷಿ, ಗ್ರಾಹಕ ಉತ್ಪನ್ನಗಳು ಹಾಗೂ ಮೂಲ ಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರಮುಖ ಕಂಪನಿಗಳೊಂದಿಗೆ ಸಚಿವರು ಸರಣಿ ಸಭೆಗಳನ್ನು ನಡೆಸಿದರು. ರಾಜ್ಯದ ಪ್ರಸ್ತುತ ಕೆರೆಗಳ ಸ್ಥಿತಿ, ನೀರು ತುಂಬಿಸುವ ಸಾಧ್ಯತೆ, ಲಭ್ಯ ಜಲಮೂಲ ಹಾಗೂ ಕೈಗೊಳ್ಳಬೇಕಾದ ಕ್ರಮಗಳು

0: ಕುರಿತು ಒಂದು ವಾರದೊಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದ ಸಚಿವರು, ಸದ್ಯ ಕೆರೆಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಹಿತಮಿತವಾಗಿ ಬಳಸುವಂತೆ ಕೋರಿದರು. ರಾಜ್ಯದ ಬರಬಾಧಿತ ತಾಲೂಕುಗಳಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಖಾತ್ರಿಪಡಿಸಿ ಅಂತರ್ಜಲ ಮರುಪೂರಣಕ್ಕೆ ಏತ ನೀರಾವರಿ ಯೋಜನೆಗಳು ಹಾಗೂ ಲಭ್ಯ ನೀರಿನ ಮೂಲಗಳ ಮೂಲಕ ಕೆರೆಗಳನ್ನು ತುಂಬಿಸಲು ಆದ್ಯತೆ ನೀಡುವಂತೆ ನಿರ್ದೇಶಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಜ್ಯದ 4 ಸಾರಿಗೆ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವ ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ಕೆಎಸ್ಆರ್ಟಿಸಿ ಅವತಾರ್ 2.0 ಹಾಗೂ ವಾಟ್ಸ್ಆಪ್ ಟಿಕೆಟಿಂಗ್ ಸೌಲಭ್ಯ ಜಾರಿಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ಎರಡೂ ಸೇವೆಗಳಿಗೆ ಚಾಲನೆ ನೀಡಿದರು. ಕೆಎಸ್ಆರ್ಟಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಎನ್ಡಬ್ಲ್ಯೂಕೆಆರ್ಟಿಸಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೆಕೆಆರ್ಟಿಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಬಿಎಂಟಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳ ಸೇವೆಗಳು ಒಂದೇ ಆಪ್ನಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗಿವೆ. ದೊಡ್ಡಾಟದ ಹಿರಿಯ ಮದ್ದಳೆ ಕಲಾವಿದ ವೀರಭದ್ರಯ್ಯ ಬೋಳಯ್ಯ ಗುರಯ್ಯನವರ್ ಕುಂದಗೋಳ ತಾಲೂಕು ಹಿರೇಹರಕುಣಿ ಗ್ರಾಮದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ದಶಕಗಳಿಂದ ದೊಡ್ಡಾಟ ಹಾಗೂ ಜನಪದ ಕಲಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ವೀರಭದ್ರಯ್ಯ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಧಾರವಾಡ ಜಿಲ್ಲೆ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಇಂದು ಆಯೋಜಿಸಲಾಗಿದೆ. ಅಳ್ನಾವರ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆ ಅರವಟಗಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕುಂದಗೋಳ ತಾಲೂಕಿನ ಸಭೆ ಸಂಶಿಯ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿಡಿ ಗೀತಾ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸೇವೆ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ 2ನೇ ಪ್ರಜಾಸೇವೆ ಆಂದೋಲನ ಸಭೆಗಳು ಆಯೋಜಿತವಾಗಿವೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ ಸಿದ್ದಪ್ಪ ಕಂಬಳಿ ಅವರ ಜನ್ಮದಿನದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಉದ್ಯಾನ ಆವರಣದ ಪ್ರತಿಮೆಗೆ ಪಾಲಿಕೆ ಮಹಾಪೌರರಾದ ದುರ್ಗಮ್ಮ ಶಶಿಕಾಂತ್ ಬಿಜವಾಡ ಗೌರವಾರ್ಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಫರಿಷ್ಠೆ, ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ, ನಶೆ ಮುಕ್ತ ಯುವಜನತೆ ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ, ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100%

0: CAS 9 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ತಲೆಯಲ್ಲಿ ಕೂದಲಿಲ್ಲ ಅಥವಾ ಕೂದಲು ವಿರಳವಾಗಿದೆ ಎಂಬ ಚಿಂತೆಯೇ? ಗೋಣಿಕೊಪ್ಪದಲ್ಲಿ ಶುಭಾರಂಭಗೊಂಡಿದೆ ಕಾವೇರಿ ಹೇರ್ ಫಿಕ್ಸಿಂಗ್ ಸ್ಟುಡಿಯೋ. ನಿಮಗೆ ಒಪ್ಪುವಂತಹ ನ್ಯಾಚುರಲ್ ಲುಕಿಂಗ್ ಫುಲ್ಲರ್ ಹೇರ್, ನಿಮ್ಮ ದಿನನಿತ್ಯದ ಜೀವನವನ್ನು ಯಾವುದೇ ಜಂಜಾಟಗಳಿಲ್ಲದೆ ಕಳೆಯಬಹುದು. ಹೇರ್ ವಾಶ್ ಕೂಡ ಮಾಡಬಹುದು. ಸರ್ಜರಿ ಇಲ್ಲ, ಯಾವುದೇ ಔಷಧಿಯ ಅವಶ್ಯಕತೆಯೂ ಇಲ್ಲ. ಭೇಟಿ ನೀಡಿ ಕಾವೇರಿ ಹೇರ್ ಫಿಕ್ಸಿಂಗ್ ಸ್ಟುಡಿಯೋ, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಲ್ 9 6 7 5 9 0 0 9.
3: ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರ್ ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸೊಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್ ಕಲೆಕ್ಷನ್ ಸ್ಟಾರ್ಟ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರು.
7: ರಾಜ್ಯತರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಯ್ತು, ನೇಮಕ ಆಯ್ತು, ಇಕ್ಕಾಯ್ತು. ವಿಧಾನಸೌಧತ್ತು ತಾಂಡ ಕಚೇರಿಯಲ್ಲಿ ಅಧಿಕಾರ ವಹಿಸಿಂಡ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಪೆರ್ಮೆರ ಶಾಸಕ ಅಜ್ಜಿಕುಟ್ಟಿರೆಯ ಸ್ಪೊನ್ನಣ್ಣ ಅಯ್ಯಂಗ ಪಡಂದ ಬಲ್ಯೂರ ಸ್ಥಾನತ್ರ ಜವಾಬ್ದಾರನ ಚಾರ್ತೆ ನೀಸುವ ಶಕ್ತಿ ಯುಕ್ತಿ ಬುದ್ಧಿನ ಕೊಡ್ತಿತ್ತು. ಬೌಸಲು ರಾಜಕೀಯವಾಯ್ತು, ಇಂಗಚ್ಚುಕೂ ಬಲ್ಯ ಸ್ಥಾನ ಕಟ್ಟಿತು. ಕೊಡಗಕ್ಕೆ ಪೆರ್ಮೆ ಕೊಂಡ ಒಪ್ಪನೆಗೆ ತಾಯಿ ಕಾವಿರಮ್ಮ, ಮಾಗುರು ಇಗುತಪ್ಪ, ಗುರುಕಾರೋಣ, ದೇವಾನು ದೇವತೆಯ ಆಶೀರ್ವಾದ ಮಾಡಿತು. ಬೆನ್ನಕ್ಕೆ ಬಲವಾಯ್ತು ನಿಕ್ಕಡಂದು ನಲ್ಲಾಮೆ ಬಂದಿತು. ಬಿದ್ದಾಟಂಡೆಯ ತಮ್ಮಯ್ಯ ತಮ್ಮಿ ಪಿಂಯ ಕಲಿಯಂಡ ಕೌಶಿ.
8: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ರು ಕೇಳ್ತಾರೆ ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಎಂತಹ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
9: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
14: ಈಗ ನಿಮಗೆ 4x2 ಡಿಜಿಟಲ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಕೇರಳ, ಕುಶಾಲನಗರ, ಮೈಸೂರು ರೇಟ್ ನಲ್ಲಿ ಸಿಗಲಿದೆ ಗೋಣಿಕೊಪ್ಪಲಿನಲ್ಲಿ. ಪ್ರಾಜೆಕ್ಟ್ ಆರ್ಡರ್ ಗಳಿಗೆ ಸ್ಪೆಷಲ್ ಬೆಸ್ಟ್ ರೇಟ್. ಜಾಗ್ವಾರ್, ಪ್ಯಾರಿವೇರ್, ಸರಾ ಸ್ಯಾನಿಟರಿ ವೇರ್ ಅಂಡ್ ಬಾತ್ ಫಿಟ್ಟಿಂಗ್ಸ್ ರೀಸನೇಬಲ್ ರೇಟ್ ನಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
15: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಮರಗೋಡು ಶ್ರೀ ಗಣಪತಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ 31ನೇ ವರ್ಷದ ಶ್ರೀ ಗೌರಿ ಗಣೇಶೋತ್ಸವದ ಪ್ರಯುಕ್ತ ಇದೇ 14ರಂದು ಸೋಮವಾರ ಬೆಳಿಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, 10:30 ಗಂಟೆಗೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ.

0: ವಿವಿಧ ಪೂಜಾ ಕಾರ್ಯ ಸಂಜೆ 6 ಗಂಟೆಯಿಂದ ಅಲಂಕೃತ ಮಂಟಪದಲ್ಲಿ ಶ್ರೀ ಗಣಪತಿ ಮೂರ್ತಿ ಮೆರವಣಿಗೆ ಮತ್ತು ವಿಸರ್ಜನೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
2: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
3: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
2: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
1: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
3: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
3: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ.
4: ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ರೀ, ಗೌರಿ ಹಬ್ಬಕ್ಕೆ ಏನ್ ಕೊಡಿಸ್ತೀರಾ?
5: ಶಾರದಾ ಜ್ಯುವೆಲ್ಲರ್ಸ್ ನಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಮೇಲೆ ಗ್ರಾಮ್ಗೆ ಅಪ್ ಟು 500 rupees ಆಫ್, ಡೈಮಂಡ್ಸ್ ಮೇಲೆ ಕ್ಯಾರೆಟ್ಗೆ ಅಪ್ ಟು 10,000 rupees ಆಫ್, ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಕಿಲೋಗೆ ಅಪ್ ಟು 20,000 rupees ಆಫ್, ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ಅಪ್ ಟು 10% ಆಫ್ ಸಿಗ್ತಾ ಇದೆ.
3: ಶಾರದಾ ಜ್ಯುವೆಲ್ಲರ್ಸ್, ಡಿ ದೇವರಾಜರಸ್ ರೋಡ್, ಮೈಸೂರು.
0: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕು ಪತ್ಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲ್ಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ. ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಲು ಮೂರ್ನಾಡಿನ ಕೋಡಂಬೂರಿನಲ್ಲಿ ಪ್ರಾರಂಭಗೊಂಡಿದೆ ಶ್ರೀ ಬಾಲಾಜಿ ಇಂಜಿನಿಯರಿಂಗ್ ವರ್ಕ್ಸ್. ಮನೆಗೆ ಬೇಕಾದ ರೂಫಿಂಗ್, ಸೆಟ್ರಸ್, ಗೇಟ್, ರೇಲಿಂಗ್, ನೀರಿನ ಟ್ಯಾಂಕ್ ಸ್ಟ್ಯಾಂಡ್, ಇನ್ನಿತರ ಕಬ್ಬಿಣದ ಹಾಗೂ ಸ್ಟೀಲ್ ಕೆಲಸಗಳನ್ನು ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಟ್ಟಿಮಾಡ ಉಮೇಶ್, 9945065125, ಪೊನ್ನಚನ ರೋಹಿತ್, 9353098731.
3: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
6: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ರಿಂದ ಸೆಪ್ಟೆಂಬರ್ 14ರವರೆಗೆ 5,000 rupees ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
7: ಕಳೆದ ತಾರೀಕು 29ರಂದು ದೈವಾಧೀನರಾದ ಮೂಲತಃ ಬಲಮುರಿ ಗ್ರಾಮದ ಮಡಿಕೇರಿ ನಿವಾಸಿ ಬಾಕಿಲನ ದಿವಂಗತ ಮುದ್ದಯ್ಯನವರ ಪತ್ನಿ ಪೂವಮ್ಮ ಭೋಜಿ ಅವರ ತಿಥಿ ಕರ್ಮಾಂತರವನ್ನು ನಾಳೆ ತಾರೀಕು 13ರ ಭಾನುವಾರ ಹಗಲು 11 ಗಂಟೆಗೆ ಮಡಿಕೇರಿ ಮೈತ್ರಿ ಹಾಲ್ನಲ್ಲಿ ನಡೆಸಲು ನಿಶ್ಚಯಿಸಿದ್ದು, ಊರಿನವರು, ನೆರೆಕರೆಯವರು, ಬಂಧು ಮಿತ್ರರು ಹಾಗೂ ಆಮಂತ್ರಣ ತಲುಪದವರು ಇದನ್ನೇ ವೈಯಕ್ತಿಕ ಆಮಂತ್ರಣವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ವಿನಂತಿಸಿದ್ದಾರೆ. ಮಗ ಸೊಸೆ ಬಾಕಿಲನ ತೇಜಾ ರೇಖಾ, ಮಗಳು ಅಳಿಯ ಹೊಸೋಕ್ಲು ಲತಾ ನಂದ, ಮೊಮ್ಮಕ್ಕಳು ಮತ್ತು ಕುಟುಂಬಸ್ಥರು.
8: ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ಭಾವಗೀತೆ. HS ವೆಂಕಟೇಶ್ ಮೂರ್ತಿಯವರ ಕವಿತೆಯನ್ನು ಹಾಡಿದ್ದಾರೆ PA ಮಂಗಳಾ.

0: ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಸೋಮರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 14ರಂದು ಸೋಮವಾರ ಬೆಳಿಗ್ಗೆ 9 ಗಂಟೆಯಿಂದ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೀ ಯದುವೀರ್ ಚಾಮರಾಜಕೃಷ್ಣದತ್ತ ಒಡೆಯರ್, ಶಾಸಕರಾದ ಡಾಕ್ಟರ್ ಮಂತರಗೌಡ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಸರ್ವರು ಪಾಲ್ಗೊಳ್ಳುವಂತೆ ಸಮಿತಿಯ ಅಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ.
3: ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್

0: ಮಧುತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026ರ ಸೆಪ್ಟೆಂಬರ್ 20ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9008509929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
5: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
6: ನೋಡಿ, ಕುತ್ತಿಗೆ ಮತ್ತೆ ಸೊಂಟ ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತಿ ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ, ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನೋ ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು. ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದನೇ ಕಾಮನ್ಲಿ ಪೇನ್ ಬರೋದು.
5: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
7: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಲಿದೆ. 2 ದಿನಗಳ ಭವ್ಯ ಕಾರ್ಯಕ್ರಮವು ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುತ್ತದೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಯಲ್ ರಾಮಪೋಸಾ, ಈಜಿಪ್ಟ್ ಅಧ್ಯಕ್ಷ

0: ಅಬ್ದುಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಭಾಗಿಯಾಗಲಿದ್ದಾರೆ. ಎಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ ಮತ್ತು ಅಬುಧಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯೇರಾ ಪ್ರತಿನಿಧಿಸಲಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳಿಗೆ ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಭಾರತ ಮಂಟಪದಲ್ಲಿ ಭಾರತ್ ಇನೋವೇಟಿವ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಇದರ ನಂತರ ಜಂಟಿ ಗಿಡ ನೆಡುವ ಸಮಾರಂಭ ಮತ್ತು ಪ್ರಧಾನಿ ಮೋದಿ ಅವರು ಆಯೋಜನೆ ಮಾಡಿರುವಂತಹ ಭೋಜನಕೂಟದಲ್ಲೂ ಕೂಡ ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇವುಗಳಲ್ಲಿ ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್, ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹ್ ಹಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಜಾಗತಿಕ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಸುರಕ್ಷಿತ ಸಮುದ್ರ ಮಾರ್ಗಗಳು, ಮುಕ್ತ ಪೂರೈಕೆ ಮಾರ್ಗ ಮತ್ತು ನಾವಿಕರ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವ್ಯಾಪಾರ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ವ್ಯವಹಾರಗಳಿಗೆ ಅವಕಾಶಗಳನ್ನು ವಿಸ್ತರಿಸಲು ಕೆಲಸ ಮಾಡುವಂತೆ ಅವರು ಬ್ರಿಕ್ಸ್ ದೇಶಗಳನ್ನು ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಭಾರತವು ನೌಕಾಯಾನ ಸ್ವಾತಂತ್ರ್ಯ ಮತ್ತು ನಾವಿಕರ ಸುರಕ್ಷತೆಯ ಬಲವಾದ ಪ್ರತಿಪಾದಕವಾಗಿದೆ ಎಂದು ಹೇಳಿದ ಅವರು, ಜಾಗತಿಕ ವ್ಯಾಪಾರದ ಸುಗಮ ಚಲನೆಗೆ ಸುರಕ್ಷಿತ ಕಡಲ ಮಾರ್ಗಗಳು ಅತ್ಯಗತ್ಯ ಎಂದು ಒತ್ತಿ ಹೇಳಿದ್ದಾರೆ. ಜಾಗತಿಕವಾಗಿ ಹೆಚ್ಚುತ್ತಿರುವಂತಹ ವ್ಯಾಪಾರ ಅಡೆತಡೆಗಳ ನಡುವೆ ಭಾರತವು ಆರ್ಥಿಕ ಸೇತುವೆಗಳನ್ನು ನಿರ್ಮಿಸಲು ಪ್ರಯತ್ನ ಮಾಡುತ್ತಿದೆ. ಭಾರತವು ಇಂದು ಬೆಳವಣಿಗೆ ಮತ್ತು ಸ್ಥಿರತೆಗೆ ವಿಶ್ವಾಸದ ಮೂಲವನ್ನು ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ, ಇನೋವೇಟ್ ವಿತ್ ಇಂಡಿಯಾ ಮತ್ತು ಸ್ಕೇಲ್ ಫಾರ್ ದಿ ಜಗತ್ತಿಗೆ ಅವರು ಕರೆ ನೀಡಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಭೇಟಿಯ ವೇಳೆ ಉಭಯ ನಾಯಕರು ರಾಜಕೀಯ, ವ್ಯಾಪಾರ ಮತ್ತು ಆರ್ಥಿಕತೆ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಚಲನಶೀಲತೆ ಮತ್ತು ಜನರ ನಡುವಿನ ಸಂಬಂಧ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರಷ್ಯಾ ಸಹಕಾರದ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು. ಪಶ್ಚಿಮ ಏಷ್ಯಾ ಮತ್ತು ಕಪ್ಪು ಸಮುದ್ರ ಪ್ರದೇಶದಲ್ಲಿನ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯು ಮುಂದಿನ ಮಾರ್ಗವಾಗಿದೆ ಮತ್ತು ಶಾಂತಿ ಪ್ರಯತ್ನಗಳಿಗೆ ಸಹಾಯ ಮಾಡಲು ಭಾರತ ಸಿದ್ದವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಉಭಯ ದೇಶಗಳ ನಡುವಿನ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಷ್ಯಾಕ್ಕೆ ಭೇಟಿ ನೀಡುವಂತೆ ಅಧ್ಯಕ್ಷ ಪುಟಿನ್ ಪ್ರಧಾನಮಂತ್ರಿಯವರಿಗೆ ಆಹ್ವಾನ ನೀಡಿದ್ದಾರೆ. ಪ್ರಧಾನಮಂತ್ರಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಸೋಚಾಮ್ ಬ್ರಿಕ್ಸ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಚಾಮ್ ಬ್ರಿಕ್ಸ್ ಅನ್ನು ಜಾಗತಿಕ ಸಹಕಾರಕ್ಕಾಗಿ ಪ್ರಬಲ ವೇದಿಕೆಯಾಗಿ ಮತ್ತು ಜಾಗತಿಕ ದಕ್ಷಿಣದ ಬಲವಾದ ಧ್ವನಿಯಾಗಿ ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಶ್ಲಾಘಿಸಿದೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕೆ ಮೀಂಡಾ ಮಾತನಾಡಿ, ಬ್ರಿಕ್ಸ್ ಸಹಕಾರವನ್ನು ದೃಢವಾದ ವ್ಯಾಪಾರ ಫಲಿತಾಂಶಗಳಾಗಿ ಪರಿವರ್ತಿಸುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ದೃಷ್ಟಿಕೋನವು ಹೆಚ್ಚು ಮಹತ್ವದ್ದಾಗಿದೆ. ಬ್ರಿಕ್ಸ್ ಆರ್ಥಿಕತೆಗಳ ನಡುವೆ ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನವೋದ್ಯಮ ಮತ್ತು ವ್ಯಾಪಾರ ಸಹಭಾಗಿತ್ವವನ್ನು ಆಳಗೊಳಿಸುವುದರಿಂದ ಅಗಾಧ ಅವಕಾಶಗಳನ್ನು ತೆರೆಯಬಹುದು ಮತ್ತು ಅಂತರ್ಗತ ಮತ್ತು ಸುಸ್ಥಿರ

ಬೆಳವಣಿಗೆಗೆ ಹೊಸ ಮಾರ್ಗಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಮಾನ್ಧನ್ ಯೋಜನೆ ಪಿಎಂ ಕೆಎಂವೈ ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು 2019ರಲ್ಲಿ ಈ ದಿನದಂದು ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆಯನ್ನು ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಅವರ ನಂತರದ ವರ್ಷಗಳು ಹೆಚ್ಚಿನ ಭದ್ರತೆ ಮತ್ತು ಮನಸ್ಸು

0: ಹಿಡುವಳಿದಾರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆಯನ್ನು ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಅವರ ನಂತರದ ವರ್ಷಗಳು ಹೆಚ್ಚಿನ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯಿಂದ ಗುರುತಿಸಲ್ಪಟ್ಟಿವೆ. ಕಳೆದ 7 ವರ್ಷಗಳಲ್ಲಿ ಪಿಎಂ ಕೆಎಂವೈ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ಸಹಾಯವನ್ನು ಒದಗಿಸಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,87,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೆಯ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ ಪಿಎಂಎವೈಯು 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರಾ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಿಂಗ್, ಪಿಎಂಎವೈಯು 2.0 ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಮಹಿಳಾ ಹಾಕಿ ತಂಡ ಇಂದು ಬೆಳಗ್ಗೆ ಚೀನಾದ ಮೊಕಿಯಲ್ಲಿ ನಡೆಯಲಿರುವಂತಹ ಜೂನಿಯರ್ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:15 ಆರಂಭವಾಗಲಿದೆ. ಹಾಲಿ ಚಾಂಪಿಯನ್ ಭಾರತ ತನ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ನಿರ್ದಯವಾಗಿ 19-0 ಗೋಲುಗಳ ಅಂತರದಿಂದ ಸೋಲಿಸುವ ಮೂಲಕ ಅಂತಿಮ 4ಕ್ಕೆ ಪ್ರವೇಶವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ ಯವಕಪಾಡಿ ಗ್ರಾಮ ಹತ್ರ ಇಕ್ಕ ವಿರಾಜಪೇಟೆ ನ್ಯೂ ಎಕ್ಸ್ಟೆನ್ಷನ್ ವಾಸೆಂಜ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಅಂಜಪರ್ವಂಡ ಮಾಚಯ್ಯ ಎಂಗಡ ಪೊಣ್ಣು ವಾಣಿ ಎಂಗ ನಿನಾಂದು ಮರಣಪಟ್ಟಿತ್ತು. 71 ಬಯತ್ರ ಅಂಜಪರ್ವಂಡ ವಾಣಿ ಎಂಗಡ ಚಾವು ತಡಿನ ವಿರಾಜಪೇಟೆ ನ್ಯೂ ಎಕ್ಸ್ಟೆನ್ಷನ್ಲುಳ್ಳ ಸ್ವಂತ ಮನೆಯಲ್ಲಿ ವೆಚ್ಚಿತ್ತು. ಆ ಕಿರಿಕಾರ್ಯ ಇಂದು ಮಜನ 3 ಗಂಟೆಗೆ ವಿರಾಜಪೇಟೆ ಕೊಡವ ಸಮಾಜ ಕ್ಯಾಕೊಳತ್ಲು ನೆಡಪ. ಇರಳೆವಾಮುಡಿ ಗ್ರಾಮತ್ರ ಬಲ್ಲಾರಂಡ ಸನ್ನಿ ಉತ್ತಯ್ಯ ಎಂಗಡ ಪೊಣ್ಣು ಮುತ್ತಮ್ಮ ಮುತ್ತು ಎಂಗ ನಿನಾಂದು ಮರಣಪಟ್ಟಿತ್ತು. 68 ಬಯತ್ರ ಬಲ್ಲಾರಂಡ ಮುತ್ತಮ್ಮ ಮುತ್ತು ಎಂಗಡ ತಾಮನೆ ಪಳಿಯಂಡ ಆಕಿರಿ ಕಾರ್ಯ ಇಂದು ಮಜ್ಜನ ಬಲ್ಲಾರಂಡ ಒಕ್ಕತ್ತೂಟಂಗಳತ್ಲು ನಡಪ. ಕುಂಜಿಲಗಿರಿ ಗ್ರಾಮತ್ರ ಒಲ್ಲಂಡ ಕವನ್ ಪೊನ್ನಪ್ಪ ಎಂಗ ನಿನಾಂದು ಮರಣಪಟ್ಟಿತ್ತು. 51 ಬಯತ್ರ ಒಲ್ಲಂಡ ಕವನ್ ಪೊನ್ನಪ್ಪ ಎಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ ಕುಂಜಿಲಗಿರಿಲುಳ್ಳ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಚೇರಂಬಾಣೆ ಕೊಳಗದಾಳು ನಿವಾಸಿ ಪಾಣತಲೆ ದಿವಂಗತ ಬೆಲ್ಲು ಅವರ ಪತ್ನಿ ರತ್ತಿಯವರು ನಿನ್ನೆ ನಿಧನರಾಗಿದ್ದಾರೆ. 52 ವರ್ಷ ಪ್ರಾಯದ ಪಾಣತಲೆ ರತ್ತಿಯವರ ತವರು ಮನೆ ಗುತ್ತಿಮುಂಡನ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಕ್ಕಂದೂರು ಗ್ರಾಮದ ಸಬ್ಬಂಡ್ರ ತಮ್ಮಯ್ಯ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ. 82 ವರ್ಷ ಪ್ರಾಯದ ಸಬ್ಬಂಡ್ರ ತಮ್ಮಯ್ಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮಕ್ಕಂದೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ವಿರಾಜಪೇಟೆಯ ಗಾಂಧಿನಗರದ ನಿವಾಸಿ ಸ್ಟೀಫನ್ ಡಿಸೌಜ್ ಅವರು ನಿನ್ನೆ ನಿಧನರಾಗಿದ್ದಾರೆ. 57 ವರ್ಷ ಪ್ರಾಯದ ವಿರಾಜಪೇಟೆ ನ್ಯಾಯಾಲಯದ ಉದ್ಯೋಗಿ ಸ್ಟೀಫನ್ ಡಿಸೌಜ್ ಅವರ ಅಂತಿಮ ವಿಧಿವಿಧಾನಗಳು ಇಂದು ಮಧ್ಯಾಹ್ನ ವಿರಾಜಪೇಟೆ ಸೆಂಟ್ ಆನ್ಸ್ ಚರ್ಚ್ನಲ್ಲಿ ನಡೆಯಲಿದೆ. ಮಡಿಕೇರಿ ವಿದ್ಯಾನಗರದಲ್ಲಿ ವಾಸವಿದ್ದ ಸೀತೆಯವರು ನಿನ್ನೆ ನಿಧನರಾಗಿದ್ದಾರೆ. ವಾದ್ಯ ಮಣಿ ಅವರ ತಾಯಿ 78 ವರ್ಷ ಪ್ರಾಯದ ಸೀತೆಯವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮಡಿಕೇರಿ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಕುಯ್ಯಂಗೇರಿ ಗ್ರಾಮದ ಸಣ್ಣ ಜನ ರಾಧಾಮಣಿಯವರು.

0: ಇಂದು ಮುಂಜಾನೆ ನಿಧನರಾಗಿದ್ದಾರೆ. 78 ವರ್ಷ ಪ್ರಾಯದ ಸಣ್ಣ ಜನ ರಾಧಾಮಣಿಯವರ ತವರು ಮನೆ ಅರಂಬೂರು ಸೋಮವಾರಪೇಟೆ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
2: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್, ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: The number you've dialed is currently busy. Kindly
6: try after the call. ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
9: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
10: CJ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
12: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
13: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
14: ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಇದೇ ತಿಂಗಳ 14ರಂದು ಸೋಮವಾರ ಅಪರಾಹ್ನ 2 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ಆವರಣದಲ್ಲಿ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಬರೆದ ಪ್ರತಿಯೊಬ್ಬ ಕೊಡವರ ಮನೆಯಲ್ಲಿ ಇರಲೇಬೇಕಾದ ಕೊಡವ ವೀರ ಜನಾಂಗದ ಅಂತರಾತ್ಮ ಹಾಗೂ ಕೊಡವ ದ ಸೋಲ್ ಅಂಡ್ ಸ್ಪಿರಿಟ್ ಆಫ್ ಎ ವಾರಿಯರ್ ರೇಸ್ ಸಂಶೋಧನಾ ಗ್ರಂಥಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ನ ಸಂಚಾಲಕ ಚೊಟ್ಟಕ್ಮಾಡ ರಾಜೀವ್ ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಾಸಕ ಅಜ್ಜಿಕುಟ್ರ ಎಸ್ ಪೊನ್ನಣ್ಣ ಗ್ರಂಥಗಳ ಬಿಡುಗಡೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಶಾಸಕರಾದ ಮಂಡೆಪಂಡ ಸುಜಾ ಕುಶಾಲಪ್ಪ, ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ, ಕೊಡವ ಸಮಾಜ ಒಕ್ಕೂಟ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಣ್ಣ ಮಹೇಶ್ ನಾಚಯ್ಯ, ಪೊನ್ನಂಪೇಟೆ ಕೊಡವ ಸಮಾಜ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ, ಕೊಡವ ತಕ್ಕ ಎಳ್ತುಗಾರರ ಕೂಟದ ಅಧ್ಯಕ್ಷ ಚಟಗಣ ರವಿ ಸುಬ್ಬಯ್ಯ ಆತಿಥ್ಯ ವಹಿಸಲಿದ್ದು, ತಾವೆಲ್ಲರೂ ಭಾಗವಹಿಸಬೇಕಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಕೋರಿದೆ.
7: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
15: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
7: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
16: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
17: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿವನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ September 9-25. ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
18: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
7: ಪಪ್ಪ, ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೂರ್ಗ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
19: ಹೌದಮ್ಮ, ಕೊಡಗಿನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು. ಅದಕ್ಕೆ ಅದನ್ನೇ

0: ಸೆಲೆಕ್ಟ್ ಮಾಡಿದ್ದು.
1: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
2: ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9993113111.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ ಓದ್ಯಂಡುಳ ಬಟ್ಟಿರ ಪುಷ್ಪ ರಾಜಪ್ಪ. ಜಿಲ್ಲೆಲು ನಡಪ ಗೌರಿ ಗಣೇಶನಮ್ಮನ ಭಕ್ತಿ ಭಾವತ್ ಶಾಂತಿ ಕಾನೂನು ಸುವ್ಯವಸ್ಥೆ ಕೊತ್ತನಿಕೆ ಕೈಪಕ್ ಎಲ್ಲರೂ ಒತ್ತೊರ್ ಮೇಲೆ ಕೈಕೊಟ್ಟೊಂಡೊಂದು ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್, ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಕೇಟಂಡಿತು. ಇಂಗು ಸಂಬಂಧಪಟ್ಟನಿಕೆ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಿಲು ನಿನಾಂದು ನಡೆದ ಮುಪ್ಪಡೆ ಸಭೆಯಲ್ಲಿ ತಕ್ಕಪರಂದ ಜಿಲ್ಲಾಧಿಕಾರಿ ಸಾರ್ವಜನಿಕಂಗ ಗೌರಿ ಗಣೇಶ ನಮ್ಮೆನ ಪರಿಸರ ಸ್ನೇಹಿ ಆಯಿತು, ಸರ್ಕಾರ ತರ ನೇಮ ಪಾಲನೆ ಮಾಡಿಯಂಡು ಅಂದೋಡೆ ಕೈಕೊಂಡು ಪೊಲ 6 ಗಂಟೆ ಇಂಜ ಬೈಟ 10 ಗಂಟೆರ ಮೇದ ಜೋರು ಸದ್ದನ ನಿಷೇಧ ಮಾಡಿತು. ಪಚ್ಚೆ ಪಿಟಾಕಿ ಬುಟ್ಟಿತು, ಬೋರೆ ತರತ್ರ ಪಿಟಾಕಿ ಪುಟ್ಟುಚುಡುವನಿಕಿಲ್ಲ. ಕರೆಂಟ್ ಬಳಕೆರ ನೇರತು ಎಚ್ಚರತಿರೋಂಡು ಪಚ್ಚೆ ಕಸ ಒಣಕಸತ್ನ ಬೋರೆ ಬೋರೆ ಮಾಡೋ ಕೂಡ್ನನಿಕೆ ಪತ್ತು ಪಲತರ ವಿಷಯತ್ರ ಮೇದ ಚರ್ಚೆ ಸಲಹೆ ಕೇಟು ಬಾತು. ಮಡಿಕೇರಿಯಲ್ಲಿ ನಿನಾಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲು ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ ಎಂಡ ಅಧ್ಯಕ್ಷತೆಯಲ್ಲಿ ಜಿಲ್ಲೆರ ಮುಖ್ಯಪಟ್ಟ ಪ್ರವಾಸಿ ಜಾಗತ್ ಮೂಲಭೂತ ಸೌಕರ್ಯತ್ನ ಮಾಡಿಕೊಡಪ ನಿಟ್ಟಲು ಸಭೆ ನಡೆದತ್ತು. ಪ್ರವಾಸಿ ಜಾಗತ್ ಮನಾರ ಕುಡಿಪ ನೀರು, ಶೌಚಾಲಯ, ರಸ್ತೆ, ಪಾರ್ಕಿಂಗ್ ವ್ಯವಸ್ಥೆ, ಸೂಚನಾ ಫಲಕ ಕೂಡ್ನನಿಕೆ ಅವಶ್ಯ ವ್ಯವಸ್ಥೆನ ಮಾಡೋಂಡು ಪ್ರವಾಸಿಯರ ಸುರಕ್ಷತೆಗೂ ಒತ್ತು ಕೊಡ್ಕೊಂಡು ಜಿಲ್ಲೆರ ಕೇಳಿಪಟ್ಟ ದಸರಾ ನಮ್ಮೆರ ನೇರತ್ತು ಪ್ರವಾಸಿಯ ಏರ ಕಣಕಲು ಬಪ್ಪ ಟ್ರಕ್ಕಿಂಗ್ ಪುನರಾರಂಭ, ದುಬಾರೆಲು ಅವಶ್ಯ ಸುರಕ್ಷತಾ ಕ್ರಮ, ಫುಡ್ ಫೆಸ್ಟ್, ಪುಟಾಣಿ ರೈಲ್ನ ಶುರು ಮಾಡೋ, ರಾಜಸೀಟ್ರ ಮುಂಬಲುಳ್ಳ ಅಂಗಡಿನ ಬೋರೆ ಜಾಗಕ್ ಮಾತೋ, ಅಬ್ಬಿಫಾಲ್ಸ್ ಸೇತುವೆ ರಿಪೇರಿ, ಕೋಟೆರೊಳಲು ಲೇಸರ್ ರೈಡ್ ಶೋ ಮಾಡೋ ಕೂಡ್ನನಿಕೆ ಪಲತರ ಅಭಿವೃದ್ಧಿ ಕೆಲಸ ಮಾಡುವನಿಕೆ ಕೂಡಿಯಾಡನ ಎಲ್ಲರೂ ನಲ್ಲ ನಲ್ಲ ಸಲಹೆ ಸೂಚನೆ ಕೊಡುತ್ತತ್ತು. ಜಿಲ್ಲಾಧಿಕಾರಿ ಜಿಲ್ಲೆರ ನೈಸರ್ಗಿಕ ಐತಿಹಾಸಿಕ ಪಿಂಗ ಸಾಂಸ್ಕೃತಿಕ ಪ್ರವಾಸಿ ಜಾಗತ್ನ ಚಾಯಿಕೂಟೋ ಮೂಲ ಸೌಕರ್ಯಕ್ಕುಳ್ಳ ವ್ಯವಸ್ಥೆ ಮಾಡುವ ಭರವಸೆರ ತಕ್ಕ ಪರಂದತ್ತು. ಚಾಯಿ ಭೋಜತ್ರ ಜಿಲ್ಲರ ಪ್ರವಾಸಿ ಜಾಗತ್ನ ಪರಿಸರ ಸ್ನೇಹಿ ಆಯಿತು, ಜನಪ್ರಿಯ ಮಾಡೋಂಡು ಸ್ಥಳೀಯ ಪ್ರವಾಸೋದ್ಯಮ ಪಿಂಗ ಜಿಲ್ಲೆಗೆ ಬಪ್ಪ ಪ್ರವಾಸಿಯಕ್ಕೆ ನಲ್ಲ ಸೌಕರ್ಯ ಅನುಭವ ಮಾಡಿಕೊಡಪ ನಿಟ್ಟಲು ಎಲ್ಲಾ ಇಲಾಖೆ ಸಂಘ ಸಂಸ್ಥೆಕಾರ ಒತ್ತೊರ್ ಮೇಲೆ ಕಾರ್ಯನಿರ್ವಹಿಸೋಂಡು ನಿನಾಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ ಎಂಡ ಕೊರವು ಕಾರ್ಯಕ್ಕೆ ಪ್ರವಾಸೋದ್ಯಮ ದಿನಾಚರಣೆಗೆ ಸಂಬಂಧಪಟ್ಟ ಮುಪ್ಪಡೆ ಸಭೆಯಲ್ಲಿ ಅವು ಸಭೆಗೆ ನಿರ್ದೇಶನ ಕೊಡುತ್ತದೆ. ಹೋಮ್ ಸ್ಟೇ ಅಸೋಸಿಯೇಷನ್, ಚೇಂಬರ್ ಆಫ್ ಕಾಮರ್ಸ್, ಟೂರ್ ಅಂಡ್ ಟ್ರಾವೆಲ್ಸ್, ರೋಟರಿ ಕೂಡ್ನನಿಕೆ ಎಲ್ಲಡ ಸಹಾಯ ಸಹಕಾರತ್ ಜಿಲ್ಲೆರ ವಿಶೇಷತೆ ಪದ್ಧತಿ ಪರಂಪರೆ ಊಣುತೀನಿ ಕಲೆ ಎಲ್ಲಾಂಗೂ ಮೀರ್ನ ಇಲ್ಲೆತ ಪ್ರಕೃತಿ ಪರಿಸರತ್ರ ಭೋಜಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮತ್ನ ಪ್ರವಾಸಿಗೆ ಪರಿಚಯ ಮಾಡಿಕೊಡಪನಿಕೆ ಆಂಡು ಕೊಡವುರ ಕಾಫಿ ತೇನು ಸಾಂಬಾರ ಪದಾರ್ಥಕ್ಕೆ ಸಂಬಂಧಪಟ್ಟ ಪ್ರದರ್ಶನ ಪಿಂಗ ಮಾರಾಟ ಮಳಿಗೆನ ಶುರು ಮಾಡೋ ಅವು ಕಾವೇರಿರ ಮೂಲ ನೆಲೆ ತಲಕಾವೇರಿ ಭಾಗಮಂಡಲ ಓಂಕಾರೇಶ್ವರ ದೇವಳ ರಾಜಸೀಟ್ ನಿಸರ್ಗಧಾಮ ಹೆರಿಟೇಜ್ ವಾಕ್ ನಡೆಸುವ ಕ್ರಮ ಅಡತೋಂಡ ಮೀದ ಇಲಾಖೆರ ಉಪನಿರ್ದೇಶಕಂಗ ಸಭೆಗೆ ಮಾಹಿತಿ ಮಾಡಿಕೊಡ್ತತ್ತು. ಇದೇ ತಿಂಗ 15 ನಡಪ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಅವಶ್ಯ ತಯಾರಿ ಮಾಡುವನಿಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮನಿ ಸೂಚನೆ ಕೊಡ್ತಿತ್ತು. ನಿನಾಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ನಡೆದ ಮುಪ್ಪಡೆ ಸಭೆಯಲ್ಲಿ ತಕ್ಕ ಪರಂದಾವು ವಿಶ್ವಸಂಸ್ಥೆರ ಸಾಮಾನ್ಯ ಸಭೆ ದಂಡಾರ್ಥ ಏಳಂಡ ಘೋಷಣೆ ಪೋಲೆ ಕಾಲೋದಿರನಿಕೆ ನಡಪ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನತ್ನ ಸಮಾಜ ಕಲ್ಯಾಣ ಶಾಲಾ ಶಿಕ್ಷಣ ಕಾನೂನು ನ್ಯಾಯಪಿಂಗ ಮಾನವ ಹಕ್ಕು ಕೂಡ್ನನಿಕೆ ಬೋರೆ ಬೋರೆ ಇಲಾಖೆಕಾರ ಸಹಕಾರತ್ ಪ್ರಜಾಪ್ರಭುತ್ವತ್ರ ವಿಚಾರಧಾರೆ ಸಾರ್ವಜನಿಕಂಕ ಅರಿಶಿಟ್ಟು ಕೊಡಕೊಂಡು 16 ಲಿಂಜ 26 ತಾಲೂಕು ಪಿಂಗ ಜಿಲ್ಲಾ ರಾಜ್ಯ ಮಟ್ಟದ ಯುವ ಸಂಸತ್ ಸಭೆ ನಡೆತೊಂಡು ಸರ್ಕಾರ ಹತ್ರ ನಿರ್ದೇಶನ ಪೋಲೆ ಅಂದೋಡೆ ಅರ್ಥೋಡೆ ಕಾರ್ಯಕ್ರಮ ನಡೆತೋನಿಕೆ ಬೋರೆ ಬೋರೆ ಇಲಾಖಾಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ದಂಡ ಕಾಲಕೊಮ್ಮ ಮಾತ್ರ ನಡಪ ವಿಶ್ವತ್ರ ಭಾರಿ ಬಲ್ಯ ವೃತ್ತಿಪರ ಕೌಶಲ್ಯ ಪೈಪೋಟಿ ವರ್ಲ್ಡ್ ಸ್ಕಿಲ್ 2028 ಜಾಗತಿಕ ಪೈಪೋಟಿ ಜಪಾನ್ರ ಐಚಿಲ್ ನಡಪ ಕರ್ನಾಟಕ ರಾಜ್ಯ ಕೌಶಲ್ಯ ಒಲಿಂಪಿಕ್ಸ್ 2026-27 ನಿಗಮತ್ರ ಆದ ನೆಲ ಆಯೋಜನೆ ಮಾಡಿ ನುಂಡು ಆನುಂಡು ಜಿಲ್ಲೆರ ಆಮಕ್ಕ ಪೊಮ್ಮಕ್ಕ ಕೂಡಿಯಾಡೋಕ್ ಅರ್ಜಿ ಕೊಡಪಕ್ಕೆ ಇದೇ ತಿಂಗ 15

0: ಆಖಿರಿ ನಾಳು ಆಯ್ತುಂಡು. ಇಲ್ಲೇಕು ಪೊಲಾಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು.
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
12: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುಕೇಶ್ ಕುಮಾರ್. अठारवां ब्रिक्स शिखर सम्मेलन आज से नई दिल्ली में शुरू. 2 के सम्मेलन में वैश्विक सुशासन, व्यापार, सुरक्षा और आपूर्ति श्रृंखलाओं पर चर्चा होगी. प्रधानमंत्री नरेंद्र मोदी आज चीन के राष्ट्रपति शी चिनफिंग सहित ब्रिक्स नेताओं के साथ द्विपक्षीय वार्ता करेंगे. ब्रिक्स व्यापार मंच में प्रधानमंत्री मोदी ने स्थायी वैश्विक व्यापार के लिए सुरक्षित समुद्री और आपूर्ति मार्ग तथा व्यापारिक बाधाएं हटाने पर बल दिया. सऊदी अरब ने हमले के बाद महत्वपूर्ण पाइपलाइन बंद की. यमन में हौसी विद्रोहियों की महत्वपूर्ण द्वीपों पर कब्जे से लाल सागर में प्रमुख नौवहन मार्गों पर पकड़ मजबूत हुई. उत्तर प्रदेश के 25 जिलों में बाढ़ का प्रकोप, राहत और बचाव कार्य तेज. और जूनियर एशिया कप महिला हॉकी के सेमीफाइनल में आज भारत का सामना दक्षिण कोरिया से. 18वां ब्रिक्स शिखर सम्मेलन आज से नई दिल्ली के भारत मंडपम में शुरू हो रहा है. 2 तक चलने वाले इस वैश्विक सम्मेलन में विकासशील और उभरती हुई अर्थव्यवस्था वाले 11 देश भाग ले रहे हैं. सम्मेलन में ब्रिक्स देशों के नेता कई महत्वपूर्ण मुद्दों पर चर्चा करेंगे. सम्मेलन की शुरुआत ब्रिक्स सदस्य देशों के लिए समावेशी वैश्विक शासन व्यवस्था और बहुपक्षवाद को मजबूत करना विषय पर सत्र से होगी. प्रधानमंत्री नरेंद्र मोदी आज ब्रिक्स नेताओं के साथ कई द्विपक्षीय बैठकें करेंगे. इनमें चीन के राष्ट्रपति शी चिनफिंग, अबू धाबी के युवराज शेख खालिद बिन मोहम्मद बिन जायद अल नाहयान, इथियोपिया के प्रधानमंत्री आबी अहमद अली, मलेशिया के प्रधानमंत्री अनवर इब्राहिम और वियतनाम के प्रधानमंत्री ले मिन हंग के साथ बैठक भी शामिल है. ब्यौरा हमारे संवाददाता से.
13: ब्रिक्स शिखर सम्मेलन का आयोजन ऐसे समय पर हो रहा है जब वैश्विक स्तर पर अस्थिरता का माहौल है. साथ ही विभिन्न देशों के शीर्ष नेता पश्चिम एशिया और काला सागर क्षेत्र में चल रहे संघर्ष, ऊर्जा संकट और जलवायु परिवर्तन जैसी चुनौतियों के बीच इस बैठक में शामिल हो रहे हैं. ब्रिक्स प्रमुख उभरती हुई अर्थव्यवस्थाओं के बीच आर्थिक नीतियों के समन्वय के लिए एक महत्वपूर्ण मंच के रूप में उभरा है. यह वह मंच है जहां

0: nil demolition of Pakistan in their quarter-final match. India topped the elite pool A with an impressive unbeaten record, earning 10 points from 3 dominant victories and 1 hard-fought draw. Host China will face Japan in the second semi-final at Mochi. In women's cricket, India will face defending champion Sri Lanka in the summit clash of T20 Asia Cup in Dubai tomorrow. Sri Lanka stormed into the final last night, defeating Pakistan by 4 wickets. Chasing a target of 131, Sri Lanka overhauled the score in 18.4 overs, posting 134 runs for the loss of 6 wickets. And now, for a look at today's newspapers, it's over to Sarabjit Kaur.
1: Thank you, Anuja. The dailies today have highlighted India's readiness to help bring peace with diplomacy being the only way forward as world leaders arrive for the BRICS summit. The Pioneer headline says, a warm embrace and a tough message. The Tribune writes, Modi presses Putin for Ukraine peace, safety of Indian seafarers in Black Sea. Building economic bridges during the BRICS summit in the national capital, the Indian Express states, grouping looks at pragmatic cross-border payment mechanism, local currency trade. AI cancer screening among 37 innovations on display in BRICS Bharat Innovates after making its debut in France, writes the Indian Express. Hotels see rise in advance bookings for destination weddings within the country after PM emphasized on travelling domestically, cites the Economic Times. And finally, India's BRICS hamper serves up culture, cuisine and convenience, containing Bihar's sattu and makhana, Odisha's coffee, focusing on vocal for local, notes the Pioneer. And with that, it's back to you, Anuja.
0: Thank you, Sarabjit. And now before we end the bulletin, the headlines once again. 18th BRICS summit to begin in New Delhi today. Discussions to focus on global governance, trade, security and supply chains as world leaders assemble for 2-day summit. Prime Minister Narendra Modi to hold bilateral talks with Chinese President and other BRICS leaders today on the sidelines of summit. Prime Minister Modi pushes for secure sea lanes, open supply routes and removal of trade barriers at BRICS Business Forum to sustain global trade. Saudi Arabia shuts vital pipeline after attack. Houthi rebels in Yemen seize strategic islands, tightening grip on key Red Sea shipping route. Uttar Pradesh government steps up relief and rescue operations as flood affects 25 districts. And with that, we end the morning news. Have a nice day.
2: Akashvani, Ayushvani, Prayojita Karyakrama. Ee Karyakramada Prayojakaru, Rashtriya Ayush Abhiyana, Ayush Ilake, Karnataka Sarkara. Rutubandhada Kuritu, Mahiti Needuttare, Dr. Sridevi D. Venkatapur, Vaidyadhikarigalu, Sarkari Homeopathy Chikitsalaya, Gurupura, Dakshina Kannada Jille. Keli Ayushvani.
3: Keluga Shrotrugalige Namaskara. ನಾನು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಗುರುಪುರ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತಿನ ವಿಷಯ ಋತುಬಂಧ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಮೆನೋಪಾಸ್ ಎಂದು ಕರೆಯುತ್ತೇವೆ ಮೆನೋಪಾಸ್ ಎಂಬ ಶಬ್ದವು ಋತುಬಂಧ ರಜೋನಿವೃತ್ತಿ ಅಥವಾ ಮುಟ್ಟು ನಿಲ್ಲುವ ಕಾಲ ಎಂದು ಸೂಚಿಸುತ್ತದೆ ಮಹಿಳೆಯರಲ್ಲಿ ಮೆನೋಪಾಸ್ ಒಂದು ಸಹಜ ಪ್ರಕ್ರಿಯೆ ಸಂತಾನೋತ್ಪತ್ತಿ ಕಾಲದ ಕೊನೆಯ ಹಂತದಲ್ಲಿ ಅಂಡಾಶಯಗಳ ಕಾರ್ಯಕ್ಷಮತೆ ಕ್ಷೀಣಿಸುತ್ತಾ ಹೋಗುತ್ತದೆ ಈ ಸಮಯದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯ ವ್ಯತ್ಯಾಸದಿಂದ ಶಾಶ್ವತವಾಗಿ ಮುಟ್ಟು ನಿಲ್ಲುತ್ತದೆ ಸುಮಾರು 45 ವರ್ಷದ ಪ್ರಾಯದ ಮಹಿಳೆಯರಲ್ಲಿ ಋತುಬಂಧವನ್ನು ಕಾಣಬಹುದು ಈ ಹಂತದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸಗಳಿಂದ ಮಹಿಳೆಯರಲ್ಲಿ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನು ಕಾಣಬಹುದು ಋತುಬಂಧದಲ್ಲಿ 3 ಹಂತಗಳಿರುತ್ತವೆ ಪೆರಿಮೆನೋಪಾಸ್ ಮೆನೋಪಾಸ್ ಮತ್ತು ಪೋಸ್ಟ್ ಮೆನೋಪಾಸ್ ಪೆರಿಮೆನೋಪಾಸ್ ಅಂದರೆ ಋತುಬಂಧದ ಪೂರ್ವ ಹಂತ ಈ ಹಂತದಲ್ಲಿ ಋತುಚಕ್ರವು ಅನಿಯಮಿತವಾಗಲು ಪ್ರಾರಂಭವಾಗುತ್ತದೆ ಮತ್ತು ಪ್ರೊಜೆಸ್ಟರಾನ್ ಹಾಗೂ ಇಸ್ಟ್ರೋಜನ್ ಹಾರ್ಮೋನ್ಗಳ ಮಟ್ಟ ಕಡಿಮೆಯಾಗುತ್ತದೆ ಮೆನೋಪಾಸ್ ಅಂದರೆ ಋತುಬಂಧದ ಹಂತ 1 ವರ್ಷದ ಕಾಲ ಯಾವುದೇ ಋತುಚಕ್ರವಿಲ್ಲದಿದ್ದಾಗ ಅದನ್ನು ಮೆನೋಪಾಸ್ ಅಥವಾ ಋತುಬಂಧ ಎಂದು ಕರೆಯುತ್ತೇವೆ ಪೋಸ್ಟ್ ಮೆನೋಪಾಸ್ ಇದು ಋತುಬಂಧದ ನಂತರದ ಹಂತ ಈ ಹಂತದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯಲ್ಲಿ ಆಗುವ ಬದಲಾವಣೆಗಳಿಂದಾಗಿ ಶರೀರದಲ್ಲಿ ಅನೇಕ ಮಾನಸಿಕ ಬದಲಾವಣೆಗಳು ಹಾಗೂ ದೈಹಿಕ ಲಕ್ಷಣಗಳು ಕಂಡುಬರುತ್ತವೆ ಮುಖ್ಯವಾಗಿ ಕಂಡುಬರುವ ಮಾನಸಿಕ ಲಕ್ಷಣಗಳೆಂದರೆ ಮೂಡ್ ಸ್ವಿಂಗ್ ಅಥವಾ ಚಿತ್ತಚಂಚಲತೆ ಖಿನ್ನತೆ

0: ಕಾರಣವೇ ಇಲ್ಲದೆ ಕೋಪಿಸಿಕೊಳ್ಳುವುದು, ಆತಂಕ, ಭಯ, ನಿದ್ರಾಹೀನತೆ, ನೆನಪಿನ ಶಕ್ತಿಯಲ್ಲಿ ತೊಂದರೆ, ಲೈಂಗಿಕ ಆಲಸ್ಯ, ಕೆಲಸದಲ್ಲಿ ನಿರಾಸಕ್ತಿ ಇತ್ಯಾದಿ. ದೈಹಿಕ ಲಕ್ಷಣಗಳೆಂದರೆ ತೀವ್ರ ತಲೆನೋವು, ಸ್ನಾಯು ನೋವು, ಚರ್ಮ ಒಣಗುವಿಕೆ, ಯೋನಿಯ ಒಣಗುವಿಕೆ, ಕೂದಲುದುರುವುದು, ಮಲಬದ್ಧತೆ, ಉಷ್ಣತೆಯ ಅನುಭವ, ತೀವ್ರವಾಗಿ ಬೆವರುವುದು, ಕೆಲವೊಮ್ಮೆ ಚಳಿಯ ಅನುಭವ, ದೈಹಿಕ ಶಕ್ತಿ ಕಡಿಮೆಯಾಗುವುದು, ಆಸ್ಟಿಯೋಪೊರೋಸಿಸ್ ಅಂದರೆ ಎಲುಬಿನ ದುರ್ಬಲತೆ, ಗಂಟುಗಳಲ್ಲಿ ನೋವು, ತೂಕದಲ್ಲಿ ವ್ಯತ್ಯಾಸ, ಸ್ತನದಲ್ಲಿ ನೋವು, ಕೆಲವೊಮ್ಮೆ ಮೂತ್ರಪಿಂಡದ ತೊಂದರೆಗಳು ಹಾಗೂ ಹೃದಯ ಸಂಬಂಧಿ ರೋಗಗಳು ಕಾಣಬಹುದು. ಪರಿಹಾರಗಳು. ಸರಳ ಮತ್ತು ಸುಲಭವಾದ ಪರಿಹಾರವೆಂದರೆ ಆರೋಗ್ಯಯುತವಾದ ಜೀವನ ಶೈಲಿಯನ್ನು ನಿರ್ವಹಿಸುವುದು, ಅಂದರೆ ಸಮತೋಲನವಾದ ಆಹಾರ ಸೇವನೆ, ಹಸಿರು ಸೊಪ್ಪು, ತರಕಾರಿಗಳು, ಅಧಿಕ ನಾರಿನಾಂಶ ಇರುವ ಆಹಾರಗಳ ಸೇವನೆ, ಹಣ್ಣುಗಳ ಸೇವನೆ, ಹೆಚ್ಚು ನೀರು ಕುಡಿಯುವುದು, ಸಂಸ್ಕರಿಸಿದ ಆಹಾರಗಳು, ಹೆಚ್ಚು ಉಪ್ಪು, ಖಾರಯುಕ್ತ ಆಹಾರಗಳನ್ನು ತ್ಯಜಿಸುವುದು, ನಿಯಮಿತವಾಗಿ ಯೋಗ, ವ್ಯಾಯಾಮ ಹಾಗೂ ಧ್ಯಾನ ಇವುಗಳನ್ನು ಪ್ರತಿನಿತ್ಯ ಅಳವಡಿಸಿಕೊಳ್ಳುವುದು, ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಗೊಳಗಾಗುವುದು ಮತ್ತು ಆಪ್ತ ಸಮಾಲೋಚನೆ. ಹೋಮಿಯೋಪತಿ ಚಿಕಿತ್ಸೆ. ಹೋಮಿಯೋಪತಿ ಮಹಿಳೆಯರ ಆರೋಗ್ಯವನ್ನು ಕಾಪಾಡಲು ನೈಸರ್ಗಿಕ ಹಾಗೂ ಸೂಕ್ತ ಚಿಕಿತ್ಸಾ ಪದ್ಧತಿಯಾಗಿದೆ. ಇದು ಶರೀರದ ಸ್ವಾಭಾವಿಕ ಶಕ್ತಿಯನ್ನು ಉತ್ತೇಜಿಸುವ ಮೂಲಕ ರೋಗ ನಿವಾರಣೆಗೆ ಸಹಾಯ ಮಾಡುತ್ತದೆ. ಹೋಮಿಯೋಪತಿ ಔಷಧಿಗಳು ಸುರಕ್ಷಿತ ಹಾಗೂ ಪ್ರಭಾವಶಾಲಿಗಳಾಗಿರುತ್ತವೆ. ಚಿಕ್ಕ ಔಷಧಿಯಾದರೂ ದೊಡ್ಡ ಪರಿಹಾರ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಕೊಡಲಾಗುತ್ತದೆ. ಸಾಮಾನ್ಯವಾಗಿ ಹೋಮಿಯೋಪತಿಯಲ್ಲಿ ಬಳಸಲಾಗುವ ಔಷಧಿಗಳೆಂದರೆ ಲಕ್ಯಾಸಿಸ್, ಸಿಪಿಯಾ, ನ್ಯಾಟ್ರಮ್ಯೂರ್, ಕೋಲೋಫೈಲಂ, ಬೆಲ್ಲಡೋನಾ, ಸಲ್ಫರ್, ಮ್ಯೂರಾಕ್ಸ್, ಕಲ್ಕೇರಿಯಾ ಕಾರ್ ಇತ್ಯಾದಿ. ವಯೋಸಹಜವಾಗಿ ಕಂಡುಬರುವ ಈ ಅವಸ್ಥೆಗಳಲ್ಲಿ ಮಹಿಳೆಯರು ಹೋಮಿಯೋಪತಿ ಚಿಕಿತ್ಸೆಯೊಂದಿಗೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಋತುಬಂಧದ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶ್ರೀದೇವಿ ಟಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಎನ್ಕರೇಜ್ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅಮ್ಮ ಅಪ್ಪ ಎನ್ಕರೇಜ್ ಮಾಡ್ತಾರೆ, ಸುತ್ತಿಸ್ತಾರೆ, ಮತ್ತೆ ಆತರ ಇರ್ಬೇಕು,
2: ಪ್ರೀತಿ ತೋರಿಸ್ತಾರೆ.
1: ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಹೊಡಿತಾರೆ ಅಂತ ಹೇಳ್ಬಾರ್ದು, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಏನ್ ಮಾಡ್ತಾರೆ ಅಂತ.
0: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ.
1: ಆಕ್ಚುಲಿ ಸೋಲುಗಳು ಇದ್ದದೆ, ಯಾವ್ದಾದ್ರು ಒಂದ್ ಮ್ಯಾಚ್ ಸೋತ್ರೆ ಬೇಸರ ಮಾಡ್ಕೊಂಡು ಕೂತಿದ್ದೆ, ಅದನ್ನೆಲ್ಲ ಮೀರಿ ನಾವು ಮಾಡಿರೋ ಮಿಸ್ಟೇಕ್ಸ್ ಏನು ಅಂತ ತಿಳ್ಕೊಂಡು,
3: ಏನಾಗಲಿ ಮುಂದೆ ಸಾಗುನಿ.
0: ಕೊಡಗು ಜಿಲ್ಲಾ ಇಂಟರ್ ಸ್ಕೂಲ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಕುಶಾಲನಗರದ ಪೆರುಬಾಯ್ ಉನ್ನತ್ ಸಾರಥ್ಯ ಪಿಎಸ್ ನೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
1: ಫ್ರೆಂಡ್ಸ್ ಗೆ ಏನ್ ಹೇಳ್ಬೇಕು ಅಂದ್ರೆ, ತಂದೆ ತಾಯಿ ಮಾತು ಕೇಳ್ಬೇಕು.
4: ಅರಳುವ ಹೂವುಗಳೇ
0: ಮಕ್ಕಳ ಕಾರ್ಯಕ್ರಮ ಕೇಳ್ತಿರಲ್ಲ. ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.
4: ಹಾಲುಂಡ ತವರನ್ನು ಮಗಳೇ ನೆನೆಸಿ,
0: ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಮನೆ ಮಗಳೇ,
0: ಪತ್ರ ಬರೆಯಲು ವಿಳಾಸ

ಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು ಮಹಿಳಾ ಲೋಕ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ ಪತ್ರ ಬರೀತಿರಲ್ಲ ಬೆಳ್ಳಿ ಬಟ್ಟಲು.

0: അക്ഷര സ.
1: സാലോത്തില്ലവേ നിന്ന ഹാഗെ മത്തു ബേരെ ഇല്ലവേ.
0: ಪ್ರೀತಿಯ ಶ್ರೋತೃಗಳೇ, ನಾಳೆ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 0872. ಅಕ್ಷರ ತಾ.
1: ತಿರುಪತಿ ಗಿರಿವ

ಆಕಾಶವಾಣಿ ಮಡಿಕೇರಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಶ್ರೀರಾಮಚಂದ್ರ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇನ್ನು ಮುಂದೆ ಎಸ್ ನಾರಾಯಣ್ ಅವರ ರಚನೆಯ ಕರ್ಪೂರದ ಗೊಂಬೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮನು ಹಾಗೂ ಚಿತ್ರ. ಸಂಗೀತ ನೀಡಿದ್ದಾರೆ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 8:50, ಇದೀಗ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು. ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು. ಅಲೆ ಈ ನಲಗದ ಬಂಡೆಯವಲು ಆತ್ಮವಿರಬೇಕು ತಿಳಿದವರ ಚರಿತವದು ಮಂಕುತಿಮ್ಮ. ಅಲೆ ಈ ನಲಗದ ಬಂಡೆಯವಲು ಆತ್ಮವಿರಬೇಕು ತಿಳಿದವರ ಚರಿತವದು ಮಂಕುತಿಮ್ಮ.

ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು. ಎಷ್ಟು ದೊಡ್ಡ ಮಾತು! ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಗಂಟು ಮುಖ ಹಾಕ್ಕೊಂಡು ಯಾವಾಗಲೂ ಕೊರಗಿಕೊಂಡು ಬದುಕೋದಲ್ಲ. ಮನಸ್ಸು ಆರ್ದ್ರವಾಗಬೇಕು, ಹೃದಯ ತೆರೆಕೊಂಡಿರಬೇಕು. ಅಳಬೇಕು, ದುಃಖ ಬಂದಾಗ ಅಳಬೇಕು. ನಗಬೇಕು, ಸಮತೆ ಶಮವಿರಬೇಕು. ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು. ಹೊಳೆ ಭರ್ಪೂರ್ ಬಂದಾಗ, ಜೋರಾಗಿ ಪೂರ ಬಂದಾಗ ಹೇಗೆ ದಡ ಕೊಚ್ಚಿಕೊಂಡು ಎಲ್ಲ ಕಡೆ ಹೋಗ್ತದೋ ಹಾಗೆ ನಿಮ್ಮ ಜೀವನದ ಹೃದಯ ರಸ ಅನ್ನುವಂಥದ್ದು ಹರಿಬೇಕು.

ಸಮಾಜದಲ್ಲಿ ಸೇರಿಕೊಂಡಾಗ ಅವರ ಪ್ರೀತಿಯಲ್ಲಿ ಒಂದಾಗಿ ಹೋಗಬೇಕು. ಅದರ ಜೊತೆಗೆ ಅಲೆಯೇನಿರಲು ಅಲುಗದ ಬಂಡೆಯಲ್ಲಿ ಆತ್ಮವಿರಬೇಕು. ನಮ್ಮ ಆತ್ಮ ಅನ್ನುವಂಥದ್ದು ಅಲುಗಾಡಬಾರದು. ನನ್ನ ಮನಸ್ಸು ಹರಿಬೇಕು, ಹತ್ತು ಕಡೆ ಹರಿಬೇಕು, ಪ್ರೀತಿ ರಸ ಹರಿಬೇಕು. ಆದರೆ ಆತ್ಮ ಮಾತ್ರ ಗಟ್ಟಿಯಾಗಿ ಕಲ್ಲಿನ ಹಾಗೆ ಇರಬೇಕು. ತಿಳಿದವರ ಚರಿತವಿದು ಮಂಕುತಿಮ್ಮ. ನಾವು ಯಾರನ್ನ ಪ್ರಾತಸ್ಮರಣೀಯರು ಅಂತೇವೋ, ಸದಾ ಸ್ಮರಣೀಯರು ಅಂತ ಗುರುತಿಸ್ತೇವೋ, ಜೀವನದ ಸಾಧಕರು ಅಂತ ಗುರುತಿಸ್ತೇವೋ, ಅವರೆಲ್ಲ ಬದುಕಿದ ಹಾಗೇನೆ. ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ಕೂಡಲಿಲ್ಲ ಅವರು. ಜನರ ಮಧ್ಯದಲ್ಲಿ ಅವರ ನಗುವಿನಲ್ಲಿ ನಗಿಯಾಗಿ, ಕಷ್ಟದಲ್ಲಿ ನೋವಾಗಿ, ತೊಂದರೆಯಲ್ಲಿ ಸಹಕಾರಿಯಾಗಿ, ಹೃದಯ ರಸ ಹರಿಸಿದರೂ ಕೂಡ ತಮ್ಮೊಳಗಿನ ಆತ್ಮ ಪ್ರಜ್ಞೆಯನ್ನು ಮಾತ್ರ ಅಲುಗಾಡದೆ ಬಿಟ್ಟವರು. ಅದು ನಮ್ಮ ದಾರಿ ಆಗಬೇಕು ಅನ್ನುವಂಥ ಮಾತು.

ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಹ ಪೀಡೆಯೂ ಬೇಡ. ಬಿಟ್ಟೆನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಹ ಪೀಡೆಯೂ ಬೇಡ. ತೊಟ್ಟು ನಿರಹಂಕೃತಿಯ ಕವಚವನು ನೀಂಪೋರು ಮುಟ್ಟದಿಳೆ ಎಸಿ ನಿನ್ನ ಮಂಕುತಿಮ್ಮ. ತೊಟ್ಟು ನಿರಹಂಕೃತಿಯ ಕವಚವನು ನೀಂಪೋರು ಮುಟ್ಟದಿಳೆ ಎಸಿ ನಿನ್ನ ಮಂಕುತಿಮ್ಮ.

0: ಈ ಮಾಡುವಾಗ ಅಹಂಕಾರ ಬೇಡ ಅಂತ, ಬಿಟ್ಟೆನೆಲ್ಲವನು ಎಂಬ ಹೃದಯ ಶೋಷಣೆ ಬೇಡ, ಎಲ್ಲ ಬಿಟ್ಟಿದ್ದೇನೆ ಎಲ್ಲ ಬಿಟ್ಟಿದ್ದೇನೆ ಅಂತ ಹೇಳೋದೇ ಒಂದು ಅಹಂಕಾರ ಆಗಿಬಿಡುತ್ತಲ್ಲ ಕೆಲವೊಂದ್ಸಲ, ಅದಾಗಬಾರ್ದು. ಕಟ್ಟಿಕೊಳ್ಳುವ ಶಿರಫ್ ಪೇಡಿಯೂ ಬೇಡ, ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ನನ್ನ ಹೊರತು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕಟ್ಕೊಂಡು ಕಟ್ಕೊಂಡು ಕಟ್ಕೊಂಡು ಶಕ್ತಿಯನ್ನು ಮೀರಿ ಕಟ್ಕೋತೀವಲ್ಲ, ಆದಂಥ ಶಿರಫ್ ಪೀಡೆ ಆ ತಲೆನೋವೂ ಬೇಡ ನಿಮಗೆ. ಎಲ್ಲ ಬಿಟ್ಟಿದ್ದೇನೆ ಅನ್ನುವ ಅಹಂಕಾರ ಬೇಡ, ಎಲ್ಲವನ್ನು ಕಟ್ಕೊಳ್ತೇನೆ ಅನ್ನುವಂಥ ತಲೆನೋವು ಬೇಡ. ಏನು ಮಾಡಬೇಕು? ತೊಟ್ಟು ನಿರಹಂಕೃತಿಯ ಕವಚವನು, ನಮಗೆ ಬೇಕಾಗಿರುವಂಥ ಕವಚ ಅಂದರೆ ನಿರಹಂಕೃತಿ, ಅಹಂಕಾರ ಮುಕ್ತನಾದಂಥ ಒಂದು ಭಾವನೆ. ಅಹಂಕಾರವನ್ನು ಬಿಟ್ಟು ಆ ಕವಚವನ್ನು ಹೊತ್ಕೊಂಡಾಗ ನೀ ಪೋರು, ನೀನು ಹೋರಾಟ ಮಾಡೋ ಜೀವನದಲ್ಲಿ, ಆಗೇನಾಗ್ತದೆ ಗೊತ್ತಾ? ಮುಟ್ಟದು ಇಳೆಯ ಅಸಿ ನಿನ್ನ ಮಂಕುತಿಮ್ಮ. ಹಾಗ ನಿರಹಂಕೃತಿಯನ್ನು ಹೊತ್ತು ನೀನು ಬದುಕೋದಾದರೆ, ಹೋರಾಟ ಮಾಡೋದಾದರೆ, ಮುಟ್ಟದು ಇಳೆಯ ಅಸಿ, ಅಸಿ ಅಂದರೆ ಖಡ್ಗ, ಈ ಜೀವನ ವ್ಯಾಪಾರದ ಖಡ್ಗ ಇದೆಯಲ್ಲ, ನಿನ್ನ ಮುಟ್ಟೋದೇ ಇಲ್ಲ, ನಿನ್ನ ಜೀವನ ಹಗರಾಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂ ಜಿ ಸಿ ಹರ್ಷನ್, ಎ ಬಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
2: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್, ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90-1282.
0: ಕೇಳುಗರೆ, ಇದೊಂದು ನಿಧನ ಸುದ್ದಿ. ಚೆಟ್ಟಿಮಾನಿ ಕುಂದಚೇರಿ ಗ್ರಾಮದ ಪೊನ್ನೆಟ್ಟಿ ದಿವಂಗತ ಪೂವಯ್ಯ ಅವರ ಪತ್ನಿ ಗಂಗಮ್ಮ ಅವರು ಇಂದು ನಿಧನರಾಗಿದ್ದಾರೆ. 80 ವರ್ಷ ಪ್ರಾಯದ ಗಂಗಮ್ಮ ಅವರ ತವರು ಮನೆ ಯಲ್ತಾನ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಕುಂದಚೇರಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
7: ಅಕ್ಷರ ಮನೆ ಮಂತ್ರಾಲಯ, ಮನಸೇ ದೇವಾಲಯ. ಮನೆ ಮಂತ್ರಾಲಯ.
0: ಇದೇ ಭಾನುವಾರ ಅಂದರೆ September 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228-558 ಹಾಗೂ 228-129. ಕೋಡ್ ಸಂಖ್ಯೆ 08-272. ಶ್ರೋತೃಗಳೇ, ಭಾಗವಹಿಸಿ. ಅಂತ್ಯಾಕ್ಷರಿ. ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ,
8: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತ ಅಂದಾಗ ಆಗುವ ಒಂದು ಭಾವನೆ.

ಕೇಳುಗರೆ, ಈ ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ಇದು ಕಾರವಾರ ಕೇಂದ್ರದ ಕೊಡುಗೆ. ಈ ಸಂಜೆ 5:00ಕ್ಕೆ ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೋಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಸಂದರ್ಶಕರು ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಆಕಾಶವಾಣಿ ಮಡಿಕೇರಿ, ಸಮಯ 9:05. ಇದೀಗ ಬೆಂಗಳೂರು ಕೇಂದ್ರದಿಂದ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
2: ಹಲೋ ಪುಟಾಣಿಗಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ಕೇಳಿ ಅಚ್ಚಚ್ಚು ಬೆಲ್ಲದ ಅಚ್ಚು.
3: ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು.
4: ಪುಟಾಣಿ ನೀಲಿ ಹಕ್ಕಿ ಹಾಡು ಹಾಡು ಹಾಡು ಹಾಡು.
3: ಅಚ್ಚಚ್ಚು ಬೆಲ್ಲ ಅಚ್ಚು
2: ಭಾಗವಹಿಸುವ ಮುದ್ದು ಪುಟಾಣಿ ಮಡಿಕೇರಿಯ ಮಿನುಗು ಎಸ್.
4: ಪುಟಾಣಿ ನೀಲಿ ಹಕ್ಕಿ ಹಾಡು ಹಾಡು ಹಾಡು ಹಾಡು.
3: ನನ್ನ ಹೆಸರು ಮಿನುಗು. ನಾನು ಈಗ ಶ್ರೀ ಗಣಪತಿ ಶ್ಲೋಕವನ್ನು ಹೇಳುತ್ತಿದ್ದೇನೆ.

ಇನ್ನೊಂದು ಕಥೆ ಹೇಳ್ತೇನೆ. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಆ ರೈತನಿಗೆ ಒಂದು ಹಸು ಇತ್ತು, ಆಮೇಲೆ ಬೆಕ್ಕು ಇತ್ತು. ಒಂದಿನ ಹಸುಗೆ ಕಾಲ ಬಂತು. ಪಾಪ ರೈತ ದುಃಖ ಪಟ್ಕೊಂಡ. ಅಯ್ಯೋ ಶಿವನೇ, ಇದೇನಪ್ಪ ಇದು ಅಂತ ಯೋಚನೆ ಮಾಡಿ ದೇವ್ರ ಹತ್ರ ಹೋಗಿ, ದೇವ್ರೇ ದೇವ್ರೆ, ನೀನೇನಾದ್ರೂ ನನ್ನ ಹಸುವಿನ ಕಾಯಿಲೆಯನ್ನು ವಾಸಿ ಮಾಡಿದ್ರೆ ನಾನು ಹಸುವನ್ನು ಮಾರಿ ಬಂದ ದುಡ್ಡನ್ನು ನಿನ್ನ ಹುಂಡಿಗೆ ಹಾಕ್ತೀನಿ ಅಂತ ಹರಕೆ ಹೊತ್ತ. ಅವನ ಹರಕೆ ಈಡೇರ್ತು. ಈಗ ರೈತ ಏನು ಮಾಡಬೇಕು? ಹಸುವನ್ನು ಮಾರಬೇಕು. ರೈತ ಹಸುವನ್ನು ಹಗ್ಗದಲ್ಲಿ ಕಟ್ಕೊಂಡು ಬೆಕ್ಕನ್ನು ಭುಜದ ಮೇಲೆ ಕೂರಿಸ್ಕೊಂಡು ಸಂತೆಗೆ ಹೋದ. ಸಂತೆಯಲ್ಲಿ ₹1 ₹1 ಅಂತ ಕೂಗ್ದ. ಇಲ್ಲ, ₹1 ಅಂತ ಎಲ್ಲ ಜನ ಸಾಲಾಗಿ ನಿಂತು ಬಿಟ್ರು. ಅದಕ್ಕೆ ರೈತ ಇನ್ನೊಂದು ಮತನ ಕೂಡಿಸ್ಬಿಟ್ಟ. ಅದೇನಪ್ಪ ಅಂದ್ರೆ, ಯಾರು ₹1 ಕೊಟ್ಟು ನನ್ನ ಹಸುವನ್ನ ತಗೊಳ್ತಿರೋ ಅವರು ₹1,000 ಕೊಟ್ಟು ನನ್ನ ಬೆಕ್ಕನ್ನು ತಗೊಳ್ಬೇಕು ಅಂತ ಹೇಳ್ದ. ಸಾಲಲ್ಲಿ ನಿಂತಿದ್ದ ಜನರು ಸ್ವಲ್ಪ ಕರಗಿ ಹೋದ್ರು. ಇನ್ನೊಬ್ಬರು ₹1,000 ಕೊಟ್ಬಿಡೋಣ, ಒಳ್ಳೆ ಹಸು ದಷ್ಟಪುಷ್ಟವಾಗಿದೆ ಅಂತ ₹1,000 ಕೊಟ್ಟು ಹಸು ಮತ್ತೆ ಬೆಕ್ಕನ್ನು ತಗೊಂಡ್ರು. ಸ್ವಲ್ಪ ಮುಂದೆ ಹೋದಾಗ ಬೆಕ್ಕು ಚಂಗನೆ ನೆಗ್ದಿ ರೈತನ ತೋಡೆ ಮೇಲೆ ಕೂತ್ಕೊಳ್ತು. ಈಗ ರೈತ ₹1 ದೇವರ ಹುಂಡಿಗಾಕಿ ಆಮೇಲೆ ₹1,000 ಇನ್ನೊಂದು ಹಸುನ ಕೊಂಡ್ಕೊಂಡ. ಮತ್ತೆ ಅವರ ಜೀವನ ಹಿಂದಿನಂತೆ ನಡೆಯಿತು. ಕಥೆಯ ನೀತಿ ಏನಂದ್ರೆ, ನಮಗೆ ಶಕ್ತಿ ಇಲ್ಲದಿದ್ದರೂ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಬೇಕು.

ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕು ತಂದು ತುಂಬಿರಿ, ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕು ತಂದು.

ಅಚ್ಚಚ್ಚು ಬೆಲ್ಲದಚ್ಚು ಭಾಗವಹಿಸಿದ ಮುತ್ತು ಪುಟಾಣಿ, ಮಡಿಕೇರಿಯ ಮಿನುಗು ಎಸ್ ಸಹಕಾರ, ಮಡಿಕೇರಿಯ ಪ್ರಜ್ಞಾ ಕಲಾಕೇಂದ್ರದ ಸಂಗೀತ ಶಿಕ್ಷಕಿ ಜಯಲಕ್ಷ್ಮಿ ಕೆ, ನಿರ್ವಹಣೆ ಎಂ ಶಕುಂತಲಾ. ಇನ್ನು ಮುಂದೆ ಕೆಲವು ಶಿಶುಗೀತೆಗಳನ್ನು ಆಲಿಸೋಣ.

ಸಂಬಳ. ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಕೇಳುಗರೆ, ಸಮಯ 9:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರಿಗೆಲ್ಲರಿಗೂ ಇಂದಿನ ಚಿತ್ರ ಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕು. ಇವತ್ತೇನಪ್ಪ ವಿಶೇಷ ಇದೆ ಅಂದ್ಕೊಳ್ತಾ ಇದ್ದೀರಾ? ಇವತ್ತು ರಾಷ್ಟ್ರೀಯ ಪ್ರೋತ್ಸಾಹ ದಿನ. ಮನುಷ್ಯರ ಜೀವನ ಸುಖ ದುಃಖ, ಏಳು ಬೀಳುಗಳು, ಸೋಲು ಗೆಲುವು ಇಂತಹುದರ ನಿರಂತರ ಪ್ರಯಾಣ ಅಲ್ವಾ? ಈ ಪ್ರಯಾಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹಂತದಲ್ಲಿ ನಿರಾಸೆ, ಆತಂಕ, ಸೋಲಿನ ಭಾವನೆ ಬರುವಂತಹುದು ಸಹಜ. ಹೀಗಿರುವಾಗ ಅವರಲ್ಲಿ ಕಳೆದು ಹೋಗಿರುವ ಆತ್ಮವಿಶ್ವಾಸವನ್ನು ಮರಳಿ ತರುವ ಶಕ್ತಿ ಇರೋದು ಕೇವಲ ಒಂದು ಸಣ್ಣ ಪ್ರೋತ್ಸಾಹದ ಮಾತುಗಳಿಗೆ ಮಾತ್ರ. ಹಾಗಾಗಿ ಜನರಲ್ಲಿ ಸಕಾರಾತ್ಮಕತಾ ದೃಷ್ಟಿ ಅಂದರೆ ಆಶಾ ಮನೋಭಾವ, ಧೈರ್ಯ ಬೆಳೆಸಲಿಕ್ಕೆ, ಪರಸ್ಪರ ಸಹಕಾರ ಮನೋಭಾವ ಬೆಳೆಸಲಿಕ್ಕೆ ರಾಷ್ಟ್ರೀಯ ಪ್ರೋತ್ಸಾಹ ದಿನವನ್ನು ಆಚರಿಸಲಾಗುತ್ತೆ. ಈ ದಿನ ನಮ್ಮ ಸುತ್ತಲಿರುವ ಜನರಿಗೆ ಧೈರ್ಯ ತುಂಬಲಿಕ್ಕೆ, ಅವರ ಸಾಧನೆಗಳನ್ನು ಗುರುತಿಸಲಿಕ್ಕೆ ಹಾಗೂ ಜನರಲ್ಲಿ ಭರವಸೆಯ ಬೆಳಕನ್ನು ಮೂಡಿಸುವ ದಿನವಾಗಿದೆ. ಈಗ ಕೇಳಿ ಕೆ ಕಲ್ಯಾಣ್ ಅವರ ರಚನೆಯ ಮೈ ಆಟೋಗ್ರಾಫ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ, ಸಂಗೀತ ನೀಡಿದ್ದಾರೆ ಭಾರದ್ವಾಜ್.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕೇಳುಗರೆ, ಪ್ರೋತ್ಸಾಹ ಅನ್ನೋದು ಕೇವಲ ಒಂದು ಪದ ಮಾತ್ರ ಅಲ್ಲ, ಅದು ಮನಸ್ಸನ್ನ ಪರಿವರ್ತಿಸುವ

ಒಂದು ಅದ್ಭುತ ಸಾಧನವಾಗಿದೆ. ಶಾಲೆಯ ಮಕ್ಕಳಿಂದ ಹಿಡಿದು ಹಿರಿಯರ ತನಕವೂ ಪ್ರತಿಯೊಬ್ಬರಿಗೂ ಕೂಡ ಪ್ರೋತ್ಸಾಹದ ಅಗತ್ಯವಿದೆ. ಪ್ರಸ್ತುತ ಆಧುನಿಕ ಹಾಗೂ ಒತ್ತಡದ ಜಗತ್ತಿನಲ್ಲಿ ಒಬ್ಬರಿಂದ ಸಿಗುವ ಬೆಂಬಲ ಹಾಗೂ ಸಹಾನುಭೂತಿ ಅವರಿಗೆ ಹುರುಪಿನಿಂದ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ನೀಡುತ್ತದೆ. ಏನಾದರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ನಿನ್ನಿಂದ ಇದು ಸಾಧ್ಯ, ನೀನು ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯಾ ಅನ್ನೋ ಮಾತುಗಳು ಅವರ ಆತ್ಮವಿಶ್ವಾಸವನ್ನು ಎರಡ್ಪಟ್ಟು ಹೆಚ್ಚು ಮಾಡ್ತದೆ. ಯಶಸ್ಸಿನ ಹಾದಿಯಲ್ಲಿ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಸೋಲು ಬರೋದು ಸಾಮಾನ್ಯ. ಇದರಿಂದ ಕುಗ್ಗದೆ ಮತ್ತೆ ಪ್ರಯತ್ನಿಸಲು ನೀಡುವ ಬೆಂಬಲ ಆ ವ್ಯಕ್ತಿಯನ್ನ ಯಶಸ್ಸಿನ ಶಿಖರದ ತುತ್ತ ತುದಿಗೆ ತಲುಪುವಂತೆ ಮಾಡುತ್ತದೆ. ಈಗ ಕೇಳಿ ವಿಜಯ್ ಪ್ರಕಾಶ್ ಹಾಗೂ ಸಿದ್ಧಾರ್ಥ್ ಬಸ್ರೂರ್ ಅವರ ಧ್ವನಿಯಲ್ಲಿ ಪೈಲ್ವಾನ್ ಚಿತ್ರದ ಗೀತೆ. ಗೀತೆಯ ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಇನ್ನು ರಾಷ್ಟ್ರೀಯ ಪ್ರೋತ್ಸಾಹ ದಿನವಾದ ಇಂದು ಅದನ್ನ ಆಚರಿಸಲಿಕ್ಕೆ ಯಾವುದೇ ರೀತಿಯ ಸಿದ್ಧತೆ ಹಣದ ಖರ್ಚು ಬೇಕಾಗಿಲ್ಲ. ಕೇವಲ ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡು ಇದನ್ನ ಅರ್ಥಪೂರ್ಣವಾಗಿ ಆಚರಿಸಬಹುದು. ಅದು ಹೇಗೆ ಅಂತ ಕೇಳ್ತೀರಾ? ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ, ಸಹೋದ್ಯೋಗಿಗಳಿಗೆ ಅವರು ಮಾಡಿದ ಚಿಕ್ಕ ಚಿಕ್ಕ ಒಳ್ಳೆಯ ಕೆಲಸಗಳಿಗೆ ಧನ್ಯವಾದಗಳನ್ನು ತಿಳಿಸೋದ್ರ ಮೂಲಕ, ನಿರಾಸೆಯಲ್ಲಿರುವ ಪರಿಚಿತರಿಗೆ ಒಂದು ಕರೆ ಮಾಡಿ ಧೈರ್ಯ ಹೇಳೋದ್ರ ಮೂಲಕ, ಇನ್ನು ಯಾರಾದರೂ ಅವರ ನೋವುಗಳನ್ನು ಹೇಳ್ತಾ ಇದ್ರೆ ತಾಳ್ಮೆಯಿಂದ ಕೇಳಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ಎಂಬ ಭರವಸೆ ನೀಡೋದು ಕೂಡ ಪ್ರೋತ್ಸಾಹವೇ. ಇದಕ್ಕಿಂತ ಮುಖ್ಯವಾಗಿ ನಾವು ನಮ್ಮನ್ನ ಮೊದಲು ಪ್ರೀತಿಸಬೇಕು, ಪ್ರೋತ್ಸಾಹಿಸಬೇಕು, ಸಣ್ಣ ಪುಟ್ಟ ಯಶಸ್ಸನ್ನ ಕೂಡ ಸಂಭ್ರಮಿಸಬೇಕು, ಎಲ್ಲರೂ ಕೂಡ ಖುಷಿಯಾಗಿರ್ಬೇಕು. ಈಗ ಕೇಳಿ ಜಿ ಉದಯಶಂಕರ್ ಅವರ ರಚನೆಯ ಮೃತ್ಯುಂಜಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತಿಗರು. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಕೇಳುಗರೆ, ಈ ರಾಷ್ಟ್ರೀಯ ಪ್ರೋತ್ಸಾಹ ದಿನ ಒಂದು ದಿನದ ಆಚರಣೆ ಮಾತ್ರವಾಗದೆ ಪ್ರತಿಯೊಬ್ಬರನ್ನ ಪ್ರೋತ್ಸಾಹಿಸುವುದು ನಮ್ಮ ಜೀವನದ ಒಂದು ಸಹಜ ಗುಣವಾಗಬೇಕು. ನಮ್ಮ ಒಂದು ಸಣ್ಣ ಮುಗುಳ್ನಗು, ಪ್ರೀತಿಯ ಮಾತು, ಒಬ್ಬರ ಬೆನ್ನು ತಟ್ಟಿ ಸಕಾರಾತ್ಮಕ ಭಾವನೆ ತುಂಬೋದು ಇನ್ನೊಬ್ಬರ ಜೀವನವನ್ನೇ ಬದಲಾಯಿಸಬಹುದು. ಜಗತ್ತನ್ನು ಸುಂದರವಾಗಿಸ್ಲಿಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನಿಸೋಣ. ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ಮಾತು ಇದ್ದರೂ ಕೂಡ ನೊಂದ ಮನಸ್ಸಿಗೆ ಧೈರ್ಯ ತುಂಬುವ ಪ್ರೋತ್ಸಾಹದ ಮಾತುಗಳು ಬಂಗಾರಕ್ಕಿಂತ ಹೆಚ್ಚು ಬೆಲೆಯುಳ್ಳದ್ದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಇದುವರೆಗೆ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಮಡಿಕೇರಿ, ಸಮಯ 10:10. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದುಷಿ ಮೀರಾಬಾಯ್ ಬಾಡ್ಕರ್ ಅವರ ಹಾಡುಗಾರಿಕೆ, ರಾಗ್ ರಾಮ್ಕಲಿ, ತಾಲ್ ವಿಲಂಬಿತ್ ಏಕ್ ತಾಲ್, ದೃತ್ ತೀನ್ ತಾಲ್.

0: ಯುವ ಸಮೂಹದಲ್ಲಿ ಗೆಳೆಯ ಗೆಳತಿ ಪದಗಳಿಗೆ ನಂಬಿಕೆಯೇ ಸಾಕ್ಷಿ.
1: ಗೆಳತಿ ನೀನಿರುವಾಗ ಜಗವೇ ಹೂವಿನ ಬೀಡು.
0: ಹಾಗಾದರೆ ಗೆಳತಿ ಎಂದರೆ?
2: ಗೆಳತಿ ಅಂತ ಹೇಳಿದ್ರೆ ನಾ ಸೋತೆ ಅಂತ ಅನ್ಸುವಾಗ ಸಿಗುವಂತ ಒಂದು ಆಸರೆ ಇರಬಹುದು.
0: ಹೌದು, ಸಾತ್ವಿಕ ಚಿಂತನೆಗಳೊಂದಿಗೆ ಸಾಗುವುದೇ ಅಮೂಲ್ಯ ಸ್ನೇಹ, ಗೆಳೆಯ ಗೆಳತಿ ಗೆಳೆತನ ಅಲ್ಲವೇ?
1: ತಲ್ಲಣ್ಣಿಸದಿರು ಕಂಡ ತಾಳು ಮನವೇ.
0: ಗೆಳೆತನವೂ ಇರಲಿ, ಓದಿನ ಛಲವೂ ಇರಲಿ, ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ?
2: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಆಗುವ ಒಂದು ಭಾವನೆ.

0: ಹೌದು, ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಯುವ ಶಕ್ತಿಗಿದೆ.
1: ಬಾಡುವಂಥ ಹೂವೇ ಬಾಡುವಾಶಯೇಕೆ.
0: ಆತ್ಮಹತ್ಯೆ ಮಹಾಪಾಪ.

ಬಾಳಿ ಬದುಕಬೇಕಾದಂತಹ ವಯಸ್ಸಿನಲ್ಲಿ ಚಂದದ ಕನಸನ್ನ ಕಾಣುವ ಸಂದರ್ಭ, ಯಾವುದೋ ಕಾರಣಕ್ಕಾಗಿ ಒತ್ತಡಕ್ಕೆ ಸಿಲುಕಿ ದಾರಿ ಕಾಣದೆ ಆತ್ಮಹತ್ಯೆಗೆ ಶರಣಾದರೆ ಕುಟುಂಬಕ್ಕೆ ಕೊಡುವ ಕೊಡುಗೆ

0: ಜೀವ ಅಮೂಲ್ಯವಾದುದು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇದೊಂದು ನಿಧನ ಸುದ್ದಿ. ಚಿಟ್ಟಿಮಾನಿ ಕುಂದಚೇರಿ ಗ್ರಾಮದ ಪುನೆಟಿ ದಿವಂಗತ ಪೂವಯ್ಯ ಅವರ ಪತ್ನಿ ಗಂಗಮ್ಮ ಇಂದು ನಿಧನರಾದರು. 80 ವರ್ಷ ಪ್ರಾಯದ ಗಂಗಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಕುಂದಚೇರಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸಮಯ 10:35:28. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
1: ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಾಜಿರಾವ್ ಮಸ್ತಾನಿ ಚಿತ್ರಕ್ಕೆಂದು ಸುಖವೀಂದರ್ ಸಿಂಗ್ ಹಾಡಿದ ಗೀತೆ, ಪ್ರಶಾಂತ್ ಇಂಗೋಳೆ ಅವರ ಸಾಹಿತ್ಯ ಸಂಗೀತ, ಶ್ರೇಯಸ್ ಪುರಾಣಿಕ್.

ತುಳಸಿ ಕುಮಾರ್ ಅವರ ಸ್ವರದಲ್ಲಿ ಲುಕಚುಪಿ ಚಿತ್ರದ ಒಂದು ಗೀತೆ. ಈಗ ಗೀತ ರಚನೆ ಕುಣಾಲ್ ವರ್ಮಾ, ಸಂಗೀತ ತನಿಷ್ಕ್ ಬಗ್ಜಿ.

ಇನ್ನು ಅರಿಜಿತ್ ಸಿಂಗ್ ಹಾಗೂ ಮಧುಬಂತಿ ಬಗ್ಚಿಯವರ ಸ್ವರಗಳಲ್ಲಿ ಲವ್ ಆಜ್ಕಲ್ ಚಿತ್ರದ ಗೀತೆ, ಗೀತ ರಚನೆ ಇರ್ಷಾದ್ ಕಾಮಿಲ್, ಸಂಗೀತ ಪ್ರೀತಮ್.

ಇನ್ನು ಕಿರಿ ಶಂಕರ್ ಮಹಾದೇವನ್ ಅವರ ಸ್ವರದಲ್ಲಿ ವಿರುದ್ಧ ಚಿತ್ರದ ಒಂದು ಗೀತೆ. ಸಾಂಪ್ರದಾಯಿಕ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಜಯ್ ಅತುಲ್.

ಗಾನ ಭಜನಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ABCD ಪಾರ್ಟ್ 2 ಚಿತ್ರದ ಗೀತೆ ಹಾಡಿದ್ದಾರೆ ದಿವ್ಯಾ ಕುಮಾರ್. ಮಯೂರ್ ಪುರಿ ಅವರ ಸಾಹಿತ್ಯ ಸಂಗೀತ ಸಚಿನ್ ಜಿಗರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಅಕ್ಷರ ಸಾ. ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಪ್ರೀತಿಯ ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281219, ಕೋಡ್ ಸಂಖ್ಯೆ 08272. ಅಕ್ಷರ ತಾ.
1: ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ.
0: ಶ್ರೋತೃಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ,

ಆತ್ಮಹತ್ಯೆ ಮಹಾಪಾಪ. ಬಾಳಿ ಬದುಕಬೇಕಾದಂತಹ ವಯಸ್ಸಿನಲ್ಲಿ ಚಂದದ ಕನಸನ್ನ ಕಾಣುವ ಸಂದರ್ಭ, ಯಾವುದೋ ಕಾರಣಕ್ಕಾಗಿ ಒತ್ತಡಕ್ಕೆ ಸಿಲುಕಿ ದಾರಿ ಕಾಣದೆ ಆತ್ಮಹತ್ಯೆಗೆ ಶರಣಾದರೆ ಕುಟುಂಬಕ್ಕೆ ಕೊಡುವ ಕೊಡುಗೆ

0: ಯುವ ಸಮೂಹದಲ್ಲಿ ಗೆಳೆಯ ಗೆಳತಿ ಪದಗಳಿಗೆ ನಂಬಿಕೆಯೇ ಸಾಕ್ಷಿ.
1: ಗೆಳತಿ ನೀನಿರುವಾಗ ಜಗವೇ ಹೂವಿನ ಬೀಡು.
0: ಹಾಗಾದರೆ ಗೆಳತಿ ಎಂದರೆ?
2: ಗೆಳತಿ ಅಂತ ಹೇಳಿದ್ರೆ ನಾ ಸೋತೆ ಅಂತ ಅನ್ಸುವಾಗ ಸಿಗುವಂತ ಒಂದು ಆಸರೆ ಇರಬಹುದು.
0: ಹೌದು, ಸಾತ್ವಿಕ ಚಿಂತನೆಗಳೊಂದಿಗೆ ಸಾಗುವುದೇ ಅಮೂಲ್ಯ ಸ್ನೇಹ, ಗೆಳೆಯ ಗೆಳತಿ ಗೆಳೆತನ ಅಲ್ಲವೇ?
1: ತಲ್ಲಣ್ಣಿಸದಿರು ಕಂಡ್ಯ ತಾಳು ಮನವೇ.
0: ಗೆಳೆತನವೂ ಇರಲಿ, ಓದಿನ ಛಲವೂ ಇರಲಿ,

ಆಕಾಶವಾಣಿ ಮಡಿಕೇರಿ. ಈಗ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಕನ್ನಡದ ಕೆಲವು ಹೊಸ ಚಿತ್ರಗೀತೆಗಳು. ಮೊದಲಿಗೆ ಯುವ ಚಿತ್ರಕ್ಕೆಂದು ಸಿದ್ಧಾರ್ಥ ಬೆಳ್ಮಣ್ಣು ಹಾಡಿದ ಗೀತೆಯನ್ನು ಬರೆದಿದ್ದಾರೆ ಪ್ರಮೋದ್ ಮರವಂತೆ, ಸಂಗೀತ ಅಜನೀಶ್ ಲೋಕನಾಥ್.

ಇನ್ನು ಮುಂದೆ ಕೇಳಿ ಕರಾವಳಿ ಚಿತ್ರಕ್ಕೆಂದು ಸಾಯಿ ವಿಘ್ನೇಶ್ ಅವರು ಹಾಡಿದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಪ್ರಮೋದ್ ಮರವಂತೆ, ಸಂಗೀತ ಸಚಿನ್ ಬಸ್ರೂರು.

ಇನ್ನು ಮುಂದೆ ಕೇಳಿ ಮಧ್ವೇಶ್ ಭಾರದ್ವಾಜ್ ಅವರ ಸ್ವರದಲ್ಲಿ ಮೆಜೆಸ್ಟಿಕ್ 2 ಚಿತ್ರದ ಗೀತೆ, ದಿಲೀಪ್ ಶರ್ಮಾ ಅವರ ಸಾಹಿತ್ಯ ಸಂಗೀತ ವಿನು ಮನಸ್ಸು.

ಚಿತ್ರ ಅಮರ ಪ್ರೇಮಿ ಅರುಣ್, ಗಾಯಕ ಸಿದ್ಧಾರ್ಥ ಬೆಳ್ಮಣ್ಣು, ಗೀತರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಕಿರಣ್ ರವೀಂದ್ರನಾಥ್.

ಇಂಟರ್ವಲ್ ಚಿತ್ರಕ್ಕೆಂದು ಸುನಿಧಿ ಗಣೇಶ್ ಹಾಗೂ ಸಿದ್ಧಾರ್ಥ್ ಬೆಳ್ಮಣ್ಣು ಹಾಡಿದ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಸಂಗೀತ ವಿಕಾಸ್ ವಶಿಷ್ಠ.

ಇನ್ನು ಮುಂದೆ ಕೇಳಿ ಚಿನ್ಮಯಿ ಶ್ರೀಪಾದ ಹಾಗೂ ಹರಿಚರಣ್ ಅವರ ಸ್ವರಗಳಲ್ಲಿ ಕಣ್ಣಪ್ಪ ಚಿತ್ರದ ಒಂದು ಗೀತೆ, ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ ಸಂಗೀತ, ಸ್ಟೀಫನ್ ಡೇವರ್ಸಿಗೆ.

ಇನ್ನು ಸಂಜು ವೆರ್ಸ್ ಗೀತ ಟೂ ಚಿತ್ರದ ಗೀತೆ ಹಾಡಿದ್ದಾರೆ ಸಂಗೀತ ರವೀಂದ್ರನಾಥ್, ಗೀತೆಯನ್ನು ಬರೆದಿದ್ದಾರೆ ಕವಿರಾಜ್, ಸಂಗೀತ ಶ್ರೀಧರ್ ವಿ ಸಂಭ್ರಮ್.

ಇನ್ನು ಅಬ್ದುಲ್ ವಹಬ್ ಅವರ ಸ್ವರದಲ್ಲಿ ಯುದ್ಧಕಾಂಡ ಚಿತ್ರದ ಒಂದು ಗೀತೆ, ಪವನ್ ಭಟ್ ಅವರ ಸಾಹಿತ್ಯ ಸಂಗೀತ, ಕೆ ಬಿ ಪ್ರವೀಣ್.

ಏನು ನಕುಲ ಅಭ್ಯಂಕರ್ ಅವರು ಹಾಡಿದ ಲವ್ ಮಾಕ್ಟೆಲ್ ಚಿತ್ರದ ಒಂದು ಗೀತೆ. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ ಸಂಗೀತ ರಘು ದೀಕ್ಷಿತ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಅವರು ಹಾಡಿದ ಕಿಸ್ ಚಿತ್ರದ ಒಂದು ಗೀತೆಯನ್ನು ಬರೆದಿದ್ದಾರೆ ಎ ಪಿ ಅರ್ಜುನ್, ಸಂಗೀತ ವಿ ಹರಿಕೃಷ್ಣ.

ಇದುವರೆಗೆ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಕನ್ನಡದ ಕೆಲವು ಹೊಸ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: 2456 ಸೇವೆಗಳನ್ನು ಸಕಾಲ್ ಸೇವೆ ಡಿಜಿಟಲ್ ವೇದಿಕೆ ಅಡಿ ತರಲಾಗುವುದು ಎಂದು ಪ್ರಜಾಸೇವಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ್ ಗುಪ್ತಾ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಾಗರಿಕರು ತಮ್ಮ ಮೊಬೈಲ್ನಲ್ಲೇ ಎಲ್ಲ ಸೇವೆಗಳನ್ನು ಸಂಪೂರ್ಣ ಶುಲ್ಕ, ಕಾಗದ ಮತ್ತು ಇಲಾಖೆಗಳ ಸಂಪರ್ಕರಹಿತವಾಗಿ ಪಡೆಯಲು ನಮ್ಮ ಸೇವೆ ಆಪ್ ಅನ್ನು ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿಯಂದು ಬಿಡುಗಡೆ ಮಾಡಲಾಗುವುದು ಎಂದರು. ಸೌರ ಫಲಕ ತಯಾರಿಕೆಯಲ್ಲಿ ಭಾರತ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಪ್ರಸ್ತುತ 35 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಫಲಕಗಳು ಕಾರ್ಯನಿರ್ವಹಿಸುತ್ತಿದ್ದು, ಹೆಚ್ಚುವರಿಯಾಗಿ 100 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸಲಾಗುತ್ತಿದೆ. ಇಂಧನ ಸ್ವಾವಲಂಬನೆಯಲ್ಲಿ ಆತ್ಮನಿರ್ಭರ ಭಾರತದ ಗುರಿ ಸಾಧನೆಯಾಗುತ್ತಿದೆ ಎಂದಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಸಂಬಂಧಿಸಿದ ನಗರಾಭಿವೃದ್ಧಿ ಇಲಾಖೆ ಕಾಮಗಾರಿಗಳನ್ನು ಆದ್ಯತೆ ಮೇಲೆ ಶೀಘ್ರ ಅನುಷ್ಠಾನಗೊಳಿಸಲು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಸಚಿವರ ಗೃಹ ಕಚೇರಿಯಲ್ಲಿ ಅವರು ಸಮಾಲೋಚಿಸಿದರು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ರಸಾಯನಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕ ಹಾಗೂ ವಿಶ್ವದ ಅತ್ಯುನ್ನತ ಖ್ಯಾತನಾಮ ವಿಜ್ಞಾನಿಗಳ ಪಟ್ಟಿಯಲ್ಲಿ ಹೆಸರಿಸಲಾಗುವ ಪ್ರೊಫೆಸರ್ ಶರಣಪ್ಪ ನಂದಿಬೇವೂರ್ ಅವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಕೈಗೊಂಡ ಗಮನಾರ್ಹ ಸಂಶೋಧನೆಗೆ 2025 ಸಾಲಿನ ಜಾಗತಿಕ ಮಾನ್ಯತೆ ಪ್ರಾಪ್ತವಾಗಿದೆ. ಪ್ರೊಫೆಸರ್ ಎಸ್ಟಿ ನಂದಿಬೇವೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ವಿಶ್ವವಿದ್ಯಾಲಯ 38 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಾನು 60 ಸಂಶೋಧನಾ ವಿದ್ಯಾರ್ಥಿಗಳಿಗೆ PhD ಮತ್ತು MPhil ಮಾರ್ಗದರ್ಶನ ಮಾಡಿ 500ಕ್ಕೂ ಹೆಚ್ಚು ವೈಜ್ಞಾನಿಕ ಸಂಶೋಧನೆ ಲೇಖನಗಳನ್ನು ಪ್ರಕಟಿಸಿದ್ದೇನೆ. 48 ಹೆಚ್ ಇಂಡೆಕ್ಸ್ ಇರುವ ನಾನು 10,000 ಮೇಲ್ಪಟ್ಟು ಸೈಟೇಷನ್ಸ್ ಇಲ್ಲಿಯವರೆಗಿದೆ. ನಾನು ವಿಶ್ವವಿಜ್ಞಾನಿಗಳ ಶ್ರೇಯಾಂಕ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದೆ. 20-25 ಸಾಲಿನ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಿದ ನನಗೆ ಜಗತ್ತಿನ ಅತ್ಯುನ್ನತ %5 ವಿಜ್ಞಾನ ಪಟ್ಟಿಯಲ್ಲಿ ಒಬ್ಬರಾಗಿರುವುದು ನನಗೆ ಹೆಮ್ಮೆಯ ಸಂಗತಿ. ಈ ಸಾಧನೆಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯವು ನನ್ನನ್ನು ಗೌರವಿಸಿ ಪುರಸ್ಕರಿಸಿದರು. ಈ ಒಂದು ಸಾಧನೆ ನನಗೆ ಸಂತೋಷ ತಂದಿದೆ.
0: ಬೆಂಗಳೂರಿನ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಆಯೋಜಿಸಿದ್ದ ರಾಜ್ಯಮಟ್ಟದ ವಿಮರ್ಶಾ ಲೇಖನ ಸ್ಪರ್ಧೆಯಲ್ಲಿ ಧಾರವಾಡದ ಧನಂಜಯ್ ಕುಮಾರ್ ಸುಳೇಕಲ್ ಪ್ರಥಮ ಸ್ಥಾನದೊಂದಿಗೆ 5,000 ರೂಪಾಯಿ ನಗದು ಬಹುಮಾನ ಗಳಿಸಿದ್ದಾರೆ. ದಾವಣಗೆರೆಯ ಗಗನಾಜಯ್ ದ್ವಿತೀಯ ಸ್ಥಾನ, ಕೋಲಾರದ ಕುಪ್ಪನಹಳ್ಳಿ ಎಂ ಬೈರಪ್ಪ ಹಾಗೂ ಬೆಂಗಳೂರಿನ ಚನ್ನರಾಜು ಎಂ ತೃತೀಯ ಸ್ಥಾನ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂದರ್ಭದಲ್ಲಿ 75 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಉಂಟುಮಾಡುವ ಧ್ವನಿವರ್ಧಕಗಳ ಬಳಕೆಯನ್ನು ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಆದೇಶಿಸಿದ್ದಾರೆ. ಧಾರವಾಡದ ಶ್ರೀ ಮುರುಘಾ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಜರುಗಿದ ವಚನ ಪ್ರವಚನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಸಮಾರೋಪ ಇಂದು ಸಂಜೆ 6 ಗಂಟೆಗೆ ಶ್ರೀಮಠದ ಶಿವಾನುಭವ ಮಂಟಪದಲ್ಲಿ ಜರುಗಲಿದೆ. ಪದ್ಮವಿಭೂಷಣ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 34ನೇ ಪುಣ್ಯಸ್ಮರಣೆ ಅಂಗವಾಗಿ ಧಾರವಾಡದ ಮನ್ಸೂರ್ ಸ್ಮಾರಕ ಭವನದಲ್ಲಿ ಇಂದು ಬೆಳಗ್ಗೆ ಗಣ್ಯರು ಸಮಾಧಿಗೆ ಗೌರವ ಅರ್ಪಿಸಿದರು. ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಇಂದು ಸಂಜೆ 5:30 ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಮಂಗಳೂರಿನ ಅಂಕುಶ್ ನಾಯಕ್ ಸಿತಾರ್ ವಾದನ ಹಾಗೂ ಮಹಾರಾಷ್ಟ್ರದ ಗಡಹಿಂಗ್ಲಜ್ನ ಅರ್ಣವ್ ಬುವಾ ಅವರ ಗಾಯನ ಕಚೇರಿ ಜರುಗಲಿದೆ. ಹಿರಿಯ ಕಲಾವಿದ ಪಂಡಿತ್ ರಾಚಯ್ಯ ಹಿರೇಮಠ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅಧ್ಯಕ್ಷತೆ ವಹಿಸುವರು. ಧಾರವಾಡ ಜಿಲ್ಲಾ ಕ್ರೀಡಾಂಗಣದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಿರ್ಮಿಸಲಿರುವ ಕುಸ್ತಿ ಅಂಗಣ ಮತ್ತು ವ್ಯಾಯಾಮ ಕೋಣೆಯ ಕಾಮಗಾರಿಗೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಭೂಮಿ ಪೂಜೆ ನೆರವೇರಿಸಿದರು. ಮೈಸೂರಿನಲ್ಲಿ 4 ಅಕ್ಟೋಬರ್ ನಡೆಯಲಿರುವ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೇಚ್ಯೂರ್ ಸೈಕ್ಲಿಂಗ್ ಸ್ಪರ್ಧೆಯ ಮಾರ್ಗದಿಕ್ಸೂಚಿ ಹಾಗೂ ಜರ್ಸಿಯನ್ನು ಕ್ರೀಡೆ ಮತ್ತು ಯುವ ಸಬಲೀಕರಣ ಇಲಾಖೆ ಆಯುಕ್ತ MN ಅನುಚೇತ್ ಬಿಡುಗಡೆಗೊಳಿಸಿದರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜ್ಯ ಸರ್ಕಾರದ ಎಲ್ಲ

0: ಟಿಪ್ ಸೈಕ್ಲಿಂಗ್ ಸ್ಪರ್ಧೆ 123 ವರ್ಷಗಳ ಇತಿಹಾಸ ಹೊಂದಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ.
1: ಗಣೇಶನ ಹಬ್ಬವೆಂದರೆ ಭಕ್ತಿ, ಒಗ್ಗಟ್ಟು, ಸಂಭ್ರಮ ಹಾಗೂ ಸಂಸ್ಕೃತಿಯ ಪ್ರತೀಕ. ಭಾದ್ರಪದ ಚೌತಿ ಗಣಪತಿ ಆಗಮನದೊಂದಿಗೆ ಮೇ ಮನಗಳಲ್ಲಿ ಹಬ್ಬದ ಸಂಭ್ರಮದೊಂದಿಗೆ ಭಕ್ತಿಯ ಸಂಚಾರವಾಗುವುದು. ವಿನಾಯಕನ ಆರಾಧನೆಯಲ್ಲಿ ಸಂಗೀತಕ್ಕೆ ವಿಶೇಷ ಸ್ಥಾನವಿದೆ. ಭಜನೆ, ಸಂಗೀತ, ನೃತ್ಯ ಎಲ್ಲವೂ ಭಕ್ತಿಯಿಂದ ವಿನಾಯಕನಿಗೆ ಸಮರ್ಪಿತವಾಗುತ್ತದೆ. ಮಂಗಳ ಮೂರ್ತಿಯಾದ ಗಣೇಶನನ್ನ ಸ್ಮರಿಸುತ್ತಾ ಸೌಂದರ್ಯ ಲಹರಿ ಭಜನಾ ತಂಡದವರಿಂದ ಈ ವಿಶೇಷ ಸಂಗೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಆತ್ಮೀಯ ಸ್ವಾಗತ.

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶೈಲಜಾ ಸುದರ್ಶನ್, ಅಂಬಿಕಾ ಉದಯರವಿ, ಪೂರ್ಣಿಮಾ ಮುರಳೀಧರ್, ಸುಧಾ ನಾಗರಾಜ್, ಜಯಾ ಲಕ್ಷ್ಮೀಕಾಂತ್, ರೇಖಾ ಸಂತೋಷ್, ಕಾವ್ಯಶ್ರೀ ರಘು, ಸರಸ್ವತಿ ವೆಂಕಟೇಶ್, ಶಿಲ್ಪಾ ಪ್ರಸಾದ್, ವರಲಕ್ಷ್ಮೀ ರತ್ನಾಕರ್, ಸರಿತಾ ನಾಗಚೇತನ್, ಪಲ್ಲವಿ ವೆಂಕಟೇಶ್, ವಾಣಿ ಶ್ರೀನಿವಾಸ್, ಸುಧಾ ರಘುನಾಥ್, ವಿನುತಾ ಅಕೇಶ್, ಗಾಯತ್ರಿ ರಾಜಗೋಪಾಲ್. ಈ ಕಾರ್ಯಕ್ರಮದ ಪ್ರಸ್ತುತಿ ರಜನಿ ಜಿಆರ್, ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:24.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟೆ.

ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೆಳೆಯಲ್ಲಿ ಸಸಿಗಳ ತಯಾರಿಕಾ ಕ್ರಮ ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಮಯ 12:35 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ.

0: ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನ.
1: ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೇ ನಮಸ್ಕಾರ.
2: ನಮಸ್ತೆ.
1: ಕವಿ ಹೇಳುವಂತಹದ್ದು ಸೌಂದರ್ಯ ಎಲ್ಲಿದೆ ಅಂತ, ಈ ಪ್ರಶ್ನೆ ಬರೀ ಕವಿಗಳು ಮಾತ್ರ ಅಲ್ಲ, ಎಲ್ಲರೂ ಕೂಡ ಕೇಳುವಂತಹದ್ದು ಸೌಂದರ್ಯ ಎಲ್ಲಿದೆ ಅಂತ ಹೇಳಿ. ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಅಂದ್ರೆ ಏನು, ಜೊತೆಗೆ ಈ ಸೌಂದರ್ಯವನ್ನ ವರ್ಧಿಸುವುದು ಹೇಗೆ ಅಥವಾ ಸಾಧ್ಯ ಇದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ. ಹೇಳಿ, ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಅಂದ್ರೆ ಏನು?
2: ಈ ಸೌಂದರ್ಯ ಎನ್ನುವಂತಹ ಶಬ್ದ ಈಗ ನಮಗೆ ಅದು ಕೇವಲ ಬಾಹ್ಯ ಸೌಂದರ್ಯ ಎನ್ನುವ ಸೀಮಿತ ಅರ್ಥದಲ್ಲಿ ನಾವು ಭಾವಿಸ್ತಾ ಇದ್ದೇವೆ, ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲರೂ ಕೂಡ. ಆದರೆ ಸೌಂದರ್ಯ ಎನ್ನುವ ಶಬ್ದ ಸಂಸ್ಕೃತ ಶಬ್ದ, ಅದರಲ್ಲಿ ಆ ಸಂಸ್ಕೃತ ಧಾತು ಊಂದ್ ದ್ರವೀಕರಣೆ ಅಂತ, ಅಂದ್ರೆ ಯಾವುದು ನಮ್ಮ ಮನಸ್ಸನ್ನು ಕರಗಿಸುವಂಥದ್ದು ಅದು ಸೌಂದರ್ಯ. ಆದ ಕಾರಣ ಇಲ್ಲಿ ನಾವು ಈ ಆಯುರ್ವೇದದ ಅಥವಾ ಆಯುರ್ವೇದಕ್ಕೆ ಮೂಲಭೂತವಾದ ಭಾರತೀಯ ಶಾಸ್ತ್ರ ಪರಂಪರೆಯ ಒಂದು ಸಾರವನ್ನು ಇಲ್ಲಿ ಪರಿಗಣಿಸಿದರೆ, ಸೌಂದರ್ಯ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ವಿಶಿಷ್ಟ ಪರಿಣಾಮವನ್ನು ಬೀರುವಂತಹ ಒಂದು ಸಂಗತಿ, ಒಂದು ವಸ್ತು, ಒಂದು ದ್ರವ್ಯ ಅಥವಾ ಒಂದು ತತ್ವ, ಅದನ್ನು ನಾವು ಸೌಂದರ್ಯ ಅಂತ ಹೇಳಿ ಹೇಳಬೇಕಾಗ್ತದೆ. ಆ ಅರ್ಥದಲ್ಲಿ ತೆಗೆದುಕೊಂಡ್ರೆ ನಾವು ಕೇವಲ ಬಾಹ್ಯವಾದ ಸೌಂದರ್ಯವನ್ನೇ ಸೌಂದರ್ಯ ಅಂತ ಹೇಳುವ ಹಾಗಿಲ್ಲ. ಆದ ಕಾರಣ ವ್ಯಕ್ತಿ ಮತ್ತು ಶಕ್ತಿಯ ಸಮಗ್ರ ವಿಕಾಸ, ಇದುವೇ ಒಂದು ಒಟ್ಟು ಸೌಂದರ್ಯದ ಭಾರತೀಯ ಪರಿಕಲ್ಪನೆ, ಮತ್ತು ಅದು ಆಯುರ್ವೇದದ ಪರಿಕಲ್ಪನೆ ಕೂಡ ಆಗಿರ್ತದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಬಹುದು.
1: ಸಾಮಾನ್ಯವಾಗಿ ಸೌಂದರ್ಯ ಅಂದ ತಕ್ಷಣ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡುವಂತಹದ್ದು. ಈಗ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಎನ್ನುವಂತಹದ್ದು ಆಂತರಿಕವಾಗಿಯೂ ಕೂಡ ಹೌದು, ಬಾಹ್ಯವೂ ಕೂಡ ಹೌದು ಎನ್ನುವ ಮಾತನ್ನ ಹೇಳಿದ್ರಿ. ಈಗ ವಿಚಾರ ಮಾಡಬೇಕಾಗಿರುವಂತಹದ್ದು ಸೌಂದರ್ಯವನ್ನು ವರ್ಧಿಸುವುದಕ್ಕೆ ಸಾಧ್ಯ ಇದೆಯಾ ಅಂತ.
2: ಖಂಡಿತವಾಗಿ ಈಗ ಆಯುರ್ವೇದದಲ್ಲಿ ಆಂತರಿಕ ಸೌಂದರ್ಯಕ್ಕೆ, ಮನಸ್ಸಿನ ವಿಷಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ ಅಂತ ಹೇಳಿದ ಮಾತ್ರಕ್ಕೆ ಅದು ಐಹಿಕವಾದ ಅಥವಾ ಬಾಹ್ಯದ ಸೌಂದರ್ಯವನ್ನು ಅಥವಾ ಆರೋಗ್ಯ ಒಂದು ಮೂಲಭೂತವಾಗಿರುವಂತಹ ಸೌಂದರ್ಯವನ್ನು ನಿರಾಕರಣೆ ಮಾಡುವುದಕ್ಕೆ ಆಯುರ್ವೇದ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ, ಅಂದರೆ ನಾವು ಆಂತರಿಕವಾದ ಆ ಸತ್ಯದ, ಆ ಮೂಲಭೂತವಾದ ಸೃಷ್ಟಿಗೆ ಕಾರಣವಾದ ಸತ್ಯದ ಸೌಂದರ್ಯವನ್ನು ಕಾಣಬೇಕಾದರೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಶರೀರ ಚೆನ್ನಾಗಿರಬೇಕು, ಇದು ಎಲ್ಲವೂ ಚೆನ್ನಾಗಿದ್ರೆ ಮಾತ್ರ ದೇಹದಲ್ಲಿ ಇರುವ ಆ ಒಳಗಿನ ಸತ್ಯದ ಸೌಂದರ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ದೇಹಕ್ಕೆ ಕೂಡ ಅದಕ್ಕೆ ಆವಾಸ ಸ್ಥಾನವಾದ, ಅದಕ್ಕೆ ಆಶ್ರಯ ಕೊಡುವಂತಹ ದೇಹದ ಸೌಂದರ್ಯಕ್ಕೂ, ದೇಹದ ಸುಸ್ಥಿತಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಆಯುರ್ವೇದ ಕೊಡ್ತದೆ.
1: ಈಗ ಮನೆಯ ಅಂಗಳದಲ್ಲಿ ಅಥವಾ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸೌಂದರ್ಯವನ್ನು ವರ್ಧಿಸಬಹುದೇ ಅಂತ ಪ್ರಶ್ನೆ.
2: ಖಂಡಿತವಾಗಿ ಈಗ ನಾನು ಬಹಳಷ್ಟು ಮನೆಗಳಲ್ಲಿ ಅಂಗಳದಲ್ಲಿ ಪಾಪಾಯ ಗಿಡ ಇರ್ತದೆ, ಪಾಪಾಯ ಹಣ್ಣು ಇರ್ತದೆ, ಆ ಪಾಪಾಯ ಹಣ್ಣನ್ನು ಅದು ಸೇವಿಸುವುದಕ್ಕೆ ಕೂಡ ಯೋಗ್ಯವಾದ ಸಂಗತಿ ಅಂತ ಕೆಲವರು ಪರಿಗಣಿಸ್ತಾ ಇಲ್ಲ. ಅದರಷ್ಟಕ್ಕೆ ಅದು ಕಾಗೆ ತಿಂದು ಹೀಗೆ ಹಾಳಾಗಿ ಹೋಗುವಂತಹ ಸಂದರ್ಭಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆ ಪಾಪಾಯ ಹಣ್ಣನ್ನು ಆಂತರಿಕವಾಗಿ ಸೇವಿಸುವುದಲ್ಲದೆ ಅದು ಚರ್ಮಕ್ಕೆ ಅದರ ಹೇಳಿದಂತಹ ಕ್ರಮದಲ್ಲಿ ಅಪ್ಲೈ ಮಾಡಿದಾಗ ಆಗ ಅದು ಚರ್ಮದ ಸೌಂದರ್ಯಕ್ಕೆ, ಚರ್ಮದ ಕಾಂತಿವರ್ಧನೆಗೆ ಕಾರಣ ಆಗ್ತದೆ. ಅದು ಹೇಗೆ ಅಂತ ಹೇಳಿದರೆ, ಪಾಪಾಯಿ ಹಣ್ಣಿನ ಒಂದು ಎರಡು ತುಂಡುಗಳು ಬೇಕು, ಮತ್ತು ಒಂದು ಚಮಚ ಅಥವಾ ಎರಡು ಚಮಚ ಕಡಲೆ ಹಿಟ್ಟು, ಇದನ್ನು ಗ್ರೈಂಡರ್ನಲ್ಲಿ ಹಾಕಿ ಪೇಸ್ಟ್ ಅನ್ನಾಗಿ ಮಾಡಿದ ನಂತರ ಅದಕ್ಕೆ ಈ ಕಡಲೆ ಹಿಟ್ಟನ್ನು ಸೇರಿಸುವಂಥದ್ದು. ನಂತರ ಚೆನ್ನಾಗಿ ಒಳ್ಳೆಯ ಪೇಸ್ಟ್ ರೂಪಕ್ಕೆ ಬಂದ ನಂತರ ಅದನ್ನು ಮುಖದ ಭಾಗದ ಚರ್ಮಕ್ಕೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಅನಂತರ ತೊಳೆಯುವಂಥದ್ದು. ಇದು ಖಂಡಿತವಾಗಿ ಪ್ರಾಯೋಗಿಕವಾಗಿ ಯಾರಿದರೂ ಮಾಡ್ತಾ ಇದ್ದಾರೋ ಅವರಿಗೆ ಅದು ಅನುಭವಕ್ಕೆ ಬಂದಂತಹ ವಿಷಯ, ಮತ್ತು ಯಾರು ಮಾಡಿಲ್ಲವೋ ಅವರಿಗೆ ಅದು ಸಂಶೋಧನೆಯಿಂದ, ಆಧಾರದಿಂದ ಇನ್ನು ಮಾಡಬೇಕಾದ ಸಂಗತಿ ಅಂತ ಹೇಳಿ ಪ್ರೇರಣೆಯನ್ನು ಕೊಡ್ತದೆ.
1: ತಿನ್ನುವುದಕ್ಕೆ ಮಾತ್ರ ಅಲ್ಲ, ಅದು ಬಾಹ್ಯ ಸೌಂದರ್ಯಕ್ಕೂ ಕೂಡ
2: ಖಂಡಿತವಾಗಿ, ಅದು ಹೊರಗಿನಿಂದ ಹಚ್ಚಿದಾಗ ಕೂಡ ಅದು ಚರ್ಮದ ಸೌಂದರ್ಯಕ್ಕೆ ಕಾರಣ ಆಗ್ತದೆ ಅಂತ.
1: ಇನ್ನೊಂದು ವಿಚಾರ, ಮನೆಯಲ್ಲಿರುವಂತಹ ಅಡುಗೆ ಕೋಣೆ, ಬಹುಶಃ ಅಡುಗೆ ಕೋಣೆ ಎನ್ನುವಂತಹದ್ದು ಒಂದು ರೀತಿಯ ಔಷಧೀಯ ಭಂಡಾರ ಅಂತಲೇ ಹೇಳಬೇಕು. ಈ ಅಡುಗೆ ಕೋಣೆಯಲ್ಲಿ ಲಭ್ಯ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಸೌಂದರ್ಯ ವರ್ಧಕವಾಗಿ ಬಳಕೆ ಮಾಡಬಹುದು ಅಂತ.
2: ಖಂಡಿತವಾಗಿ ಇನ್ನೊಂದು ಮಾತು ಕೂಡ ಇದೆ, ಅಂದ್ರೆ ಮನುಷ್ಯನ ಆರೋಗ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅದೇ ರೀತಿ ಇದನ್ನು ಕೂಡ ಹೇಳಬಹುದು, ನಮ್ಮ ಸೌಂದರ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅಂದ್ರೆ ನಾವು ಸೇವನೆ ಮಾಡುವಂತಹ ಆಹಾರ, ಅಲ್ಲಿ ಕೆಲವೊಂದು ವಸ್ತುಗಳು ಹೊರಗಿನಿಂದ ಅಪ್ಲಿಕೇಶನ್ ಮಾಡಿದಾಗ ನಮ್ಮ ಚರ್ಮದ ಆರೋಗ್ಯಕ್ಕೆ ಅಥವಾ ಆಕರ್ಷಣೆಗೆ ಕಾರಣವಾಗ್ತದೆ ಅಂತ ಹೇಳುವಂತ ಅಂಶ. ಇಲ್ಲಿ ನಾವು ಅಡುಗೆ ಕೋಣೆಯಲ್ಲಿ ಅರಸಿನ ಅಂತೂ ಖಂಡಿತ ಎಲ್ಲರ ಮನೆಯಲ್ಲೂ ಇದೆ, ಇನ್ನೊಂದು ಜೇನು ಮತ್ತು ಹಾಲು, ಈ ಮೂರು ಸಂಗತಿಗಳನ್ನು ಉಪಯೋಗಿಸಿ ನಾವು

0: ಲೇಪನ ಮಾಡುವುದರ ಮೂಲಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಅದು ಹೇಗೆ ಅಂತ ಕೇಳಿದರೆ, ಇದಕ್ಕೆ ಬೇಕಾದ ಸಾಮಗ್ರಿಗಳು ಇಷ್ಟು. ಒಂದು ಅರಸಿನ ಒಂದು ಚಮಚ, ಜೇನು ಒಂದು ಚಮಚ, ಹಾಲು ಎರಡು ಚಮಚ. ಇದು ಮೂರನ್ನು ಕೂಡ ಒಂದು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸಿ ಪೇಸ್ಟ್ ಮಾಡಬೇಕು. ನಂತರ ಅದನ್ನು ಸಂಪೂರ್ಣ ಮುಖದ ಭಾಗಗಳಿಗೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಆಮೇಲೆ ತೊಳಿಬೇಕು. ಇದನ್ನು ಪ್ರತಿನಿತ್ಯ ಮಾಡಬೇಕು. ನಮ್ಮಲ್ಲಿ ಎಷ್ಟೋ ಸಲ ಅಂದ್ರೆ ಸರಳವಾದ ಸಾಧನಗಳೇ ಅಸಡ್ಡೆಗೆ ಕಾರಣವಾಗಿರ್ತದೆ ಅಂತ. ನಾವು ಜಟಿಲವಾದ ಸಂಗತಿಗಳಿಗೆ ಹೋಗ್ತೇವೆ, ಅದು ಸರಳವಾದ ಸಂಗತಿಗಳು ತುಂಬಾ ಪ್ರಯೋಜನ ಆಗಿರ್ತದೆ, ಆದ್ರೆ ಅದನ್ನು ನಾವು ಅಸಡ್ಡೆ ಮಾಡ್ತೇವೆ. ಈ ರೀತಿ ಮಾಡಿ ನೋಡಿದಾಗ ಅದು ಅನುಭವಕ್ಕೆ ಬರ್ತದೆ.
1: ಅರಿಶಿನ, ಹಾಲು ಮತ್ತು ಜೇನು, ಇದಲ್ಲದೆ ಮೊಸರನ್ನು ಕೂಡ ಬಳಕೆ ಮಾಡುವುದಿದೆಯಾ?
0: ಕೆಲವು ಸಲ ಮೊಸರನ್ನು ಕೂಡ ಬಳಕೆ ಮಾಡಬಹುದು, ಆದ್ರೆ ತುಂಬಾ ಜಿಡ್ಡು ಚರ್ಮ, ಮುಖದಲ್ಲಿ ಆಯಿಲಿ ಸ್ಕಿನ್ ಅಂತ ಹೇಳ್ತೇವೆ, ಆಗ ಅವರು ಮೊಸರನ್ನು ಬಳಕೆ ಮಾಡುವುದನ್ನು ಅವಾಯ್ಡ್ ಮಾಡಬೇಕು. ಇಲ್ಲದಿದ್ರೆ ಬೇರೆ ಶುಷ್ಕ ಚರ್ಮ ಇರುವವರಲ್ಲಿ ಮೊಸರನ್ನು ಬಳಕೆ ಮಾಡಬಹುದು.
1: ಬಹುಶಃ ಅರಿಶಿನದ ಬಗ್ಗೆ ಮಾತನಾಡಬೇಕಿದ್ರೆ ಅದನ್ನ ಒಂದು ರೋಗ ನಿರೋಧಕವಾಗಿಯೂ ಕೂಡ ಬಳಕೆ ಮಾಡ್ತಾರೆ.
0: ರೋಗ ನಿರೋಧಕವಾಗಿ ಅದು ಅದ್ಭುತ ಪರಿಣಾಮ ಇದೆ. ಅದರ ಕರ್ಕ್ಯೂಮಿನ್ ಅಂತ ಹೇಳುವಂತಹ ಒಂದು ಅಂಶ ಇದಿಲ್ಲ, ಅದು ಅದ್ಭುತವಾದ ಒಂದು ಪವಾಡ ಸದೃಶ ದ್ರವ್ಯ.
1: ಹಾಗೆಯೇ ಮನೆಯಲ್ಲಿ ಬಳಕೆಯಾಗುವಂತಹ ಹೂ, ಸಾಮಾನ್ಯವಾಗಿ ಅರ್ಚನೆಗೆ ಬಳಸುವಂತಹದ್ದು, ಅದನ್ನು ಕೂಡ ಸೌಂದರ್ಯವರ್ಧಕವಾಗಿ ಬಳಕೆ ಮಾಡುವುದಕ್ಕೆ ಸಾಧ್ಯ ಆಗ್ತದ ಅಂತ?
0: ಖಂಡಿತವಾಗಿ. ಈಗ ನಾವು ಮನೆಯಂಗಳದಲ್ಲಿ ಎಲ್ಲರ ಮನೆಯಲ್ಲಿ ದಾಸವಾಳ ಅಂತೂ ಇದೆ, ಕೆಂಪು ದಾಸವಾಳ, ಬಿಳಿ ದಾಸವಾಳ ಇದೆ. ಈಗ ನಾವು ಸೌಂದರ್ಯ ಅಂತ ಹೇಳಿದ ಕೂಡಲೇ ಚರ್ಮ, ಕೂದಲು ಮತ್ತು ಕಣ್ಣು, ಈ ಮೂರು ಸಂಗತಿಗಳು ಬಂದೇ ಬರ್ತದೆ. ಅದರ ಜೊತೆಗೆ ಮೈಕಟ್ಟು, ದೇಹದ ಸ್ಥೂಲತೆಯೋ ಕೃಶತೆಯೋ ಅದರ ಪ್ರಧಾನ ಪಾತ್ರ ಇದೆ. ಇಲ್ಲಿ ನಾವು ಈ ದಾಸವಾಳ ಇದನ್ನು ಪೇಸ್ಟಿನ ರೂಪದಲ್ಲಿ ಮಾಡಿ ಅದನ್ನು ತಲೆಯ ಕೂದಲಿಗೆ ಹಚ್ಚಿಕೊಳ್ಳುವುದರಿಂದ ಕೂದಲಿನ ಒಂದು ಆರೋಗ್ಯಕ್ಕೆ ಕಾರಣ ಆಗ್ತದೆ, ಅದರ ಆರೈಕೆಗೆ ಇದು ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ನಾನು ಹೂ ಅಂತ ಹೇಳಿದಾಗ ನಮ್ಮ ಆಯುರ್ವೇದದಲ್ಲಿ ಮೊದಲ ಯಾದಿಯಲ್ಲಿ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಹೂ ಇದೆ, ಅದಕ್ಕೆ ಕುಂಕುಮ ಅಂತ ಹೆಸರು. ಆ ಗಿಡದ ಕ್ರೋಕಸ್ ಸಟೈವಸ್ ಅಂತ ಅದರ ಸಸ್ಯಶಾಸ್ತ್ರೀಯ ಹೆಸರು. ಆ ಗಿಡದ ಹೂವಿನ ಕೇಶರಗಳು ಕುಂಕುಮ ಕೇಶರ ಅಂತ ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ದ್ರವ್ಯ. ಅದು ಸೌಂದರ್ಯದ ವಿಷಯಕ್ಕೆ ಪ್ರಸಿದ್ಧವಾದ ದ್ರವ್ಯ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಈ ಕುಂಕುಮ ಕೇಶರವನ್ನು ಆಂತರಿಕವಾಗಿ ಸೇವನೆ ಮಾಡುವುದರಿಂದಲೂ ಸೌಂದರ್ಯ ಉಳಿದುಕೊಳ್ತದೆ ಎನ್ನುವ ಒಂದು ಸಂಗತಿ ಇದೆ. ಇದು ಬಹಳ ಪ್ರಾಚೀನ ಕಾಲದಿಂದ, ಇವತ್ತು ನಿನ್ನೆಯಿಂದ ಅಲ್ಲ, ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಸೌಂದರ್ಯದ ಕಾರಣಕ್ಕೆ. ಅಷ್ಟೇ ಅಲ್ಲ, ಅದನ್ನು ಆಂತರಿಕವಾಗಿ ಸೇವನೆ ಮಾಡುವುದು ಅಲ್ಲದೆ ಅದನ್ನು ಹೊರಗಿನಿಂದ ಮುಖದ ವಿಶೇಷವಾಗಿ ಕಾಣುವುದಕ್ಕೆ, ಅಂದ್ರೆ ಮುಖ ಹೇಗೆ ಕಾಣ್ತದೆ ಅಂತ ಹೇಳುವುದರ ಮೇಲೆ ಸೌಂದರ್ಯ. ಆದ ಕಾರಣ ಮುಖದ ಸೌಂದರ್ಯ ವರ್ಧನೆಗೆ ಈ ಕುಂಕುಮ ಕೇಶರ ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಆಯುರ್ವೇದದ ಅಂಗಡಿಗಳಲ್ಲಿ ಸಿಗ್ತದೆ. ಈ ಕುಂಕುಮ ಕೇಶರದ ಒಂದು 2-3 ಎಳೆಗಳು, ಅದು ಮತ್ತೆ 1 ಚಮಚ ಹಾಲು. ಈ ಎಳೆಗಳನ್ನು, ಕುಂಕುಮ ಕೇಶರದ ಎಳೆಗಳನ್ನು 1-2 ಚಮಚ ಹಾಲಿನಲ್ಲಿ 1/2 ಗಂಟೆ ನೆನೆಸಿ ಹಾಕಬೇಕು. ಹಾಕಿದ ನಂತರ ಆ ಹಾಲು 1/2 ಗಂಟೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಅದನ್ನೇ 2-3 ಸಲ ತಿರುವಿ ಸಂಪೂರ್ಣ ಮುಖದ ಚರ್ಮದ ಭಾಗಕ್ಕೆ ಹಚ್ಚಿದರೆ ಆಗ ಅದು ಚರ್ಮದ ಕಾಂತಿ ವರ್ಧನೆಗೆ ಕಾರಣ ಆಗ್ತದೆ. ಮತ್ತೆ ಸ್ವಲ್ಪ ಮಸಾಜ್ ಕೂಡ ಮಾಡಬೇಕು ಅದನ್ನು ಹಚ್ಚಿದ ನಂತರ. ಮಸಾಜ್ ಮಾಡುವಂಥದ್ದು ಹಚ್ಚುವಷ್ಟೇ ಪ್ರಾಮುಖ್ಯವಾದ ಸಂಗತಿ. ಮತ್ತೆ ಇನ್ನೊಂದೇನೆಂದ್ರೆ, ಇಡೀ ರಾತ್ರಿ ಅದನ್ನು ಹಾಗೆಯೇ ಬಿಟ್ಟು ಮಾರನೆಯ ದಿನ ಬೆಳಿಗ್ಗೆ ಅದನ್ನು ನೀರಿನಿಂದ ತೊಳೆದ್ರೆ ಬಹಳ ಒಳ್ಳೆಯದು. ಮತ್ತೆ ಇದನ್ನು ದಿನನಿತ್ಯ ಮಾಡಬಹುದು, ಮಾಡಬೇಕು.
1: ಕುಂಕುಮ ಕೇಸರ ಜೊತೆ ಜೊತೆಗೆ ಬಹುಶಃ ಗುಲಾಬಿ ಎಸಳು ಅಥವಾ ಎಲೆ,
0: ರೋಸ್ ವಾಟರ್ ಅನ್ನು ಬಳಕೆ ಮಾಡಬಹುದು. ರೋಸ್ ವಾಟರ್ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಸೌಂದರ್ಯ ವರ್ಧಕಗಳ ಜೊತೆಗೆ ರೋಸ್ ವಾಟರ್ ಅನ್ನು ಬಳಕೆ ಮಾಡಿದೆ, ಯಾಕೆಂದ್ರೆ ಅದಕ್ಕೆ ಕೂಲಿಂಗ್ ಇಫೆಕ್ಟ್ ಇದೆ. ಆ ಶೀತಲ ಗುಣ ಅಂದ್ರೆ ಅದು ಚರ್ಮದ ಒಂದು ಸುಸ್ಥಿತಿಗೆ ಕಾರಣ ಆಗ್ತದೆ. ಚರ್ಮವನ್ನು ಒಣ ಆಗುವಿಕೆಯನ್ನು, ಶುಷ್ಕವಾಗುವುದನ್ನು ಅದು ತಪ್ಪಿಸ್ತದೆ, ಆ ಶೀತಲ ಗುಣ.
1: ಇನ್ನೊಂದು ವಿಚಾರ, ಈ ಲೋಳೆ ಸರಕ್ಕೆ ಸಂಬಂಧಪಟ್ಟಂತಹದ್ದು, ಬಹುಶಃ ಕಾಂತಿ ವರ್ಧಕವಾಗಿ ಅದರ ಬಳಕೆ ಆಗ್ತದೆ ಅಂತ?
0: ಖಂಡಿತವಾಗಿ. ಲೋಳೆಸರ ಎನ್ನುವಂಥದ್ದು ಅದು ಬಹಳ ಎಲ್ಲರಿಗೂ ಈಗ ಪ್ರಚಲಿತದಲ್ಲಿರುವ ಸಂಗತಿ. ಒಂದು ಇದಕ್ಕೆ ಬೇಕಾದ ಸಾಮಗ್ರಿ ಏನಂದ್ರೆ, 1 ಚಮಚ ಲೋಳೆಸರ ಅಂದ್ರೆ ಅದರ ಪಲ್ಪ್, ಅದರ ಒಳಗಿನ ಜೆಲ್ಲಿ ತರದ ಭಾಗ, ಮತ್ತು 1/2 ಚಮಚ ಸೌತೆ ರಸ. ಇದು ಎರಡನ್ನು ಕಾಂಬಿನೇಷನ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಅದನ್ನೊಂದು ಪೇಸ್ಟ್ ರೂಪದಲ್ಲಿ ಮಾಡಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿದರೆ ಆಗ ಮುಖದ ಚರ್ಮದ ಕಾಂತಿವರ್ಧನೆ ಆಗ್ತದೆ. ಮತ್ತೆ ಚರ್ಮ ಸುಕ್ಕುಗಟ್ಟುವುದನ್ನು, ಚರ್ಮ ಜೋತು ಬೀಳುವುದನ್ನು ಇದು ತಪ್ಪಿಸ್ತದೆ. ಆ ಮೂಲಕ ನಾವು ವಯಸ್ಸಾದರೂ ಕೂಡ ಕಡಿಮೆ ವಯಸ್ಸಿನವರಾಗಿ ಕಾಣುವಂತಹ ಒಂದು ವಿಶಿಷ್ಟ ಒಂದು ಸಾಮರ್ಥ್ಯ ಈ ಲೋಳೆಸರದ ಒಂದು ಸತ್ವಕ್ಕೆ ಇದೆ. ಅಷ್ಟೇ ಅಲ್ಲ, ಈ 1/2 ಚಮಚ ಕ್ಯಾರೆಟ್ ಅಥವಾ ಪಪ್ಪಾಯ ಜ್ಯೂಸ್ ಅನ್ನು ಇದಕ್ಕೆ ಸೇರಿಸಿದ್ರೆ ಮತ್ತು ಅದರ ಗುಣ ಇನ್ನೂ ಕೂಡ ಹೆಚ್ಚಿಗೆ ವರ್ಧನೆ ಆಗ್ತದೆ. ಆ ರೀತಿಯಲ್ಲಿ ಬಳಸಬಹುದು. ಇನ್ನೊಂದು ನಾನು ಹೇಳಬೇಕು, ಬಹಳ ಸಿದ್ಧವಾದ ಒಂದು ಔಷಧ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಆಯುರ್ವೇದದಲ್ಲಿ, ಕುಂಕುಮಾದಿ ತೈಲ ಅಂತ ನಾವು ಹೇಳ್ತೇವೆ. ಅದು ಈಗಾಗಲೇ ನಾನು ಹೇಳಿದ ಕುಂಕುಮ

0: ಕೇಸರ ಇದರಿಂದ ತಯಾರು ಮಾಡುವಂಥದ್ದು. ಅದಲ್ಲ ಮತ್ತೊಂದು 15-20 ಬಗೆಯ ಕಷಾಯದ ರೂಪದಲ್ಲಿ ಕಲ್ಕದ ಪೇಸ್ಟ್ ರೂಪದಲ್ಲಿ ಕೂಡ ಒಳಗೊಂಡ ದ್ರವ್ಯಗಳು ಇರುವಂತಹ ಒಂದು ಸಿದ್ಧ ದ್ರವ್ಯ ಅದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ತೈಲವನ್ನು ಕುಂಕುಮಾದಿ ತೈಲವನ್ನು ಒಂದು 2-3 ಹನಿ ಕೈಗೆ ಹಾಕೊಂಡು ಮುಖಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ಬಿಸಿನಿಂದ ಸ್ನಾನ ಮಾಡಿಕೊಳ್ಬೇಕು. ಅದು ಅದ್ಭುತವಾದ ಒಂದು ಮುಖದ ಪರಿಣಾಮವನ್ನು ಇಂಪ್ಯಾಕ್ಟ್ ಅನ್ನು ಹೆಚ್ಚು ಮಾಡುತ್ತದೆ.
1: ಲೋಳಿ ಸರವನ್ನು ಬಹುಶಃ ಮುಖದ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ತಲೆಗೂದಲಿಗೂ ಕೂಡ ಪೂರಕವಾಗಿ ಅದನ್ನು ಬಳಕೆ
0: ಮಾಡುತ್ತಾರೆ. ಖಂಡಿತವಾಗಿ.
1: ಒಂದು ವಿಚಾರ, ಚಂದನ ಮತ್ತು ರಕ್ತ ಚಂದನ ಇದಕ್ಕೆ ಸಂಬಂಧಪಟ್ಟ ಹಾಗೆ.
0: ಚಂದನ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಪಡೆದಿರುವಂತಹ ದ್ರವ್ಯ. ನಮಗೆ ಗೊತ್ತಿಲ್ಲದೆ ನಾವು ಗಂಧವನ್ನು ದೇವರ ಪ್ರಸಾದ ರೂಪದಲ್ಲಿ ನಾಮ ಹಾಕುವುದರ ಮೂಲಕ ನಾವು ಬಳಸಿಕೊಳ್ತೇವೆ. ಅದರ ಮೂಲಭೂತವಾದ ಒಂದು ಆರೋಗ್ಯದ ಉದ್ದೇಶ ಖಂಡಿತವಾಗಿ ಅದರಲ್ಲಿ ಇದೆ. ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಬಳಸ್ತಾ ಇದ್ದೇವೆ, ಆದರೆ ಅದರ ಆರೋಗ್ಯ ಉಂಟಾಗ್ತದೆ ನಮಗೆ ಗೊತ್ತಿರುವುದಿಲ್ಲ. ನಾವು ಅದರ ಬೇರೆ ರೀತಿಯಲ್ಲಿ ಬಳಸ್ತೇವೆ. ಈ ಚಂದನದ ಪರಿಣಾಮ ಏನಂದ್ರೆ ಮೊಡವೆಗಳನ್ನು ಅದು ನಿವಾರಿಸುವಂತ, ಮುಖದಲ್ಲಿ ಕಾಣಿಸುವಂತಹ ಮೊಡವೆಗಳು ಕಾಣಿಸಿಕೊಂಡ್ರೆ ಅದು ಸೌಂದರ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟಾಗೆ. ಆದ ಕಾರಣ ಆ ಮೊಡವೆಗಳನ್ನು ಆದರೆ ಇದನ್ನು ಹೆಚ್ಚು ಮಾಡುತ್ತದೆ.
1: ಲೋಳಿ ಸರವನ್ನು ಬಹುಶಃ ಮುಖದ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ತಲೆಗೂದಲಿಗೂ ಕೂಡ ಪೂರಕವಾಗಿ ಅದನ್ನು ಬಳಕೆ ಮಾಡುತ್ತಾರೆ.
0: ಖಂಡಿತವಾಗಿ.
1: ಒಂದು ವಿಚಾರ, ಚಂದನ ಮತ್ತು ರಕ್ತ ಚಂದನ ಇದಕ್ಕೆ ಸಂಬಂಧಪಟ್ಟ ಹಾಗೆ.
0: ಚಂದನ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಪಡೆದಿರುವಂತಹ ದ್ರವ್ಯ. ನಮಗೆ ಗೊತ್ತಿಲ್ಲದೆ ನಾವು ಗಂಧವನ್ನು ದೇವರ ಪ್ರಸಾದ ರೂಪದಲ್ಲಿ ನಾಮ ಹಾಕುವುದರ ಮೂಲಕ ನಾವು ಬಳಸಿಕೊಳ್ತೇವೆ. ಅದರ ಮೂಲಭೂತವಾದ ಒಂದು ಆರೋಗ್ಯದ ಉದ್ದೇಶ ಖಂಡಿತವಾಗಿ ಅದರಲ್ಲಿ ಇದೆ. ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಬಳಸ್ತಾ ಇದ್ದೇವೆ, ಆದರೆ ಅದರ ಆರೋಗ್ಯ ಉಂಟಾಗ್ತದೆ ನಮಗೆ ಗೊತ್ತಿರುವುದಿಲ್ಲ. ನಾವು ಅದರ ಬೇರೆ ರೀತಿಯಲ್ಲಿ ಬಳಸ್ತೇವೆ. ಈ ಚಂದನದ ಪರಿಣಾಮ ಏನಂದ್ರೆ ಮೊಡವೆಗಳನ್ನು ಅದು ನಿವಾರಿಸುವಂತ, ಮುಖದಲ್ಲಿ ಕಾಣಿಸುವಂತಹ ಮೊಡವೆಗಳು ಕಾಣಿಸಿಕೊಂಡ್ರೆ ಅದು ಸೌಂದರ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟಾಗೆ. ಆದ ಕಾರಣ ಆ ಮೊಡವೆಗಳನ್ನು ಆದರೆ ಇದನ್ನು ಯಾವ ರೀತಿ ಬಳಸಬೇಕು, ಇದನ್ನು ಒಂದು ರೀತಿಯ ಲೋಷನ್ ಅಥವಾ ಪೇಸ್ಟ್ ರೂಪದಲ್ಲಿ ಬಳಸಬಹುದು. ಬೇಕಾದ ಸಾಮಗ್ರಿಗಳು: ಬಾದಾಮಿ ಎಣ್ಣೆ 2 ಚಮಚ, ತೆಂಗಿನೆಣ್ಣೆ 2 ಚಮಚ, ಚಂದನದ ಚೂರ್ಣ ಅಥವಾ ಹುಡಿ ಇದು ಒಂದು 5 ಸ್ಪೂನ್. ಇದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೂಪಕ್ಕೆ ತಂದು ಮುಖದ ಭಾಗಕ್ಕೆ ಹೆಚ್ಚಿದ್ರೆ ಇದು ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ.
1: ರಕ್ತ ಚಂದನವನ್ನು ಕೂಡ ಬಳಕೆ ಮಾಡಬಹುದು?
0: ಖಂಡಿತವಾಗಿ ಬಳಕೆ ಮಾಡಬಹುದು.
1: ಮನೆಯಲ್ಲಿ ಇರುವಂತಹ ಇನ್ನೊಂದು ಬಹುಶಃ ಅತ್ಯಂತ ಪವಿತ್ರ ಗಿಡ ಅಂತ ಅಂದ್ರೆ ತುಳಸಿ ಗಿಡ, ಇದರ ಉಪಯೋಗ ಹೇಗೆ?
0: ಸಾಧಾರಣ ತುಳಸಿ ಎಲೆಗಳನ್ನು ಮತ್ತು ಕಹಿಬೇವಿನ ಎಲೆಗಳನ್ನು ಸೇರಿಸಿ ಅದನ್ನು ಚೆನ್ನಾಗಿ ಒಂದು ಪೇಸ್ಟ್ ರೂಪಕ್ಕೆ ತಂದ ನಂತರ ಅದನ್ನು ಹಚ್ಚಿದ್ರೆ, ಈವನ್ ನಾವು ಸೌಂದರ್ಯ ಅಂತಲ್ಲ ಅದಕ್ಕೆ ಸೂಕ್ಷ್ಮಾಣುನಾಶಕ ಗುಣ ಇದೆ, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಮತ್ತೆ ಎನ್ಹ್ಯಾನ್ಸಸ್ ದ ಇಮ್ಯೂನ್ ಸಿಸ್ಟಮ್. ಇದನ್ನು ನಾವು ಆಂತರಿಕವಾಗಿ ತಕೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಮತ್ತೆ ಚರ್ಮದ ಈ ಒಂದು ಸಾಮರ್ಥ್ಯ ಅಂದ್ರೆ ಗಡಸುತನ ಅದು ಇನ್ನು ಹೆಚ್ಚಾಗ್ತದೆ, ಆದ ಕಾರಣ ಸುಕ್ಕುಗಟ್ಟುವುದನ್ನು ತಡೆಗಟ್ಟದೆ. ಸಾಮಗ್ರಿಗಳು ಯಾವುದು ಅಂತ ಹೇಳಿದ್ರೆ ಬೇವಿನ ಎಲೆ 1-10 ಮತ್ತೆ ತುಳಸಿ ಎಲೆ 10 ಅಷ್ಟೇ ಅಲ್ಲ, 1-2 ಸ್ಪೂನ್ ರೋಸ್ ವಾಟರ್ ಈಗಾಗಲೇ ಹೇಳಿದ್ರೆ ಗುಲಾಬಿ ಜಲ, ಇದು 3 ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಮುಖಕ್ಕೆ ಹಚ್ಚಿ 1-30 ನಿಮಿಷ ಬಿಟ್ಟು ನಂತರ ತಣ್ಣೀರಿನಿಂದ ಅದನ್ನು ತೊಳಿಬೇಕು. ಈ ರೀತಿ ವಾರದ ದಿನನಿತ್ಯ ಮಾಡಲೇಬೇಕು ಅಂತಿಲ್ಲ, ವಾರದಲ್ಲಿ 3 ಮಾಡಿದ್ರು ಕೂಡ ಅದು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ. ಅಷ್ಟೇ ಅಲ್ಲ, ನಾವಿನ್ನು ಜೇನು ನಮ್ಮ ಮನೆಯಲ್ಲಿ ಇದೆ. ಜೇನನ್ನು ಬಿಟ್ಟರೆ ಅದು ನಾವೊಂದು ಸೌಂದರ್ಯದ ವಿಷಯದಲ್ಲಿ ಜೇನಿಗೆ ಒಂದು ಅಪಚಾರ ಮಾಡಿದ ಹಾಗೆ, ಈ ಜೇನು ಮತ್ತು ನಿಂಬೆಯ ರಸ ಇದೆರಡನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ 2 ಸ್ಪೂನ್ ನಿಂಬೆ ರಸ ಮತ್ತು 1 ಸ್ಪೂನ್ ಜೇನು ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 1-30 ನಿಮಿಷ ಬಿಟ್ಟು ಅದನ್ನು ತೊಳಿಬೇಕು. ಇದರಿಂದ ಚರ್ಮದ ಕಾಂತಿ ಹೆಚ್ಚಾಗ್ತದೆ, ಮತ್ತು ಅಷ್ಟೇ ಅಲ್ಲದೆ ಈ ಕಪ್ಪು ಕಲೆ ಇದೆ ಅಲ್ಲ ಮುಖದ ಮೇಲೆ, ಕಪ್ಪು ಕಲೆ ಬರುವಂತದ್ದು, ಆ ಕಪ್ಪು ಕಲೆಗೆ ಕೂಡ ಇದು ಒಂದು ಉತ್ತಮ ಪರಿಹಾರವಾಗಿ ಕಾಣಿಸಿಕೊಳ್ತದೆ. ಅಷ್ಟೇ ಅಲ್ಲ, ಎಷ್ಟಿ ಮಧು ಜ್ಯೇಷ್ಠ ಮಧು ಅಂತ ನಾವು ಹೇಳ್ತೇವೆ, ಕೆಲವರ ಮನೆಯಲ್ಲಿ ನಾವು ಅದನ್ನು ಇಟ್ಕೊಳ್ತೇವೆ. ಜ್ಯೇಷ್ಠ ಮಧುವಿನ ಚೂರ್ಣ ಮತ್ತು ನಿಂಬೆ ರಸ ಮಿಕ್ಸ್ ಮಾಡುವಂತದ್ದು, 2 ಸ್ಪೂನ್ ಜ್ಯೇಷ್ಠ ಮಧು ಚೂರ್ಣ, 3 ಸ್ಪೂನ್ ನಿಂಬೆ ರಸ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದಲೂ ಅದು ಸೌಂದರ್ಯದ ವರ್ಧನೆಗೆ ಕಾರಣ ಆಗ್ತದೆ, ದಿನನಿತ್ಯ ಮಾಡಬಹುದು.
1: ಬಹುಶಃ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬಹುದು ಅಂತ ಕಾಣುತ್ತದೆ, ಸೌತೆಕಾಯಿಯನ್ನು ಕೂಡ ಸೌಂದರ್ಯ ವರ್ಧಕವಾಗಿ ಬಳಕೆ ಮಾಡುತ್ತಾರೆ.
0: ನಾವು ಈಗ ಸೌತೆಯನ್ನು ಒಂದು ರೌಂಡ್ ರೂಪದಲ್ಲಿ ದುಂಡಗಾಗಿ ಪೀಸ್ ಮಾಡಿ ಅದನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುವುದರ ಮೂಲಕ ಕಣ್ಣಿನ ಸುತ್ತಲಿನ ಕಪ್ಪು ವರ್ತುಲಗಳನ್ನು ಅದು ನಿವಾರಿಸುತ್ತದೆ ಎನ್ನುವಂತಹ ಒಂದು ಪ್ರಸಿದ್ಧ ಅಂಶ. ಮತ್ತೆ ಇದು ಬಹಳ ಜನರಿಗೆ ವೈದ್ಯಕೀಯ ಕ್ಷೇತ್ರದ ಸಂಪರ್ಕ ಇಲ್ಲದವರಿಗೂ ಎಲ್ಲರಿಗೂ ಬಹಳ ಗೊತ್ತಿರುವಂತಹ ವಿಚಾರ, ಮತ್ತೆ ಎಲ್ಲರೂ ಬಹಳ ಸರಳವಾಗಿ ಅದನ್ನು ಮಾಡುವುದ ಕಾರಣ ಎಲ್ಲರೂ ಹೆಚ್ಚಾಗಿ ಮಾಡ್ತಾ ಇರುವಂತಹ ವಿಚಾರ.
1: ಹೆಚ್ಚಿನ ಜನರು ಅವರಿಗೆ ಆಯ್ಕೆ ಇಲ್ಲದೆ ಇರುವಂತಹದ್ದು ವಯಸ್ಸಾಗುವಂತಹದ್ದು
0: ಖಂಡಿತ.
1: ಬಹುಶಃ ಈ ಸಂದರ್ಭದಲ್ಲಿ ಮುಖ ಸುಕ್ಕುಗಟ್ಟುವಂತಹದ್ದು ಅಥವಾ ಚರ್ಮ ಸುಕ್ಕುಗಟ್ಟುವಂತಹದ್ದು ಒಂದು ಸಮಸ್ಯೆ, ಇದನ್ನ ನಿವಾರಣೆಗಾಗಿ ಆಯುರ್ವೇದದಲ್ಲಿ ಯಾವ ರೀತಿಯ ಒಂದು ಪರಿಹಾರ ಇದೆ?
0: ಇದು ಬಹಳ, ಈ ವಯಸ್ಸಾಗುವಿಕೆ ಎನ್ನುವಂಥದ್ದೊಂದು ಬಹಳ ನಿಗೂಢವಾದ ಸಂಗತಿ, ಆದರೆ ಪರಿಹಾರ ಇಲ್ಲದ ಒಂದು ಸಂಗತಿ. ಆದರೆ ಒಂದು ಬಹಳ ವಿಶಿಷ್ಟವಾದ ಒಂದು ಪ್ರಕೃತಿ ಒಂದು ಕೊಡುಗೆ ನೀಡಿದೆ ಅಂತ ಹೇಳಿದರೆ, ಒಬ್ಬನ ಹುಟ್ಟಿನಿಂದ ಬರುವಂತಹ ವಯಸ್ಸು ಅವನ ನಿಜವಾದ ದೈಹಿಕವಾದ ಶರೀರ ಕ್ರಿಯಾತ್ಮಕ ವಯಸ್ಸು ಆಗಿರಬೇಕಾಗಿಲ್ಲ. ಒಬ್ಬನಿಗೆ 50 ವರ್ಷ ಆದರೂ ಕೂಡ ಅವನ ದೇಹದ ಕೋಶಗಳ ವಯಸ್ಸು 35 ಇರಬಹುದು, 70 ಆದರೂ ಕೂಡ ಅವನ 40. ಇದನ್ನು ಡಾಕ್ಟರ್ ಅಲೆಕ್ಸಿಸ್ ಕರೆಲ್ ಅಂತ ಹೇಳುವ ಅವ್ಯಕ್ತ ಮಾನವ ಮ್ಯಾನ್ ದ ಅನ್ನೋನ್ ಅಂತ ಹೇಳುವ ಪುಸ್ತಕದಲ್ಲಿ ಅವನು ವೈದ್ಯ, ನೋಬೆಲ್ ಪ್ರಶಸ್ತಿ ವಿಜೇತ ವೈದ್ಯ, ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಈ ನಾವು ವಯಸ್ಸಾಗುವಿಕೆ ನಾವು 70 ವರ್ಷದವರೇ ಆಗಿರಬೇಕು ಎನ್ನುವ ಕಡ್ಡಾಯತೆ ಇಲ್ಲ. 70 ವರ್ಷ ಆಗಿದ್ರು 50 ವರ್ಷ ವಯಸ್ಸನ್ನು ಶರೀರದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ವರವನ್ನು ನೈಸರ್ಗಿಕ ನಿಸರ್ಗ ಕೆಲವೊಂದು ವಿಷಯಗಳ ಮೂಲಕ ಅದು ಕೊಟ್ಟಿದೆ. ಅದಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ, ಔಷಧೀಯ ಜಾಡಮಾಲಿ ಅಂತ. ಈ ನೀವು ಹೇಳುವಂತ ವಯಸ್ಸಾಗುವಿಕೆ, ಸಾಮಾನ್ಯವಾಗಿ ಚರ್ಮ ಸುಕ್ಕು ಬಿದ್ದಾಗ ಅದು ವಯಸ್ಸಾಗುವಿಕೆಯ ಒಂದು ಮುಖ್ಯ ಲಕ್ಷಣ, ಮತ್ತೆ ಅದುವೇ ಅದರ ಒಂದು ಪ್ರಧಾನವಾದ ಪ್ರಕ್ರಿಯೆ. ಚರ್ಮ ಸುಕ್ಕು ಗಟ್ಟಿತ್ತು ಅಂತ ಹೇಳಿ ಆದ್ರೆ ವಯಸ್ಸಾದದ್ದು ಸ್ಪಷ್ಟ ಗೊತ್ತಾಗ್ತದೆ. ಈ ಚರ್ಮ ಸುಕ್ಕು ಕಟ್ಟುವುದಕ್ಕೆ ಯಾವುದು ಕಾರಣ? ಕೊಲಾಜನ್ ಅಂತ ಹೇಳುವಂತಹ ಒಂದು ಪ್ರೋಟೀನು ದೇಹದ ಸಮಗ್ರ ಅಂಗಾಂಗಗಳನ್ನು ಜೊತೆಗೂ

0: ಸಿ ನಿರಂತರವಾಗಿ ಸಾಯುವ ತನಕ ಇಟ್ಟಿರುವಂತಹ ಒಂದು ಪ್ರೋಟೀನ್ ಕೊಲಾಜನ್ ಅಂತ ಹೇಳಿ. ಈ ಕೊಲಾಜನ್ ಉತ್ಪಾದನೆ ನಿರಂತರವಾಗಿ ಹೆಚ್ಚಾಗಿ ಆಗಬೇಕು ಮತ್ತು ಅದು ಬೇಗನೆ ನಾಶವಾಗಬಾರದು. ಜನರೇಷನ್ ಹೆಚ್ಚಾಗಿ ಆಗಬೇಕು, ಡಿಜನರೇಷನ್ ಬೇಗ ಆಗಬಾರದು. ಆದರೆ ವಯಸ್ಸಾಗುವುದು ಯಾಕೆ ಅಂತ ಹೇಳಿದರೆ ಈ ಕೊಲಾಜನ್ ಅಂದರೆ ಚರ್ಮದ ಗಡುಸುತನವನ್ನು ಕಾಯ್ದುಕೊಳ್ಳುವಂಥ ಈ ಕೊಲಾಜನ್ ಅಂತ ಹೇಳುವಂಥ ಪ್ರೋಟೀನು ಅದು ಉತ್ಪಾದನೆ ಕಡಿಮೆ ಆಗ್ತದೆ ವಯಸ್ಸಾಗ್ತಾ ಹೋದಾಗೆ. ಅಷ್ಟೇ ಅಲ್ಲ, ಕೆಲವೊಂದು ಪಾರಿಸರಿಕವಾದ ಸಂಗತಿಗಳಿಂದ ಅದು ಹೊಗೆ ಇರಬಹುದು, ಸ್ಮೋಕಿಂಗ್ ಇರಬಹುದು, ಮತ್ತೆ ಒತ್ತಡ ಇರಬಹುದು ಮಾನಸಿಕ, ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಅಥವಾ ನಮ್ಮ ಆಹಾರದಲ್ಲಿನ ಕೆಲವೊಂದು ತೊಂದರೆಗಳಿರಬಹುದು ಕಾರಣಗಳಿಂದ ಆ ಕೊಲಾಜನ್ನು ಬೇಗನೆ ನಾಶವಾಗ್ತಾ ಹೋಗ್ತದೆ. ಚರ್ಮದಲ್ಲಿ ಹೇಗೆ ಆದಾಗ ಚರ್ಮ ಸುಕ್ಕು ಕಟ್ತದೆ, ಚರ್ಮ ಜೋತು ಬೀಳ್ತದೆ, ನೆರಿಗೆಗಳು ಬೀಳ್ತದೆ. ಆದರೆ ಇದನ್ನು ಹೀಗೆ ಆಗದ ಹಾಗೆ ಮಾಡುವಂತಹ ಕೆಲವೊಂದು ಸಂಗತಿಗಳಿದೆ. ಅದಕ್ಕೆ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂತಹ ಔಷಧೀಯ ಜಾಡಮಾಲಿ ಆಂಟಿ ಆಕ್ಸಿಡೆಂಟ್ ಇರುವಂತಹ ವಿಷಯಗಳು ಅಂತೇಳಿ ಹೆಸರು. ಆಯುರ್ವೇದದಲ್ಲಿ ಇದನ್ನು ವಯಸ್ಥಾಪನ ದ್ರವ್ಯಗಳು ಅಂತ ಕರೀತಿದ್ದಾರೆ. ವಯಸ್ಥಾಪನ ಅಂತ ಹೇಳೋ ಪಟ್ಟಿಗೆ ಆಂಟಿ ಆಕ್ಸಿಡೆಂಟ್ ಎನ್ನುವ ಶಬ್ದ ಬಳಕೆ ಮಾಡದಿದ್ರು ವಯಸ್ಥಾಪನ ದ್ರವ್ಯಗಳು ಅಂತ ಹೇಳಿ. ಇದರಲ್ಲಿ ಎಲ್ಲ ಡೈರಿ ಉತ್ಪನ್ನಗಳು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಈ ರೀತಿ ಅಂದ್ರೆ ಈ ಆಧುನಿಕರ ಪರಿಭಾಷೆಯಲ್ಲಿ ವಿಟಮಿನ್ ಇ, ಅದರಲ್ಲಿ ಹೆಚ್ಚಾಗಿ ವಿಟಮಿನ್ ಇ ಒಳಗೊಂಡಿದೆ. ವಿಟಮಿನ್ ಇ ಅನ್ನುವಂಥದ್ದು ಆಂಟಿ ಆಕ್ಸಿಡೆಂಟ್. ವಿಟಮಿನ್ ಸಿ ಸಾಮಾನ್ಯವಾಗಿ ನಾವು ನೆಲ್ಲಿಕಾಯಿಯಲ್ಲಿ ಹೆಚ್ಚಿದೆ ಅಥವಾ ಹಣ್ಣು ಹಂಪಲುಗಳಲ್ಲಿ ಹೆಚ್ಚಿದೆ. ವಿಟಮಿನ್ ಸಿ ನಿಂಬೆ ರಸದಲ್ಲಿ ಹೆಚ್ಚಿದೆ. ಇಂತಹ ವಸ್ತುಗಳನ್ನು ಇದು ಔಷಧೀಯ ಜಾಡಗಳು ಅಂದ್ರೆ ಈ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂತಹ ವಿಷಯಗಳು. ಇದನ್ನು ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡಬೇಕು. ಸಾಮಾನ್ಯವಾಗಿ ನೆಲ್ಲಿಕಾಯಿ ಬಂದ ಸೀಸನ್ ಅಲ್ಲಿ ಅದರ ಆ ಋತುಮಾನದಲ್ಲಿ ನಾವು ನೆಲ್ಲಿಕಾಯಿಯನ್ನು ತಿನ್ಲಿಕ್ಕೆ ಹೆಚ್ಚು ಆಸಕ್ತಿ ವಹಿಸುವುದಿಲ್ಲ. ಆದರೆ ಅಂತ ಸೀಸನ್ ಬಂದಾಗ ಅದನ್ನು ಹೆಚ್ಚು ಬಳಕೆ ಮಾಡುದು. ಆಮಲಕಿ ಅಂದ್ರೆ ನೆಲ್ಲಿಕಾಯಿ ರಸಾಯನ ಅಂತ ಹೇಳಿದ್ದಾರೆ. ಇನ್ನು ಶುಂಠಿ, ತುಳಸಿ, ಅರಸಿನ, ಇದು ಎಲ್ಲ ಇಂಥ ನೈಸರ್ಗಿಕವಾದ ಬಹಳಷ್ಟು ವಸ್ತುಗಳಲ್ಲಿ ಗಿಡಮೂಲಿಕೆ ಇರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅದು ಎಲ್ಲದರಲ್ಲಿ ಕೂಡ ಇಂಥ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವ ಔಷಧಗಳು ಇದೆ. ಅದನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಕೆ ಮಾಡುವುದರ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲ, ನಾವು ಈಗ ವಿಟಮಿನ್ B3 ಅಂತ ಹೇಳ್ತೇವೆ ಅಥವಾ ಲವಣಾಂಶ ಅಂತ ಹೇಳ್ತೇವೆ, ಜಿಂಕ್, ಸತುವಿನ ಅಂಶ, ಕಾಪರ್, ತಾಮ್ರದ ಅಂಶ, ಇದು ಎಲ್ಲ ಅಂಶಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಹೋಗಬೇಕು. ಅದು ವಿವಿಧ ರೀತಿಯ ಆಹಾರಗಳನ್ನು ಸೇವನೆ ಮಾಡುವುದರ ಮೂಲಕ ಅದು ನಮ್ಮ ದೇಹವನ್ನು ಸೇರ್ತದೆ ಮತ್ತು ಆ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ ಅದರ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯ ಮೂಲಕ.
1: ಇನ್ನೊಂದು ವಿಚಾರ, ಮುಖ ಎನ್ನುವಂತಹದ್ದು ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಿ. ಮನಸ್ಸಿನ ಒಂದು ಸ್ಥಿತಿಗೂ ಈ ಮುಖದ ಸೌಂದರ್ಯಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ? ಆಮೇಲೆ ನಮ್ಮ ಆಹಾರ ವಿಹಾರ, ಒಂದು ಮಾನಸಿಕ ಸ್ಥಿರತೆ, ಇದು ಈ ಸೌಂದರ್ಯದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತದೆ ಅಂತ.
0: ಈ ಒತ್ತಡ ಅಥವಾ ಮನಸ್ಸಿನ ಸ್ಥಿತಿ ಮತ್ತು ಸೌಂದರ್ಯ ಅಥವಾ ಅದು ನರಮಂಡಲದ ಮೇಲೆ ಇರುವ ಪ್ರಭಾವ, ಇದೊಂದು ಅಗಾಧವಾದ ಮತ್ತು ಇನ್ನೂ ಒಂದಷ್ಟು ಭಾಗ ಗೊತ್ತಿಲ್ಲದೆ ಇರುವಂತಹ ಸಂಗತಿ. ಆದರೂ ಕೂಡ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ, ಈಗ ಆಯುರ್ವೇದದಲ್ಲಿ ಹೇಳಿದ್ದಾರೆ ಮನಸ್ಸಿನ ಒತ್ತಡ ಅಥವಾ ಆತಂಕ ಇದು ಇಡೀ ಓಜ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಓಜ ಎನ್ನುವಂಥ ತತ್ವ ಇದೆ. ಅಂದ್ರೆ ಇದು ಎಲ್ಲಾ ಧಾತುಗಳ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ, ಈ ಸಪ್ತ ಧಾತುಗಳ ಎಲ್ಲ ಒಂದು ಸಾರಭೂತವಾದ ಆತ್ಯಂತಿಕ ಭಾಗಕ್ಕೆ ಓಜ ಅಂತ ಹೆಸರು. ಇದು ರೋಗ ನಿರೋಧಕ ಶಕ್ತಿಗೂ ಕಾರಣ, ದೇಹದ ಕಾಂತಿಗೂ ಕಾರಣ, ಸೌಂದರ್ಯಕ್ಕೂ ಕಾರಣ, ದೇಹದಲ್ಲಿ ಜೀವದ ಧಾರಣೆಗೂ ಕಾರಣ. ಆ ಓಜವನ್ನು ಕ್ಷಯ ಮಾಡುತ್ತದೆ ಮನಸ್ಸಿನ ಒತ್ತಡ ಎನ್ನುವ ಒಂದು ಉಲ್ಲೇಖವನ್ನು ಆಯುರ್ವೇದದಲ್ಲಿ ಮಾಡಿರುವುದರಿಂದ ಈ ಮನಸ್ಸಿನ ಯಾವ ಒಂದು ದೋಷಗಳಿದೆ, ಮನಸ್ಸಿನ ದೋಷಗಳನ್ನು ನಾನು ಬರೆಯ ಒತ್ತಡ ಅಂತ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ಒತ್ತಡಗಳು, ರಾಗ, ದ್ವೇಷ, ಕೋಪ, ಮತ್ಸರ, ಮಾತ್ಸರ್ಯ, ಎಲ್ಲ ಕೂಡ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಅದು ಯಾವಾಗ ಆ ಭಾವನೆ ಬರ್ತದೆ, ಆ ಒತ್ತಡ ಉಂಟಾಗ್ತದೆ, ಆಗ ಆಧುನಿಕ ವಿಜ್ಞಾನ ಹೇಳ್ತದೆ ಕಾರ್ಟಿಸೋಲ್ ಎನ್ನುವಂತಹ ಒಂದು ಹಾರ್ಮೋನು ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಆ ಕಾರ್ಟಿಸೋಲ್ ಎನ್ನುವಂಥದ್ದು ಅದು ದೇಹದ ಸಮಸ್ತ ಸಿಸ್ಟಮ್ ಎಲ್ಲಾ ಅಂಗಾಂಶ ವ್ಯವಸ್ಥೆಗಳ ಮೇಲೆ ಅದು ಪ್ರಭಾವ ಬೀರ್ತದೆ. ಈ ವಿಷಯದಲ್ಲೂ ಪ್ರಭಾವ ಬೀರ್ತದೆ. ಈ ಕೊಲಾಜನ್ ಅಂತ ಹೇಳುವಂತಹ ಪ್ರೋಟೀನ್ ಅನ್ನು ಚರ್ಮದಲ್ಲಿ ಉತ್ಪಾದನೆ ಆಗುವುದನ್ನು ನಿಧಾನಗೊಳಿಸ್ತದೆ. ಆಗ ಸಹಜವಾಗಿ ಚರ್ಮದ ಗಡಸುತನ ಹೋಗ್ತದೆ, ಚರ್ಮ ನೆರಿಗೆ ಕಟ್ತದೆ. ಆದ ಕಾರಣ ಒಬ್ಬ ಒಂದು ಒತ್ತಡಕ್ಕೆ ಒಂದಷ್ಟು ದಿನಗಳ ಕಾಲ ನಿರಂತರ ಒತ್ತಡದಲ್ಲಿದ್ದರೆ ಅವನ ಮುಖದ ಸೌಂದರ್ಯ ಅಷ್ಟೇ ಅಲ್ಲ ಅವನ ಆರೋಗ್ಯ ಕೂಡ ಹಾಳಾಗ್ತದೆ. ಆದ ಕಾರಣ ಒಂದು ಚಿತೆ ಮತ್ತು ಚಿಂತೆಗೆ ಮಧ್ಯದಲ್ಲಿ ಬಿಂದು ಮಾತ್ರ ವ್ಯತ್ಯಾಸ ಅಂತ. ಆದ ಕಾರಣ ಈ ಮನಸ್ಸಿನ ಒತ್ತಡಕ್ಕೆ ಏನು ಮಾಡಬೇಕು? ಎಷ್ಟೋ ಒತ್ತಡ ನಿವಾರಣೆ ಕೋರ್ಸುಗಳಿದೆ, ಎಷ್ಟೋ ಶಿಬಿರಗಳಿದೆ, ಆದ್ರೆ ಎಲ್ಲ ಕಡೆ ಒತ್ತಡಗಳು ಹೆಚ್ಚಾಗಿ ಇದೆಯಲ್ಲ, ಕಡಿಮೆ ಆಗಲಿಲ್ಲ, ಎಷ್ಟೋ ಸಲ ಆತ್ಮಹತ್ಯೆ ಕೂಡ ಆಗ್ತಾ ಇದೆ. ತನ್ನ ಸೌಂದರ್ಯ ಕಡಿಮೆ ಇದೆ ಅಂತ ಹೇಳುವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡದ್ದು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ. ತಾನು ತೆಳ್ಳಗಿದ್ದೇನಂತ ಯಾರೋ ಕಮೆಂಟ್ ಕೊಟ್ಟರು ಅಂತ ಆತ್ಮಹತ್ಯೆ ಮಾಡಿಕೊಂಡದ್ದು. ಅಂದ್ರೆ ಒಟ್ಟು ಸೌಂದರ್ಯದ ಪರಿಕಲ್ಪನೆ ಬದಲಾಗಬೇಕು, ಮನಸ್ಸು ಕೂಡ ಸೌಂದರ್ಯದ ಒಂದು ಪ್ರಮುಖ ಭಾಗ ಅಂತ ನಮಗೆ ಗೊತ್ತಾಗಬೇಕು. ಆದ ಕಾರಣ ಧೀಧೈರ್ಯಾತ್ಮಾದಿ ವಿಜ್ಞಾನಂ ಮನೋದೋಷ ಔಷಧಂ ಪರಂ ಅಂತ

0: ವೇದದ ಅಷ್ಟಾಂಗ್ರದಲ್ಲಿ ಸ್ಪಷ್ಟ ಉಲ್ಲೇಖ ಏನಂತ ಹೇಳಿದ್ರೆ, ಈ ಆತ್ಮಾದಿ ವಿಜ್ಞಾನ ಆಯುರ್ವೇದದ ವೈಶಿಷ್ಟ್ಯವೇ ಅದು. ಅದು ಕಣ್ಣಿಗೆ ಕಾಣದ ಈ ದೇವರು, ಆತ್ಮ, ಜೀವಾತ್ಮ, ಈ ಎಲ್ಲ ದ್ರವ್ಯಗಳಿಗೂ ಪ್ರಾಮುಖ್ಯತೆ ಕೊಟ್ಟು ವ್ಯವಹರಿಸ್ತದೆ. ಆದ ಕಾರಣ ಸಹಜವಾದ ನಿಜವಾದ ಒತ್ತಡ ನಿವಾರಣೆಗಿರುವ ಫೌಂಡೇಶನ್ ಏನಂತ ಹೇಳಿದ್ರೆ ದಿ ಧೈರ್ಯ ಆತ್ಮಾದಿ ವಿಜ್ಞಾನಂ. ದಿ ಅಂತ ಹೇಳಿದ್ರೆ ಅದನ್ನು ಕೂಡ ಬಹಳ ಪ್ರತ್ಯೇಕವಾಗಿ ಅದ್ಭುತವಾದ ಮನೋವಿಜ್ಞಾನ ಇದೆ ಆಯುರ್ವೇದದಲ್ಲಿ ಹೇಳಿದ್ದು. ದಿ ಅಂತ ಹೇಳಿದ್ರೆ ಹಿತಾಹಿತ ವಿಭಾಗಕಾರಿ ಅಂತ, ಹಿತ ಮತ್ತು ಅಹಿತವನ್ನು ವಿಭಜಿಸಿ ನೋಡುವಂತ ಮನಸ್ಸಿನ ಒಂದು ವಿಭಾಗ, ಅದಕ್ಕೆ ದಿ. ಧೃತಿ ಅಂತ ಹೇಳಿದ್ರೆ ಹಿತವಾದುದನ್ನು ಮಾತ್ರ ಮಾಡುವಂತಹ ಒಂದು ಸುಸ್ಥಿರತೆಯ ಗುಣ ಮನಸ್ಸಿನದ್ದು, ಅದಕ್ಕೆ ಧೃತಿ. ಅದು ಎರಡು ಸೇರಿಕೊಂಡು ಆತ್ಮಾದಿ ವಿಜ್ಞಾನ. ಭಗವದ್ಗೀತೆ ಇಂಥ ಆಯಾಯ ಯಾರ್ಯಾವ ಧರ್ಮಗ್ರಂಥಗಳು ಉಲ್ಲೇಖ ಮಾಡಿದೆ ಅದರಲ್ಲಿ ಹೇಳಲಾದ ಮನಸ್ಸಿಗೆ ಮತ್ತು ಅವ್ಯಕ್ತಕ್ಕೆ ಸಂಬಂಧಿತ ವಿಚಾರಗಳ ಅನುಸಂಧಾನ ಮಾಡುವುದರಿಂದ ಅದು ಮನಸ್ಸಿಗೆ ಒಂದು ಟಾನಿಕ್ ಇದ್ದಾಗೆ. ಯಾವ ಕೌನ್ಸೆಲಿಂಗು ಬೇಡ, ನೀವು ಆತ್ಮಾದಿ ವಿಜ್ಞಾನಕ್ಕೆ ಮನಸ್ಸು ತೊಡಗಿದರೆ ಆಗ ಯಾವ ಕೌನ್ಸೆಲಿಂಗು ಬೇಕಾಗುವುದಿಲ್ಲ. ನಾನು ಎಷ್ಟೋ ಜನ ರೋಗಿಗಳಲ್ಲಿ ಕೂಡ ಇದನ್ನು ಪ್ರಯೋಗ ಮಾಡಿ ನೋಡಿದ್ದೇನೆ. ಒಂದೊಬ್ಬ ರೋಗಿ ಬಂದಿದ್ದ, ಅವನಿಗೆ ಅವನ ಪ್ರೇಯಸಿ ಅವನಿಗೆ ಕೈಕೊಟ್ಟ ಕಾರಣ ಅವನಿಗೆ ಮನಸ್ಸು ಚಿಂತೆಗೆ ಒಳಗಾದದ್ದು ಅಂತ ಹೇಳಿದ. ಅವನು ಯಾವುದೋ ಔಷಧಗಳೆಲ್ಲ ಬಳಸ್ತಾ ಇದ್ದ ಒತ್ತಡಕ್ಕೆ ಅಂತ ಹೇಳಿ. ಅದು ಎಲ್ಲ ಯಾವ ಔಷಧಗಳು ಈಗ ಇಲ್ಲ, ಅವನಿಗೆ ಕೊಟ್ಟದ್ದಂದ್ರೆ ಆತ್ಮಾದಿ ವಿಜ್ಞಾನ. ಅವನಿಗೆ ಆಶ್ಚರ್ಯ ಆಯ್ತು ಅಂದ್ರೆ ಇಷ್ಟವರೆಗೆ ಯಾರೂ ತನಗೆ ಈ ವಿಚಾರ ಹೇಳಲಿಲ್ಲ ಅಂತ. ಅವನಿಗೆ ನಾನು ಹೇಳಿದ್ದು ರಾಮಕೃಷ್ಣ ವಚನ ವೇದ ಓದ್ಲಿಕ್ಕೆ. ಓದಿ ಎರಡು ದಿನದಲ್ಲಿ ಫೋನ್ ಮಾಡಿದ, ನಾನು ನನ್ನ ಮನಸ್ಸಿನ ಒತ್ತಡದಿಂದ ಕಳೆದುಕೊಂಡಿದ್ದೇನೆ. ಈ ರೀತಿ ಮನಸ್ಸಿನ ಒತ್ತಡ ಸೌಂದರ್ಯದ ನಾಶಕ್ಕೆ ಕಾರಣ, ಆರೋಗ್ಯದ ನಾಶಕ್ಕೆ ಕಾರಣ. ಜೊತೆಗೆ ಮನಸ್ಸಿನ ಒತ್ತಡವನ್ನು ಕಳೆದುಕೊಳ್ಳುವಂತಹ ಮೂಲಭೂತವಾದ ಒಂದು ಬೀಗದ ಕೀ ಯಾವುದು ಎನ್ನುವ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸಿಕೊಳ್ಳಬೇಕಾದ ಅಗತ್ಯ ಇದೆ.
1: ಆಹಾರ ವಿಹಾರವನ್ನು ಒಳಗೊಂಡ ಹಾಗೆ ನಮ್ಮ ದಿನಚರಿ ಹೇಗಿರಬೇಕು ಸೌಂದರ್ಯ ವರ್ಧಿಸುವುದಕ್ಕೆ, ಸೌಂದರ್ಯವನ್ನ ಕಾಪಾಡಿಕೊಳ್ಳುವುದು?
0: ಆಯುರ್ವೇದದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ದಿನಚರಿಯಲ್ಲಿ ಹೇಳಿದ್ದಾರೆ, ನಾವದನ್ನು ವರ್ಷಕ್ಕೊಮ್ಮೆ ಮಾಡ್ತೇವೆ, ನರಕ ಚತುರ್ದಶಿಯ ದಿವಸ. ಅಭ್ಯಂಗ ಮಾಚರೇತ ನಿತ್ಯಂ. ಆಯುರ್ವೇದ ದಿನಚರಿ ಅಂದ್ರೆ ಎಣ್ಣೆ ಹಚ್ಚಿ ನಾವು ಸ್ನಾನ ಮಾಡುವಂತದ್ದನ್ನು, ಅಭ್ಯಂಗವನ್ನು ಮಾಡುವಂತದ್ದನ್ನು. ಆಚರೇತ್ ಅಂದ್ರೆ ಕಟ್ಟಾಜ್ಞೆ. ಆಚರೇತ್ ಅಂದ್ರೆ ಸಂಸ್ಕೃತದಲ್ಲಿ ಆಚರಿಸಬಹುದು ಅಂತಲ್ಲ, ಆಚರಿಸತಕ್ಕದ್ದು ಅಂತ ಆಜ್ಞೆ. ನಿತ್ಯಂ ಪ್ರತಿನಿತ್ಯ. ನಾವು ಎಷ್ಟು ಜನ, ಇದೊಂದು ಸರಳ ವಿಷಯ ನೋಡಿ, ಅದರಲ್ಲೂ ಕೂಡ ಶಿರ ಶ್ರವಣ ಪಾದೇಶು, ಕಿವಿ ತಲೆ ಮತ್ತು ಪಾದದ ಭಾಗದಲ್ಲಿ ವಿಶೇಷವಾಗಿ ಶೀಲಯೇತ್, ಅದನ್ನು ಚೆನ್ನಾಗಿ ಉಜ್ಜಬೇಕು, ಮಸಾಜ್ ಮಾಡಬೇಕು ಅಂತ ಹೇಳುದನ್ನು ಹೇಳಿದ್ದಾರೆ. ಈಗ ವಿಜ್ಞಾನಿಗಳು ಹೇಳಿದ್ಮೇಲೆ ಕಿವಿಯ ಕೆಳಗಿನ ಭಾಗವನ್ನು ಹೀಗೆ ಹಿಡಿದು ಜಗ್ಗುವುದರಿಂದ, ಅಲ್ಲಿ ಮಸಾಜ್ ಮಾಡುವುದರಿಂದ ಮೆದುಳಿನ ಹಿಪೋಕ್ಯಾಂಪಸ್ ಎನ್ನುವಂಥದ್ದು ಉತ್ತೇಜಿತವಾಗಿ ಅವನ ಬುದ್ಧಿಶಕ್ತಿ, ಸ್ಮರಣ ಶಕ್ತಿ, ಕಲಿವಿಕೆ ಶಕ್ತಿ ಹೆಚ್ಚಾಗ್ತದೆ. ಆದ ಕಾರಣ ಹಿಂದಿನ ಕಾಲದಲ್ಲಿ ಶಿಷ್ಯ ಪರಂಪರೆಯಲ್ಲಿ ಗುರುಗಳು ಈ ಬಸ್ಕಿ ತೆಗೆಯುವುದಕ್ಕೆ ಹೇಳ್ತಿದ್ರು ಎನ್ನುವ ವಿಚಾರವನ್ನು ಈಗ ಅದು ಬಹಳ ಸಕಾರಣ ಅಂದ್ರೆ ತಾರ್ಕಿಕ ವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಸೌಂದರ್ಯದ ವಿಷಯ ಬಗ್ಗೆ ಇರಬಹುದು, ಆರೋಗ್ಯದ ಬಗ್ಗೆ ಇರಬಹುದು. ಅಂದ ಕಾರಣ ಸರಳವಾಗಿ ಹೇಳಿದ್ದಾರೆ, ವಿಷಯ ಏನಂದ್ರೆ ನಮ್ಮಲ್ಲಿ ಅದರ ಸಾತತ್ಯತೆ ಇಲ್ಲ, ನಿರಂತರತೆ ಇಲ್ಲ. ಆದ ಕಾರಣ ಇಂಥ ಸರಳ ಸರಳ ವಿಷಯಗಳನ್ನು ನಿರಂತರವಾಗಿ ಮಾಡುವುದರಿಂದ ನಮ್ಮ ಆಯುಷ್ಯ ಹೆಚ್ಚಾಗಬಹುದು, ಸೌಂದರ್ಯ ಹೆಚ್ಚಾಗಬಹುದು, ಆರೋಗ್ಯ ಹೆಚ್ಚಾಗಬಹುದು. ಆದರೆ ಸ್ಥಿರತೆ, ನಾನೀಗಾಗಲೇ ಹೇಳಿದಲ್ಲ, ಮನಸ್ಸಿನ ಧೃತಿ, ಯಾವುದು ಹಿತ ಅಹಿತ ಇದರ ವಿಭಾಗ. ಯಾವುದೇ ಒಂದು ಸಂಗತಿ ಅದು ವ್ಯಸನ ಆಗದ ಹಾಗೆ ಜಾಗರೂಕತೆ ಮಾಡಿಕೊಂಡ್ರೆ, ನಮ್ಮ ಆಹಾರ, ಮನಸ್ಸು ಮತ್ತು ವ್ಯಕ್ತಿತ್ವ ಇದರ ಕುರಿತು ಕಾಳಜಿ ಇಟ್ಟುಕೊಂಡ್ರೆ ಖಂಡಿತವಾಗಿ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು.
1: ಬಹಳ ಸಂತೋಷ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೇ. ಸೌಂದರ್ಯ ವರ್ಧಕಗಳು ಎನ್ನುವಂತಹದ್ದು ಅಂಗಡಿಯಲ್ಲಿ ಮಾರಾಟಕ್ಕೆ ಇರುವಂತಹ ವಸ್ತು ಅಲ್ಲ, ಅದು ಮನೆಯಲ್ಲೇ ಇದೆ, ನಮ್ಮಲ್ಲೇ ಇದೆ. ಇದನ್ನ ಅವರು ಕಂಡುಕೊಂಡು ನಾವು ಆಚರಿಸಬೇಕು, ಅದು ದಿನಚರಿ ಆಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರಿ. ತುಂಬಾ ಸಂತೋಷ, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ.
2: ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ತಿಳಿಸಿಕೊಡುತ್ತಾರೆ ಪತ್ರಕರ್ತ ಎಂ ರವಿ.

ಭಾರತ ಸರ್ಕಾರವು ಆಗಸ್ಟ್ 2020ರಲ್ಲಿ ಕೃಷಿ ಉಡಾನ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಈಶಾನ್ಯ ರಾಜ್ಯಗಳ ಕೃಷಿ ಮತ್ತು ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಈ ಪ್ರದೇಶದವರೆಗೆ ಸುಗಮಗೊಳಿಸಲು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಕೃಷಿ ಉಡಾನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯನ್ನು ಈ ಪ್ರದೇಶದಲ್ಲಿ ಬಹಳ ಯಶಸ್ವಿಯಾಗಿ ಜಾರಿಗೆ ಮಾಡಲಾಗಿದೆ. ಸರ್ಕಾರವು ಕೃಷಿ ಉಡಾನ್ 2.0 ಅನ್ನು ಅಕ್ಟೋಬರ್ 2021ರಲ್ಲಿ ಬಿಡುಗಡೆ ಮಾಡಿತು. 2023ರ ಫೆಬ್ರವರಿಯಲ್ಲಿ ಇತ್ತೀಚಿನ ವರದಿಗಳ ಪ್ರಕಾರ ಸರ್ಕಾರವು ಕೃಷಿ ಉಡಾನ್ ಯೋಜನೆಯಲ್ಲಿ ಇನ್ನೂ 21 ವಿಮಾನ ನಿಲ್ದಾಣಗಳನ್ನು ಸೇರಿಸಲಿದೆ. ಯೋಜನೆಯ ದೃಷ್ಟಿಕೋನ ಏನಾದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕೃಷಿ ಉಡೇ ದೇಶ್ ಕಾ ಆಮ್ ನಾಗರಿಕ್ 2.0, ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಕೃಷಿ ಕೊಯ್ಲು ಮತ್ತು ವಾಯುಸಾರಿಗೆಯ ಉತ್ತಮ ಏಕೀಕರಣ ಮತ್ತು ಅತ್ಯುತ್ತಮೀಕರಣದ ಮೂಲಕ ಮೌಲ್ಯ ಸಾಕ್ಷಾತ್ಕಾರವನ್ನು ಸುಧಾರಿಸುವ ದೃಷ್ಟಿಕೋನವನ್ನು ರೂಪಿಸುತ್ತದೆ ಮತ್ತು ವಿಭಿನ್ನ ಮತ್ತು ಕ್ರಿಯಾತ್ಮಕ ಪರಿಸ್ಥಿತಿಗಳಲ್ಲಿ ಕೃಷಿ ಮೌಲ್ಯ ಸರಪಳಿಯ ಸುಸ್ಥಿರತೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುತ್ತದೆ. ಕೃಷಿ ಉಡಾನ್ ಯೋಜನೆಯ ಉದ್ದೇಶವು ರೈತರಿಗೆ ಕೃಷಿ ಉತ್ಪನ್ನಗಳ ಸಾಗಣೆಯ ಸಂಬಂಧಿಸಿದಂತೆ ಸಹಾಯವನ್ನು ಒದಗಿಸಬಹುದಾಗಿದೆ. ಇದರಿಂದಾಗಿ ಅವರು ತಮ್ಮ ಉತ್ಪನ್ನಗಳಿಗೆ ಮೌಲ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಕೃಷಿ ಉಡಾನ್ 2.0 ಈಶಾನ್ಯ ರಾಜ್ಯಗಳು, ಗುಡ್ಡಗಾಡು ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳಿಂದ ಹಾಳಾಗುವ ಆಹಾರ ಉತ್ಪನ್ನಗಳ ಸಾಗಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಯೋಜನೆಯ ಕೃಷಿ ಉತ್ಪನ್ನಗಳ ವ್ಯರ್ಥದ ದೀರ್ಘಕಾಲೀನ ಸಮಸ್ಯೆಯನ್ನು ಪರಿಹರಿಸುವತ್ತ ಗಮನ ಹರಿಸುತ್ತದೆ. ಇನ್ನೊಂದು ಉದ್ದೇಶವೆಂದರೆ ಒಳನಾಡಿನೊಳಗೆ ಆಳವಾಗಿ ನುಗ್ಗಿ ಮೌಲ್ಯವನ್ನು ಒದಗಿಸುವುದು, ವಿಶೇಷವಾಗಿ ಹಾಳಾಗುವ ಸರಕುಗಳಿಗೆ ಮೌಲ್ಯವನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಯೋಜನೆಯ ಅನುಷ್ಠಾನ ಮತ್ತು ಯೋಜನೆಗೆ ಸಂಬಂಧಿಸಿದ ಮಾರ್ಗಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ, ಕೃಷಿ ಉಡಾನ್ 2.0 ದೇಶಾದ್ಯಂತ 53 ವಿಮಾನ ನಿಲ್ದಾಣಗಳಲ್ಲಿ ಜಾರಿಗೆ ತರಲಾಗುತ್ತಿದೆ. ಪ್ರಾಥಮಿಕವಾಗಿ ಈಶಾನ್ಯ ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳನ್ನು ಕೇಂದ್ರೀಕರಿಸುತ್ತದೆ ಮತ್ತು ರೈತರು, ಸರಕು ಸಾಗಣೆದಾರರು ಮತ್ತು ವಿಮಾನಯಾನ ಸಂಸ್ಥೆಗಳಿಗೆ ಪ್ರಯೋಜನವನ್ನು ನೀಡುವ ನಿರೀಕ್ಷೆ ಇದೆ. ನಾಗರಿಕ ವಿಮಾನಯಾನ ಸಚಿವಾಲಯ ಈ ಯೋಜನೆಯಡಿಯಲ್ಲಿ 7 ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳನ್ನು ಗುರುತಿಸಿದೆ. ವ್ಯಾಪಾರ ಮಾರ್ಗಗಳು ಮತ್ತು ಉತ್ಪನ್ನಗಳು ಇದರಲ್ಲಿ ಸೇರಿವೆ. ಮರಿ ಜೋಳದ ಸಾಗಣೆಯ ಅನುವು ಮಾಡಿಕೊಡಲು ಅಮೃತಸರ ದುಬೈ ಮಾರ್ಗ, ಲಿಚಿಗಳನ್ನು ಸಾಗಿಸಲು ಭಾರತದ ಉಳಿದ ಭಾಗಗಳಿಗೆ ದರ್ಬಾಂಗ್, ಚೆನ್ನೈ ಮತ್ತು ವಿಶಾಖಪಟ್ಟಣಂ, ಕೋಲ್ಕತ್ತಾಗಳಿಂದ ಪೂರ್ವ ಏಷ್ಯಾದ ದೇಶಗಳಿಗೆ ಸಮುದ್ರಾಹಾರ ಸಾಗಿಸಲು ಮತ್ತು ಸಾವಯವ ಉತ್ಪನ್ನಗಳಿಂದಾಗಿ ಸಿಕ್ಕಿಂನಿಂದ ಭಾರತದ ಉಳಿದ ಭಾಗಗಳಿಗೆ ಇದು ಸಂಪರ್ಕ ಸಾಧಿಸುತ್ತದೆ. ಈ ಸಚಿವಾಲಯವು ಸ್ಥಾಪಿಸುತ್ತಿರುವ ಇತರ ವ್ಯಾಪಾರ ಮಾರ್ಗಗಳು ಅನಾನಸ್ ಸಾಗಣೆಗೆ ಅಗರ್ತಲಾ ದೆಹಲಿ ದುಬೈ ಮಾರ್ಗ ಇದೆ ಮತ್ತು ಮ್ಯಾಂಡರಿನ್ ಕಿತ್ತಳೆಗಾಗಿ ದಿಬ್ರುಗಢ ದೆಹಲಿ ದುಬೈ ಮತ್ತು ದ್ವಿದಳ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಿಗಾಗಿ ಗುವಾಹಟಿಯಿಂದ ಹಾಂಕಾಂಗ್ಗೆ ಇದು ಸಂಪರ್ಕ ಕಲಿಸುತ್ತದೆ. ಕೃಷಿ ಉಡಾನ್ ಯೋಜನೆಗಳ ನಿಬಂಧನೆಗಳು ವಾಯು ಸಾರಿಗೆಯ ಮೂಲಕ ಕೃಷಿ ಉತ್ಪನ್ನಗಳ ಚಲನೆಯನ್ನು ಸುಗಮಗೊಳಿಸುವುದು ಮತ್ತು ಪ್ರೋತ್ಸಾಹಿಸುವುದು. ಈ ಯೋಜನೆಯಡಿಯಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯವು ದೇಶೀಯ ವಿಮಾನಯಾನ ಸಂಸ್ಥೆಗಳಿಗೆ ಲ್ಯಾಂಡಿಂಗ್, ಪಾರ್ಕಿಂಗ್, ಲ್ಯಾಂಡಿಂಗ್ ಶುಲ್ಕಗಳು ಮತ್ತು ಮಾರ್ಗ ಸಂಚರಣೆ ಸೌಲಭ್ಯ ಶುಲ್ಕಗಳು ಸಂಪೂರ್ಣವಾಗಿ ಮನ್ನಾ ಮಾಡುತ್ತದೆ. ವಿಮಾನ ನಿಲ್ದಾಣಗಳಲ್ಲಿ ಮತ್ತು ವಿಮಾನ ನಿಲ್ದಾಣಗಳ ಹೊರಗೆ ಸರಕು ಸಾಗಣೆಗೆ ಸಂಬಂಧಿಸಿದ ಮೂಲಸೌಕರ್ಯವನ್ನು ಬಲಪಡಿಸತಕ್ಕಂಥದ್ದು ಈ ಯೋಜನೆ ನಿಬಂಧನೆಗಳಲ್ಲಿ ಒಂದು. ಹಬ್ ಮತ್ತು ಸ್ಟ್ರೋಕ್ ಮಾದರಿ ಮತ್ತು ಸರಕು ಸಾಗಣೆ ಗ್ರಿಡ್ ಅಭಿವೃದ್ಧಿಯನ್ನು ಸುಗಮಗೊಳಿಸತಕ್ಕಂಥದ್ದು. ಈಶಾನ್ಯ ವಲಯ ಬುಡಕಟ್ಟು ಮತ್ತು ಗುಡ್ಡಗಾಡು ಜಿಲ್ಲೆಗಳ ಮೇಲೆ ಕೇಂದ್ರೀಕರಿಸುವ ಭಾಗವಾಗಿ ಬಾಗ್ಡೋಗ್ರಾ ಮತ್ತು ಗುವಾಹಟಿ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ಲೇಹ್, ಶ್ರೀನಗರ, ನಾಗ್ಪುರ, ನಾಸಿಕ್, ರಾಂಚಿ ಮತ್ತು ರಾಯ್ಪುರ್ ವಿಮಾನ ನಿಲ್ದಾಣಗಳಲ್ಲಿ ವಾಯು ಸಾರಿಗೆ ಮತ್ತು ಸಾಗಣೆ ಮೂಲಸೌಕರ್ಯವನ್ನು ರಚಿಸಲಾಗಿದೆ. ಈ ಯೋಜನೆಯ ಸಂಪನ್ಮೂಲಗಳ ಸಂಗ್ರಹಣೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕೃಷಿ ಉತ್ಪನ್ನಗಳ ವಾಯು ಸಾರಿಗೆಯನ್ನು ಹೆಚ್ಚಿಸಲು ಸರಕು ಸಾಗಣೆದಾರರು, ವಿಮಾನಯಾನ ಸಂಸ್ಥೆಗಳು ಮತ್ತು ಇತರ ಪಾಲುದಾರರಿಗೆ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ಒದಗಿಸಲು ಇತರ ಸರ್ಕಾರಿ ಇಲಾಖೆಗಳು ಮತ್ತು ನಿಯಂತ್ರಕ ಸಂಸ್ಥೆಗಳೊಂದಿಗೆ ಇದು ಸಹಯೋಗ ಹೊಂದಿದೆ. ಈ ಯೋಜನೆಯ ತಾಂತ್ರಿಕ ಒಮ್ಮುಖದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಕುಶಾಲ್ ಸುಸ್ಥಿರ ಸಮಗ್ರ ಕೃಷಿ ಅಥವಾ ಲಾಜಿಸ್ಟಿಕ್ಸ್ಗಾಗಿ ಕೃಷಿ ಉಡಾನ್ ಅಂತಲೂ ಹೇಳ್ತಾರೆ. ಎಲ್ಲ ಪಾಲುದಾರರಿಗೆ ಮಾಹಿತಿ ಪ್ರಸರಣವನ್ನು ಸುಗಮಗೊಳಿಸುವ ವೇದಿಕೆಯನ್ನು ಇದು ಅಭಿವೃದ್ಧಿಪಡಿಸುತ್ತದೆ. ಇದಲ್ಲದೆ ಈ ಕುಶಾಲನ್ನು ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಗಳೊಂದಿಗೆ ಸಂಯೋಜಿಸಲು ಪ್ರಸ್ತಾಪಿಸಲಾಗಿದೆ. ಹಬ್ ಮತ್ತು ಸ್ಟ್ರೋಕ್ ಮಾದರಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಯೋಜನೆ ಹಬ್ ಮತ್ತು ಸ್ಟ್ರೋಕ್ ಮಾದರಿ ಸರಕು ಸಾಗಣೆ ಗ್ರಿಡ್ ಅಭಿವೃದ್ಧಿಗೆ ಅನುಕೂಲವಾಗಲಿದೆ. ಹಬ್ ಮತ್ತು ಸ್ಟ್ರೋಕ್ ಮಾದರಿಯು ಮೂಲಭೂತವಾಗಿ ಬೈಸಿಕಲ್ ಚಕ್ರದ ಗೋಳಾಕಾರದ ಆಕಾರವನ್ನು ಹೋಲುವ ವಿತರಣಾ ಮಾದರಿಯಾಗಿದೆ. ತಂತಿ ಸ್ಟ್ರೋಕ್ಡ್ ಚಕ್ರದ ಮಧ್ಯದಲ್ಲಿ ಹಬ್ ಎಂದು ಕರೆಯಲ್ಪಡುವುದು ಇದೆ. ಚಕ್ರದ ಸುತ್ತಲೂ ಎಲ್ಲ ದಿಕ್ಕುಗಳಲ್ಲಿ ಹರಡಿರುವ ಪ್ರತಿಯೊಂದು ಕಡ್ಡಿಗಳು ಚಕ್ರದ ಮಧ್ಯಭಾಗದಲ್ಲಿ ಕೇಂದ್ರೀಕೃತ ಸ್ಥಳದಲ್ಲಿ ಭೇಟಿಯಾಗಲು ಈ ಹಬ್ ಅನುವು ಮಾಡಿಕೊಡುತ್ತದೆ. ಈ ಪರಿಕಲ್ಪನೆಯನ್ನು ದಿನಸಿ ಮುಂತಾದ ಬಹು ಕೈಗಾರಿಕೆಗಳಲ್ಲಿ ಬಳಸುವುದನ್ನು ನಾವು ನೋಡುತ್ತೇವೆ. ವಿತರಣಾ ಕೇಂದ್ರದಲ್ಲಿ ಆಹಾರ ಮತ್ತು ಗ್ರಾಹಕ ಉತ್ಪನ್ನಗಳನ್ನು ಸಾಮಾನ್ಯವಾಗಿ ಒಂದೇ ಟ್ರಕ್ಗೆ ಲೋಡ್ ಮಾಡಲಾಗುತ್ತದೆ. ನಂತರ ಪ್ರತ್ಯೇಕ ಉಪಗ್ರಹ ಅಂಗಡಿಗಳಿಗೆ ಕಳುಹಿಸಲಾಗುತ್ತದೆ. ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಇದು ಸಾಮಾನ್ಯವಾಗಿದೆ. ಅಲ್ಲಿ ವಿಮಾನಯಾನ ಸಂಸ್ಥೆಯು ಪ್ರಪಂಚದಾದ್ಯಂತ ಜನರನ್ನು ಆಹರಿಸಲು ವಿತರಣಾ ಕೇಂದ್ರವಾಗಿ ಬಳಸಲಾಗುತ್ತದೆ. ಈ ಕೃಷಿ ಉಡಾನ್ ಯೋಜನೆಯ ಪ್ರಯೋಜನಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ರೈತರ ಆದಾಯವನ್ನು ಈ

0: ಯೋಜನೆ ದ್ವಿಗುಣಗೊಳಿಸಲು ಕೃಷಿಯಲ್ಲಿ ಒಂದು ಮಾದರಿ ಬದಲಾವಣೆಯ ಅಗತ್ಯವಿದೆ. ಈ ಯೋಜನೆಯ ಬದಲಾವಣೆಯತ್ತ ಒಂದು ಹೆಜ್ಜೆ ಇಡಲಾಗ್ತಿದೆ. ರೈತರ ಆದಾಯ ದ್ವಿಗುಣ ಹೇಗಾಗ್ತದೆ ಅಂತಾದರೆ, ಈ ಯೋಜನೆಯು ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಒದಗಿಸುವ ಮೂಲಕ ಅವರ ಆದಾಯವನ್ನು ದ್ವಿಗುಣಗೊಳಿಸಲು ಸಹಾಯ ಮಾಡುತ್ತದೆ. ಕೃಷಿ ಕ್ಷೇತ್ರದ ಬೆಳವಣಿಗೆ ಈ ಯೋಜನೆಯ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಯೋಜನೆಯು ಕೃಷಿ ವಲಯಕ್ಕೆ ಬೆಳವಣಿಗೆಯ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಮತ್ತು ಪೂರೈಕೆ ಸರಪಳಿ, ಲಾಜಿಸ್ಟಿಕ್ಸ್ ಮತ್ತು ಕೃಷಿ ಉತ್ಪನ್ನಗಳ ಸಾಗಣೆಯಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುವ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಆಹಾರ ವ್ಯರ್ಥವನ್ನು ಕಡಿಮೆ ಮಾಡತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ. ಇದು ಕೃಷಿ ಆಹಾರ ಉತ್ಪನ್ನಗಳ ವ್ಯರ್ಥ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಈ ಯೋಜನೆಯ ಅಂತಿಮ ಉದ್ದೇಶ ಏನನ್ನೋದಾದರೆ, ಮುಂದಿನ ದಿನಗಳಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ದೂರದೃಷ್ಟಿಯೊಂದಿಗೆ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದೆ. ಆ ನಿಟ್ಟಿನಲ್ಲಿ ಕೃಷಿ ಉಡಾನ್ ಯೋಜನೆಯ ಬಗ್ಗೆ ರೈತರು, ಸರಕು ಸಾಗಣೆದಾರರು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
1: ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಹಲೋ
4: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
3: ಒಂದ್ ಸೆಕೆಂಡ್.
4: ಹಾ ಹಾ ಹಾ, ಆಮೇಲೆ ಆಮೇಲೆ.
5: ಹಲೋ
3: ಹಲೋ.
5: ಓ ನೀನೇನೋ, ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
3: ಹಲೋ.
5: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
3: ಸ್ವಲ್ಪ ಮಾತಾಡಬೇಕಿತ್ತು.
5: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
3: ಎಲ್ಲ ಓಕೆ.
5: ಮತ್ತೆ ಮೆಸೇಜ್ ಮಾಡ್ತೀನಿ.
3: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
6: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
3: ನಂಗೆ ಹಸಿವೆ ಇಲ್ಲ.
7: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
8: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
9: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
10: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೆಹಲಿಯಲ್ಲಿ ಇಂದಿನಿಂದ 2 ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷ್ಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್.

0: ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನಾ, ಅರಿನಾ ಸಬಲೆಂಕಾ ಸೆಣಸು. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಗತಿಯಲ್ಲಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಈ ಕಾರ್ಯಕ್ರಮದಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ರಾಷ್ಟಗಳು ಪಾಲ್ಗೊಂಡಿವೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಹಾಗೂ ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಫೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಭಾಗವಹಿಸಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಮತ್ತು ಅಬುದಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯಾರಾ ಪ್ರತಿನಿಧಿಸಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗವಹಿಸಿದ್ದಾರೆ. ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭಗೊಂಡಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಭಾರತ್ ಮಂಟಪದಲ್ಲಿ ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಬಳಿಕ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಆಯೋಜಿಸಿರುವ ಭೋಜನಕೂಟ ನಡೆಯಲಿದೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಮಂತ್ರಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಪೈಕಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಅಬುಧಾಬಿ ಯುವರಾಜ, ಇಥಿಯೋಪಿಯಾ ಪ್ರಧಾನಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹಾಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ನವದೆಹಲಿಗೆ ಆಗಮಿಸಿದ್ದಾರೆ. ಶೃಂಗಸಭೆ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜಿನ್ಪಿಂಗ್ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ನಾಳೆ ಪ್ರಧಾನಿ ಮೋದಿ ಅವರು ಸದಸ್ಯ ರಾಷ್ಟಗಳು ಮತ್ತು 10 ಪಾಲುದಾರ ರಾಷ್ಟಗಳ ನಾಯಕರನ್ನು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ, ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವ ಕುರಿತ ಮುಕ್ತ ಅಧಿವೇಶನಕ್ಕೆ ಸ್ವಾಗತಿಸಲಿದ್ದಾರೆ. ಪಾಲುದಾರ ರಾಷ್ಟಗಳಾದ ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲೆಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿವೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಥಿಯೋಪಿಯಾದ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಉಭಯ ನಾಯಕರು ಚರ್ಚೆ ನಡೆಸಿದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಆರ್ಥಿಕ ಸಹಕಾರ, ರಕ್ಷಣೆ ಮತ್ತು ಭದ್ರತಾ ಪಾಲುದಾರಿಕೆ ಹಾಗೂ ಸಾಮರ್ಥ್ಯ ವರ್ಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರಕ್ಕೆ ತಮ್ಮ ಬದ್ದತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಸಭೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇಥಿಯೋಪಿಯಾದ ಭಾಗವಹಿಸುವಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಅದರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಸಾಮೂಹಿಕ ಧ್ವನಿಯನ್ನು ಬಲಪಡಿಸಲು ಸಹಾಯ ಮಾಡಿದೆ ಎಂದು ಹೇಳಿದರು. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೂ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,77,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ

ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ ಪಿಎಂಎವೈಯು 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಈ ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದ ಸಿಂಗ್, ಪಿಎಂಎವೈಯು 2.0 ದ ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಹಾಗೂ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲಾ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಪಿಎಂಕೆಎಂವೈ ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಯೋಜನೆಯನ್ನು 2019ರಲ್ಲಿ ಈ ದಿನದಂದು ಪ್ರಾರಂಭಿಸಲಾಯಿತು. ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆ ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಕಳೆದ 7 ವರ್ಷಗಳಲ್ಲಿ ಪಿಎಂಕೆಎಂವೈ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಅವರಿಗೆ ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ನೆರವು ನೀಡುತ್ತದೆ. ಸೌದಿ ಅರೇಬಿಯಾ ತನ್ನ ಪ್ರಮುಖ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈ ಸೌಲಭ್ಯವನ್ನು ಡ್ರೋನ್ ದಾಳಿಯಲ್ಲಿ ಗುರಿಯಾಗಿಸಿಕೊಂಡು ಒಂದು ದಿನದ ನಂತರ ದೇಶದ ಇಂಧನ ಸಚಿವಾಲಯವು ಮುನ್ನೆಚ್ಚರಿಕೆ ಕ್ರಮ ಎಂದು ಬಣ್ಣಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ನೊಂದಿಗಿನ ಇರಾನ್ ಯುದ್ಧದ ಸಮಯದಲ್ಲಿ ಹೊರ್ಮುಸ್ ಜಲಸಂಧಿಯ ಅಡಚಣೆ ನಂತರ ಸೌದಿ ಅರೇಬಿಯಾದ ತೈಲ ರಫ್ತು ಮುಂದುವರಿಸುವ ಸಾಮರ್ಥ್ಯದಲ್ಲಿ ಪೂರ್ವ ಪಶ್ಚಿಮ ಪೈಪ್ಲೈನ್ ಪ್ರಮುಖ ಪಾತ್ರ ವಹಿಸಿದೆ. ಇರಾಕ್ನಿಂದ ಬಂದ ಹಲವಾರು ಡ್ರೋನ್ಗಳು ಈ ದಾಳಿಗೆ ಕಾರಣವಾಗಿವೆ ಎಂದು ಸೌದಿ ವಿದೇಶಾಂಗ ಸಚಿವಾಲಯ ಆರೋಪಿಸಿದೆ. ಇರಾಕ್ ಸರ್ಕಾರವು ದಾಳಿಯನ್ನು ಖಂಡಿಸಿದ್ದು ತನಿಖೆಗೆ ಆದೇಶಿಸಿದೆ. ಯೆಮೆನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕೆಂಪು ಸಮುದ್ರದ ದಕ್ಷಿಣ ಪ್ರವೇಶದವರದಲ್ಲಿರುವ ಬಾಬ್ ಎಲ್ ಮಂಡೆಬ್ ಜಲಸಂಧಿಯ ಮೋಖಾ ಬಂದರು ಮತ್ತು ಆಯಕಟ್ಟಿನ ದ್ವೀಪವಾದ ಪೆರಿಮ್ ಅನ್ನು ವಶಪಡಿಸಿಕೊಂಡ ನಂತರ ಈ ಪೈಪ್ಲೈನ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ 8ನೇ ಶ್ರೇಯಾಂಕಿತ ಬೆನ್ ಶೆಲ್ಟನ್ ಅವರು ಅಗ್ರ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರೆವ್ ಅವರೊಂದಿಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಗಾಗಿ ಹೋರಾಟ ನಡೆಸಲಿದ್ದಾರೆ. ಜರ್ಮನಿಯ ಜ್ವೆರೆವ್ ಅವರು ಇಂದು ಬೆಳಿಗ್ಗೆ ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಶ್ರೇಯಾಂಕರಹಿತ ರಷ್ಯಾದ ಆಟಗಾರ ಕರೆನ್ ಖಚನೌ ಅವರನ್ನು 6-3, 7-6, 7-6 ಸೆಟ್ಗಳಿಂದ ಸೋಲಿಸಿದ್ದರು. ನಂತರ ಮತ್ತೊಂದು 4ನೇ ಸುತ್ತಿನ ಪಂದ್ಯದಲ್ಲಿ ಬೆನ್ ಶೆಲ್ಟನ್ 11ನೇ ಶ್ರೇಯಾಂಕಿತ ಫ್ರಾನ್ಸಿಸ್ ಟಯಾಪೋ ಅವರನ್ನು 4-6, 6-3, 6-3, 7-5 ಮಣಿಸಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಅವರು 2ನೇ ಶ್ರೇಯಾಂಕಿತ ಎಲೆನಾ ರೆಬಾಕಿನಾ ಅವರನ್ನು ಎದುರಿಸಲಿದ್ದಾರೆ. ಅಗ್ರ ಶ್ರೇಯಾಂಕಿತ ಬೆಲರೂಸ್ನ ಸಬಲೆಂಕಾ 7-5, 6-2 ಸೆಟ್ಗಳಿಂದ 3ನೇ ಶ್ರೇಯಾಂಕಿತ ಅಮೆರಿಕದ ಜೆಸಿಕಾ ಪೆಗುಲಾ ಅವರನ್ನು ಮಣಿಸಿದರೆ ಸೆಮಿಫೈನಲ್ನಲ್ಲಿ ಕಜಕಿಸ್ತಾನದ ರಿಬಾಕಿನಾ ಅವರು 4ನೇ ಶ್ರೇಯಾಂಕಿತ ಕೋಕೋ ಗಾಫ್ ಅವರನ್ನು ಸೋಲಿಸಿದರು. ರಿಬಾಕಿನಾ ಮತ್ತು ಸಬಲೆಂಕಾ 17 ಬಾರಿ ಮುಖಾಮುಖಿಯಾಗಿದ್ದಾರೆ. ಸಬಲೆಂಕಾ ತಮ್ಮ ಜಯಾಪಜಯ ದಾಖಲೆಯಲ್ಲಿ 10-7 ಮುನ್ನಡೆ ಸಾಧಿಸಿದ್ದಾರೆ. ಗ್ರ್ಯಾಂಡ್ಸ್ಲಾಮ್ ಫೈನಲ್ನಲ್ಲಿ ಇಬ್ಬರು ಈಗ 3ನೇ ಬಾರಿ ಎದುರಾಗುತ್ತಿದ್ದಾರೆ. ಚೀನಾದಲ್ಲಿ ನಡೆಯುತ್ತಿರುವ ಮಹಿಳೆಯರ ಜೂನಿಯರ್ ಏಷ್ಯಾಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ಮಹಿಳಾ ತಂಡ 5-1 ಗೋಲುಗಳ ಅಂತರದಿಂದ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದೆ. ಭಾರತ ತಂಡ ಪ್ರಶಸ್ತಿಗಾಗಿ ಚೀನಾ ಮತ್ತು ಜಪಾನ್ ನಡುವಿನ 2ನೇ ಸೆಮಿಫೈನಲ್ ವಿಜೇತರನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ 2 ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷಿಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನಾ ಅರಿನಾ ಸಬಲೆಂಕಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯ 1:20:28.
1: ಹಸಿರೇ ಉಸಿರು.
2: ಹಸಿರು ಅಂದ್ರೆ

0: ಹೇಳದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
1: ಹಸಿರು ಹಸಿರಿನ ಎಲೆ ಮೇಲೆ
2: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
1: ಮಿಂಚು ಮಿನುಗಿನ ತನಿಯ ಬನಿ,
2: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
3: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
2: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ, ಹಸಿರೇ ಉಸಿರು, ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
6: ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೆ ಎಸ್ ನರಸಿಂಹಸ್ವಾಮಿ ರಚಿತ ಗೀತೆ

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ.

0: ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಸಂತೋಷದ ಸಂಗೀತ ಈ ತಂದೆ ಕಿಲಕಿಲ ನಗೆಯಲ್ಲಿ.
2: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
3: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
2: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ

0: ಪ್ರಿಯ ಕೇಳಿದ್ರಿ, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಎರಡನೇ ಶನಿವಾರವನ್ನು ವಿಶ್ವ ಪ್ರಥಮ ಚಿಕಿತ್ಸೆ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಅಪಘಾತಗಳು, ಪ್ರಕೃತಿ ವಿಕೋಪಗಳು, ಹೃದಯಾಘಾತ, ಸುಟ್ಟ ಗಾಯಗಳು, ಮೂರ್ಛೆ, ರಕ್ತಸ್ರಾವ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ವೈದ್ಯಕೀಯ ನೆರವು ದೊರೆಯುವ ಮೊದಲು ನೀಡುವ ತಕ್ಷಣದ ಸಹಾಯದ ಮಹತ್ವವನ್ನು ಜನರಿಗೆ ತಿಳಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಪ್ರಥಮ ಚಿಕಿತ್ಸೆ ಅಂದರೆ ಕೇವಲ ಗಾಯಕ್ಕೆ ಔಷಧಿ ಹಚ್ಚುವುದು ಮಾತ್ರವಲ್ಲ, ಅಪಾಯದಲ್ಲಿರುವ ವ್ಯಕ್ತಿಯ ಜೀವ ಉಳಿಸಲು, ಗಾಯ ಮತ್ತಷ್ಟು ಗಂಭೀರವಾಗದಂತೆ ತಡೆಯಲು ಮತ್ತು ವೈದ್ಯಕೀಯ ನೆರವು ದೊರೆಯುವವರೆಗೂ ವ್ಯಕ್ತಿಯ ಸ್ಥಿತಿಯನ್ನು ಸ್ಥಿರವಾಗಿಡಲು ನೀಡುವ ತುರ್ತು ನೆರವಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಅಪಘಾತಗಳು ಯಾವಾಗ ಎಲ್ಲಿ ಸಂಭವಿಸುತ್ತವೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ. ರಸ್ತೆ ಅಪಘಾತ, ಮನೆಗಳಲ್ಲಿ ಸಂಭವಿಸುವ ಜಾರಿ ಬೀಳುವಿಕೆ, ಅಡುಗೆ ಮಾಡುವಾಗ ಉಂಟಾಗುವ ಸುಟ್ಟ ಗಾಯ, ಕತ್ತರಿಸಿಕೊಂಡ ಗಾಯ, ವಿದ್ಯುತ್ ಅಪಘಾತ, ಕೀಟ ಅಥವಾ ಪ್ರಾಣಿ ಕಚ್ಚುವಿಕೆ ಮುಂತಾದ ಘಟನೆಗಳು ಸಾಮಾನ್ಯವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಸಕಾಲದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ನೀಡುವ ಪ್ರಥಮ ಚಿಕಿತ್ಸೆ ಕೆಲವೊಮ್ಮೆ ಅಮೂಲ್ಯವಾದ ಜೀವವನ್ನು ಉಳಿಸಬಲ್ಲದು.
1: ಎತ್ತಣದ ಮಾಮರರು, ಎತ್ತಣದ ಕೋಗಿಲೆಯು.
0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಗಂಧರ್ವ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಎರಡನೇ ಶನಿವಾರವನ್ನು ವಿಶ್ವ ಪ್ರಥಮ ಚಿಕಿತ್ಸಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಪ್ರಥಮ ಚಿಕಿತ್ಸೆಯ ಮೊದಲ ನಿಯಮವೆಂದರೆ ಶಾಂತವಾಗಿರುವುದು ಮತ್ತು ಪರಿಸ್ಥಿತಿಯನ್ನು ಸುರಕ್ಷಿತವಾಗಿ ಪರಿಶೀಲಿಸುವುದು. ಗಾಯಗೊಂಡ ವ್ಯಕ್ತಿಯ ಬಳಿ ಧಾವಿಸುವ ಮೊದಲು ಸ್ಥಳದಲ್ಲಿ ಯಾವುದೇ ಅಪಾಯವಿದೆಯೇ ಎಂಬುದನ್ನು ಮೊದಲು ಗಮನಿಸಬೇಕು. ವಿದ್ಯುತ್ ತಂತಿ, ಬೆಂಕಿ, ವಾಹನ ಸಂಚಾರ ಅಥವಾ ಇತರ ಅಪಾಯಗಳಿದ್ದರೆ ಮೊದಲು ಅವುಗಳಿಂದ ಸುರಕ್ಷತೆ ಪಡೆಯಬೇಕು. ನಂತರ ವ್ಯಕ್ತಿಯ ಪ್ರಜ್ಞೆ ಮತ್ತು ಉಸಿರಾಟವನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ತಕ್ಷಣ ತುರ್ತು ವೈದ್ಯಕೀಯ ಸೇವೆಗೆ ಕರೆ ಮಾಡಬೇಕು. ರಕ್ತಸ್ರಾವವಾಗ್ತಾ ಇದ್ದರೆ ಸ್ವಚ್ಛವಾದ ಬಟ್ಟೆ ಅಥವಾ ಗಾಜಿನಿಂದ ಗಾಯದ ಮೇಲೆ ನೇರವಾಗಿ ಒತ್ತಡ ಹಾಕುವುದು ಸಾಮಾನ್ಯವಾಗಿ ಮೊದಲ ಹೆಜ್ಜೆಯಾಗಿದೆ. ಗಾಯದಲ್ಲಿ ಗಾಜು ಅಥವಾ ಬೇರೆ ವಸ್ತು ಆಳವಾಗಿ ಸಿಲುಕಿದರೆ ಅದನ್ನು ಸ್ವತಃ ಎಳೆಯಬಾರದು. ಸಾಧ್ಯವಾದಷ್ಟು ಬೇಗ ವೈದ್ಯಕೀಯ ನೆರವು ಪಡೆಯಬೇಕು. ಸಣ್ಣ ಗಾಯಗಳಲ್ಲಿಯೂ ಕೂಡ ಸ್ವಚ್ಛತೆ ಕಾಪಾಡುವುದು ಅತ್ಯಂತ ಮುಖ್ಯ. ಹಾಗೆ ಸುಟ್ಟ ಗಾಯಗಳ ಸಂದರ್ಭಗಳಲ್ಲಿ ಸುಟ್ಟ ಭಾಗವನ್ನು ತಂಪಾದ ಹರಿಯುವ ನೀರಿನಡಿ ಕೆಲವು ನಿಮಿಷಗಳ ಕಾಲ ಇರಿಸುವುದು ಸಹಾಯಕವಾಗಬಹುದು. ಆದರೆ ಹಿಮವನ್ನು ನೇರವಾಗಿ ಗಾಯದ ಮೇಲೆ ಇಡುವುದು, ಗುಳ್ಳೆಗಳನ್ನು ಒಡೆಯುವುದು ಅಥವಾ ಮನೆಯಲ್ಲಿರುವ ಯಾವುದೇ ಎಣ್ಣೆ, ಪೇಸ್ಟ್, ಪುಡಿ ಮುಂತಾದ ವಸ್ತುಗಳನ್ನು ಹಚ್ಚುವುದು ಸೂಕ್ತವಲ್ಲ. ಗಂಭೀರ ಸುಟ್ಟ ಗಾಯಗಳಿಗೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಅಗತ್ಯ. ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಚಿತ್ರ ಅವರು ಹಾಡಿದ್ದಾರೆ. ಚಿತ್ರ ಗೆಜ್ಜೆನಾದ. ಗೀತರಚನೆ ಹಂಸಲೇಖ, ಸಂಗೀತ ವಿ ಮನೋಹರ್.

ಕೇಳಿದ್ರೆ ಪ್ರಥಮ ಚಿಕಿತ್ಸೆ ನೀಡುವ ಸಂದರ್ಭಗಳಲ್ಲಿ ಈ ಮೂಳೆ ಮುರಿತ ಅಥವಾ ಗಂಭೀರ ಗಾಯದ ಸಂದರ್ಭದಲ್ಲಿ ಗಾಯಗೊಂಡ ಅಂಗವನ್ನು ಅನಗತ್ಯವಾಗಿ ಚಲಿಸಬಾರದು. ವ್ಯಕ್ತಿಯನ್ನು ಎತ್ತುವಾಗ ಅಥವಾ ಸ್ಥಳಾಂತರಿಸುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ತಲೆಗೆ, ಕುತ್ತಿಗೆಗೆ ಅಥವಾ ಬೆನ್ನಿಗೆ ಗಂಭೀರ ಗಾಯವಾಗಿರುವ ಅನುಮಾನವಿದ್ದರೆ ತರಬೇತಿ ಪಡೆದ ತುರ್ತು ಸೇವಾ ಸಿಬ್ಬಂದಿಯ ಸೂಚನೆ ಇಲ್ಲದೆ ವ್ಯಕ್ತಿಯನ್ನು ಅನಗತ್ಯವಾಗಿ ಸ್ಥಳಾಂತರಿಸುವುದು ಅಪಾಯಕಾರಿ. ಪ್ರಥಮ ಚಿಕಿತ್ಸೆ ನೀಡುವಾಗ ಕೆಲವು ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ಅಗತ್ಯ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಜನಪದ ನಂಬಿಕೆಗಳಲ್ಲಿ ಹರಡುವ ಎಲ್ಲ ವಿಧಾನಗಳು ವೈಜ್ಞಾನಿಕವಾಗಿರುವುದಿಲ್ಲ. ತಪ್ಪಾದ ಪ್ರಥಮ ಚಿಕಿತ್ಸೆ ಗಾಯವನ್ನು ಇನ್ನಷ್ಟು ಗಂಭೀರಗೊಳಿಸಬಹುದು. ಆದ್ದರಿಂದ ಸಾರ್ವಜನಿಕರು ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಪ್ರಥಮ ಚಿಕಿತ್ಸೆಯ ತರಬೇತಿ ಪಡೆಯುವುದು ಅತ್ಯಂತ ಉಪಯುಕ್ತ. ಶಾಲೆಗಳು, ಕಾಲೇಜುಗಳು, ಕಚೇರಿಗಳು, ಕಾರ್ಖಾನೆಗಳು, ಸಾರ್ವಜನಿಕ ಸಂಸ್ಥೆಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಥಮ ಚಿಕಿತ್ಸೆಯ ಮೂಲಭೂತ ತರಬೇತಿಯನ್ನು ನೀಡಬೇಕು. ಪ್ರತಿ ಮನೆಯಲ್ಲಿಯೂ ಅಗತ್ಯ ವಸ್ತುಗಳನ್ನು ಒಳಗೊಂಡಿರುವಾಗ ಹಾಗೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಕೂಡ ಇರಬೇಕು. ಅದರಲ್ಲಿ ಬ್ಯಾಂಡೇಜ್, ಗಾಜ್, ಅಂಟುವ ಪಟ್ಟಿಗಳು, ಕೈಗವಸುಗಳು, ಕತ್ತರಿ ಮತ್ತು ಅಗತ್ಯವಿರುವ ಮೂಲಭೂತ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಇಡಬಹುದು. ಅವುಗಳ ಅವಧಿ ಮತ್ತು ಬಳಕೆಯ ಸ್ಥಿತಿಯನ್ನು ಕಾಲಕಾಲಕ್ಕೆ ಪರಿಶೀಲಿಸಬೇಕು. ವಿಶ್ವ ಪ್ರಥಮ ಚಿಕಿತ್ಸೆ ದಿನವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ತುರ್ತು ಪರಿಸ್ಥಿತಿಯಲ್ಲಿ ಸರಿಯಾದ ಸಮಯಕ್ಕೆ ದೊರೆಯುವ ಸರಿಯಾದ ನೆರವು ಜೀವ ಉಳಿಸಬಹುದು. ಪ್ರತಿಯೊಬ್ಬರೂ ವೈದ್ಯರಾಗಬೇಕಿಲ್ಲ, ಆದರೆ ಪ್ರತಿಯೊಬ್ಬರೂ ಕೆಲವು ಮೂಲಭೂತ ಪ್ರಥಮ ಚಿಕಿತ್ಸಾ ಕೌಶಲ್ಯಗಳನ್ನು ಕಲಿಯಬಹುದು. ಇದು ನಮ್ಮ ಕುಟುಂಬದವರಿಗೆ ಅಷ್ಟೇ ಅಲ್ಲದೆ ರಸ್ತೆಯಲ್ಲಿ, ಕೆಲಸದ ಸ್ಥಳದಲ್ಲಿ ಅಥವಾ ಸಾರ್ವಜನಿಕ

ಸಾರ್ವಜನಿಕ ಸ್ಥಳದಲ್ಲಿ ಸಂಕಷ್ಟಕ್ಕೆ ಸಿಲುಕುವ ಅಪರಿಚಿತ ವ್ಯಕ್ತಿಗೂ ನೆರವಾಗಲು ಸಾಧ್ಯವಾಗುವ ಜ್ಞಾನವಾಗಿದೆ. ಪ್ರಥಮ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ, ಅದು ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯಕೀಯ ನೆರವು ದೊರೆಯುವವರೆಗೆ ನೀಡುವ ಪ್ರಾಥಮಿಕ ಸಹಾಯ. ಆದ್ದರಿಂದ ಪರಿಸ್ಥಿತಿ ಗಂಭೀರವಾಗಿದ್ದರೆ ತಕ್ಷಣ ತುರ್ತು ವೈದ್ಯಕೀಯ ಸೇವೆ ಅಥವಾ ಸಮೀಪದ ಆಸ್ಪತ್ರೆಗೆ ಸಂಪರ್ಕಿಸುವುದು ಅತ್ಯಗತ್ಯ. ಈ ವಿಶ್ವ ಪ್ರಥಮ ಚಿಕಿತ್ಸೆ ದಿನದಂದು ಪ್ರಥಮ ಚಿಕಿತ್ಸೆ ಕಲಿಯೋಣ, ಜೀವ ಉಳಿಸುವ ಕೌಶಲ್ಯ ಬೆಳೆಸೋಣ ಎಂಬ ಸಂಕಲ್ಪ ಮಾಡೋಣ. ನಮ್ಮಲ್ಲಿ ಪ್ರತಿಯೊಬ್ಬರೂ ಕನಿಷ್ಠ ಮೂಲಭೂತ ಪ್ರಥಮ ಚಿಕಿತ್ಸೆಯ ಜ್ಞಾನವನ್ನು ಹೊಂದಿದ್ದರೆ ತುರ್ತು ಸಂದರ್ಭದಲ್ಲಿ ಭಯದಿಂದ ನಿಲ್ಲದೆ ಧೈರ್ಯದಿಂದ ಮತ್ತು ಜವಾಬ್ದಾರಿಯಿಂದ ನೆರವಾಗಬಹುದು. ಒಂದು ಸರಿಯಾದ ಕ್ರಮ, ಒಂದು ಕ್ಷಣದ ಸಮಯೋಚಿತ ಸಹಾಯ ಒಂದು ಅಮೂಲ್ಯವಾದ ಜೀವವನ್ನು ಉಳಿಸಬಲ್ಲದು. ಈಗ ಒಂದು ಗೀತೆಯನ್ನು ಕೇಳೋಣ. ಗಾಯಕಿ ನಂದಿತ, ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್, ಚಿತ್ರ ಕಾರ್ಮುಗಿಲು.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಇದೊಂದು ನಿಧನ ಸುದ್ದಿ. ಪಾಲೂರು ಗ್ರಾಮದ ನಿವಾಸಿ ದಿವಂಗತ ಪುವನಿ ಅವರ ಧರ್ಮಪತ್ನಿ ನಾಗೇಶ್ ಅವರ ತಾಯಿ ಬಿಪಿ ಶೇಷಮ್ಮ ಅವರು ಇಂದು ನಿಧನರಾದರು. 78 ವರ್ಷ ಪ್ರಾಯದ ಬಿಪಿ ಶೇಷಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಭಾನುವಾರ 12 ಗಂಟೆಯೊಳಗೆ ಪಾಲೂರು ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ನಡೆದಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಏಕಾಏಕಿ ನೇಮಕಾತಿಯನ್ನು ರದ್ದುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ ಅವರು, ತನಿಖೆಯ ಬಳಿಕ ಕಾನೂನಿನ ಚೌಕಟ್ಟಿನೊಳಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಶೀಘ್ರವೇ ಜಿಲ್ಲೆಯಲ್ಲಿ ಮೇವು ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಹೇಳಿದ್ದಾರೆ. ಲಂಚ ಪಾವತಿ, ವಿದೇಶಿ ಹೂಡಿಕೆಗಳು ಮತ್ತು ಗಣಿಗಾರಿಕೆ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಮಾಡಿರುವ ಆರೋಪಗಳನ್ನು ಉಲ್ಲೇಖಿಸಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಕಮಿಷನ್ ಹಣದಲ್ಲಿ ಆಫ್ರಿಕಾದ ಚಿನ್ನದ ಗಣಿ ಕಂಪನಿಯಲ್ಲಿ ಶೇಕಡ 40% ಪಾಲು ಖರೀದಿ ಮಾಡಿರುವುದು ಇಡಿ ತನಿಖೆಯಲ್ಲಿ ಭಯ ಆಗಿದೆ ಎಂದು ಆರೋಪಿಸಿದ್ದಾರೆ. ಇಡಿ ತನಿಖೆ ಪೂರ್ಣವಾಗುವವರೆಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಸಂಪುಟದಿಂದ ಹೊರಗಿಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರದ ಅಸಮರ್ಥತೆ ಮತ್ತು ಬೇಜವಾಬ್ದಾರಿತನದಿಂದ ಇಂದು ರಾಜ್ಯ ವಿದ್ಯುತ್ ಕಣ್ಣಮುಚ್ಚಾಲೆಯಿಂದ ತತ್ತರಿಸಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಉಚಿತ ವಿದ್ಯುತ್ ಎಂದು ಗ್ಯಾರಂಟಿ ನೀಡಿದ ಸರ್ಕಾರ ಉಚಿತ ಕತ್ತಲೆಯನ್ನು ಗ್ಯಾರಂಟಿಯಾಗಿ ನೀಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಸುಮಾರು 18 ಲಕ್ಷ ರೂಪಾಯಿ ಮೌಲ್ಯದ 680 ಚೀಲ ಸಬ್ಸಿಡಿ ರಸಗೊಬ್ಬರವನ್ನು ಕೃಷಿ ಇಲಾಖೆ ಜಪ್ತಿ ಮಾಡಿದೆ. ಈ ದಾಸ್ತಾನನ್ನು ಕೇರಳಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಕೃಷಿ ಪರಿಕರಗಳ ಅಕ್ರಮ ವ್ಯಾಪಾರ ಮತ್ತು ಅಕ್ರಮ ಸಾಗಾಟದ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ನೀಡಿದ ಸೂಚನೆ ಮೇರೆಗೆ ಇಲಾಖೆಯ ಅಧಿಕಾರಿಗಳು ತಡರಾತ್ರಿ ದಾಳಿ ನಡೆಸಿದ್ದಾರೆ. ಇಲಾಖೆಯ ಮಾಹಿತಿ ಪ್ರಕಾರ ಕಳೆದ ಒಂದು ತಿಂಗಳಲ್ಲಿ ಬೀಜಗಳು, ರಸಗೊಬ್ಬರ ಮತ್ತು ಕೀಟನಾಶಕಗಳು ಸೇರಿದಂತೆ 2,88,00,000 ರೂಪಾಯಿ ಮೌಲ್ಯದ ಕೃಷಿ ಪರಿಕರಗಳನ್ನು ಜಪ್ತಿ ಮಾಡಲಾಗಿದೆ. ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಒಟ್ಟು 49 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 1,89,00,000 ರೂಪಾಯಿ ಮೌಲ್ಯದ 487.8 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಕೃಷಿ ಇಲಾಖೆ ಈವರೆಗೆ ಜಪ್ತಿ ಮಾಡಿದೆ. ಹಾಸನ ಹೊರವಲಯದ ರಾಷ್ಟೀಯ ಹೆದ್ದಾರಿ 75ರಲ್ಲಿ ಪೆಟ್ರೋಲ್ ತುಂಬಿದ್ದ ಟ್ಯಾಂಕರ್ ಪಲ್ಟಿಯಾಗಿ ಸಾವಿರಾರು ಲೀಟರ್ ಇಂಧನ ರಸ್ತೆಯಲ್ಲಿ ಹರಿದಿದೆ. ಕೆಂಚಟ್ಟಹಳ್ಳಿ ಮೇಲ್ಸೇತುವೆ ಮೇಲೆ ಈ ಘಟನೆ ಸಂಭವಿಸಿದ್ದು, ಸ್ಥಳದಲ್ಲಿ ಕೆಲಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು.

0: ತಮಿಳುನಾಡಿನಿಂದ ಹಾಸನದ ಎಚ್ಪಿ ಸಂಸ್ಥೆಗೆ ಆಗಮಿಸುತ್ತಿದ್ದ ಈ ಲಾರಿಯಲ್ಲಿ ಸುಮಾರು 400 ಲೀಟರ್ ಎಥೆನಾಲ್ ಸಾಗಿಸಲಾಗುತ್ತಿತ್ತು. ಲಾರಿ ಉರುಳಿ ಬಿದ್ದಿದ್ದರಿಂದ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ನೆರವಿನಿಂದ ಲಾರಿಯನ್ನು ತೆರವುಗೊಳಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಮುಂಬರುವ ಹಬ್ಬಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ನೂತನ ಐಜಿಪಿ ಎನ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಅಧಿಕಾರ ವಹಿಸಿಕೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 112 ತುರ್ತು ಸೇವಾ ಸಹಾಯವಾಣಿಯ ದಕ್ಷತೆಯನ್ನು ಇನ್ನಷ್ಟು ಹೆಚ್ಚಿಸಿ ಸಾರ್ವಜನಿಕರಿಗೆ ಶೀಘ್ರ ನೆರವು ದೊರೆಯುವಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮಾದರಿಯಲ್ಲೇ ಸಾರ್ವಜನಿಕರ ಕರೆಗಳಿಗೆ ತಕ್ಷಣವೇ ಸ್ಪಂದಿಸುವ ವ್ಯವಸ್ಥೆಯನ್ನು ಬಲಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸೈಬರ್ ಅಪರಾಧಗಳು, ಬಿಟ್ಕಾಯಿನ್ ಮಾದರಿಯ ಹಣಕಾಸು ವಂಚನೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 2025-26 ಸಾಲಿನಲ್ಲಿ ದಾಖಲೆ ಪ್ರಮಾಣದ ಸಾಧನೆ ಮಾಡಿದೆ. 8,076 ಕೋಟಿ ರೂಪಾಯಿ ದಾಖಲೆಯ ವಹಿವಾಟು ನಡೆಸಿದ್ದು, ಒಟ್ಟು 29,16,00,000 ರೂಪಾಯಿ ನಿವ್ವಳ ಲಾಭ ಗಳಿಸುವ ಮೂಲಕ ಬ್ಯಾಂಕಿನ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಎಂದು ಮಾಜಿ ಸಚಿವ ಹಾಗೂ ಬ್ಯಾಂಕಿನ ಅಧ್ಯಕ್ಷ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2025-26 ಹಣಕಾಸು ವರ್ಷದಲ್ಲಿ ಬ್ಯಾಂಕ್ ಅತ್ಯುತ್ತಮ ಪ್ರಗತಿ ಸಾಧಿಸಿದೆ. ಅಂದಾಜು 2,55,000 ರೈತರಿಗೆ 2,115 ಕೋಟಿ ರೂಪಾಯಿ ಕೃಷಿ ಸಾಲ ನೀಡುವ ಮೂಲಕ ಬ್ಯಾಂಕ್ ಇತಿಹಾಸ ನಿರ್ಮಿಸಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಯಕ್ಷೇತ್ರ ಹೊಂದಿರುವ ಬ್ಯಾಂಕ್ ಗ್ರಾಮೀಣ, ಪಟ್ಟಣ ಹಾಗೂ ನಗರ ಪ್ರದೇಶಗಳಲ್ಲಿ ಒಟ್ಟು 51 ಶಾಖೆಗಳನ್ನು ಹೊಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭವಿಷ್ಯದ ಪೀಳಿಗೆಗಾಗಿ ಜಲಮೂಲಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಜಲನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಆಧುನಿಕ ಜೀವನಶೈಲಿ, ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆ ಹಾಗೂ ಅಂತರ್ಜಲದ ಮಿತಿಮೀರಿದ ಶೋಷಣೆಯಿಂದಾಗಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಮಳೆ ನೀರನ್ನು ಭೂಮಿಯಲ್ಲಿ ಇಂಗಿಸುವ ಮೂಲಕ ಅಂತರ್ಜಲ ಮರುಪೂರಣಕ್ಕೆ ಒತ್ತು ನೀಡಬೇಕು. ಮನೆಗಳು ಹಾಗೂ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳುವುದು, ನೀರನ್ನು ಮಿತವಾಗಿ ಬಳಸುವುದು ಹಾಗೂ ವ್ಯರ್ಥವಾಗುವುದನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕೋಳಿ ಗ್ರಾಮ ಪಂಚಾಯಿತಿಗೆ ನಿನ್ನೆ ನವದೆಹಲಿಯ ಐಇಐಸಿ ತಂಡದ ಸದಸ್ಯರಾದ ಸಂಜಲಿ ಗುಪ್ತಾ ಹಾಗೂ ಸತೀಶ್ ಭದ್ರಾಚಾರ್ಯ ಅವರನ್ನು ಒಳಗೊಂಡ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ವೇಳೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ವಿಕಸಿತ ಭಾರತ ಜೀರಾಂಜಿ ಯೋಜನೆಯ ಅನುಷ್ಠಾನದ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೂಲಿ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಜಾಬ್ ಕಾರ್ಡ್ ಮೂಲಕ ಕೆಲಸ ಪಡೆಯುತ್ತಿರುವ ವಿಧಾನ, ಕೆಲಸದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಯೋಜನೆಯಡಿ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದುಕೊಂಡರು. ನಂತರ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಜೀರಾಂಜಿ ಯೋಜನೆಗೆ ಸಂಬಂಧಿಸಿದ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳು, ವಿವಿಧ ದಾಖಲಾತಿಗಳು, ಕಾಮಗಾರಿ ಕಡತಗಳು ಹಾಗೂ ಇತರ ದಾಖಲೆಗಳನ್ನು ಪರಿಶೀಲಿಸಿದರು. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿಗೆ ಒಳಹರಿವು ತೀವ್ರ ಕುಸಿತ ಕಂಡಿದೆ. ಇದರಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ರೈತರಲ್ಲಿ ಸಾಂಬಾ ಭತ್ತದ ಕೃಷಿಗೆ ನೀರಿನ ಲಭ್ಯತೆ ಬಗ್ಗೆ ಆತಂಕ ಮೂಡಿಸಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ನಿರ್ದೇಶನವನ್ನು ಪ್ರಾಧಿಕಾರ ಎತ್ತಿಹಿಡಿದ ಕೆಲವೇ ದಿನಗಳಲ್ಲಿ ಈ ಕುಸಿತ ಉಂಟಾಗಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಮಡಿವಾಳ ಕೆರೆ ಆವರಣದಲ್ಲಿ ಇಂದು ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸ್ವಚ್ಛತೆಯ ನಿಟ್ಟಿನಲ್ಲಿ ಪಾಲಿಕೆ ಹಾಗೂ ದಿ ಇಂಡಿಯನ್ ಫ್ಲಾಗರ್ಸ್ ಆರ್ಮಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಬೃಹತ್ ಫ್ಲಾಗಿಂಗ್ ಅಭಿಯಾನಕ್ಕೆ ಪಾಲಿಕೆ ಆಯುಕ್ತ KN ರಮೇಶ್ ಚಾಲನೆ ನೀಡಿದರು.

75 ನಿಮಿಷಗಳಲ್ಲಿ ಸುಮಾರು 120 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಲಾಯಿತು. ಈ ವಿಶೇಷ ಸ್ವಚ್ಛತಾ ಅಭಿಯಾನದಲ್ಲಿ 43 ಮಂದಿ ಪ್ಲಾಗರ್ಗಳು ಹಾಗೂ ವಿದ್ಯಾರ್ಥಿಗಳು ಕೇವಲ 75 ನಿಮಿಷಗಳಲ್ಲಿ ಕೆರೆಯ ಸುತ್ತಮುತ್ತಲಿನ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು, ಹಾಲಿನ ಪ್ಯಾಕೆಟ್ಗಳು ಸೇರಿದಂತೆ ಒಟ್ಟು 120 ಕೆಜಿ ಏಕಬಳಕೆಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ 15ರಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಧಾನಸೌಧದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎನ್ನುವ ಸಂದೇಶದ ಕೊಪ್ಪಳ ತಾಲೂಕು ಹೋಬಳಿ ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆಗೆ ಸಂಸದ ಕೆ ರಾಜಶೇಖರ ಹಿಟ್ನಾಳ ಅವರು ಇಂದು ಚಾಲನೆ ನೀಡಿದರು. ಗಣೇಶ ಹಬ್ಬದ ಪ್ರಯುಕ್ತ ಮೂರ್ತಿಗಳ ಮೆರವಣಿಗೆ ವೇಳೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಪ್ರಮುಖ ನಗರಗಳ ವ್ಯಾಪ್ತಿಯಲ್ಲಿ ಇದೇ 14ರಂದು ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಶರಣು ಶರಣಾರ್ಥಿ. ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಸೋಮನಹಳ್ಳಿಯ ವಿದ್ಯಾರ್ಥಿಗಳು. ನಿಮ್ಮೆಲ್ಲರಿಗೂ ಇಂದು ನಾವು ಒಂದು ಕತೆ ಹೇಳಲು ಬಂದಿದ್ದೇವೆ. ಈಗ ಯುಕ್ತಿ ಪೂರ್ವಿ ಧೃತಿ, ನೀವೇ ಹೇಳಿ, ಕತೆಗಳು ಎಲ್ಲಿ ಸಿಗುತ್ತವೆ?
3: ಕೆಲವು ಕತೆಗಳು ಪುಸ್ತಕದಲ್ಲಿ ಸಿಗ್ತವೆ, ಇನ್ನೂ ಕೆಲವು ಕತೆಗಳು ನಾವು ಸೆರೆ ಹಿಡಿಯೋ ಫೋಟೋದಲ್ಲಿರ್ತವೆ.
4: ಹಾ, ಇನ್ನು ಕೆಲವು ಕತೆಗಳು ನಮ್ಮ ಅಜ್ಜ ಅಜ್ಜಿಯರ ನೆನಪುಗಳಲ್ಲೇ ಬದುಕ್ತವೆ.
2: ಹೌದು, ಇದೆಲ್ಲವೂ ನಿಜ. ಆದರೆ ಕೆಲವೊಂದು ಕತೆಗಳು ಯಾರು ಬರೆದಿದ್ದರು ಓದದಿದ್ದರು ವರ್ಷಗಳ ಕಾಲ ಜೀವಂತವಾಗಿರುತ್ತವೆ. ಒಮ್ಮೆ ಯೋಚಿಸಿ ನೋಡಿ, ನೀವು ಪ್ರತಿದಿನ ನೋಡುವ ಮರ ನಿಮ್ಮನ್ನು ಎಷ್ಟು ವರ್ಷಗಳಿಂದ ನೋಡ್ತಿರಬಹುದು? ನಿಮ್ಮ ಬಾಲ್ಯ, ನಿಮ್ಮ ಮನೆ, ನಿಮ್ಮ ಊರು ಎಲ್ಲವೂ ಬದಲಾಗುವುದನ್ನು ನೋಡ್ತಿರುತ್ತದೆ. ಆ ಮರಕ್ಕೆ ಮಾತು ಬಂದ್ರೆ ಅದು ತನ್ನ ಕಥೆಯನ್ನ ಎಲ್ಲರಿಗೂ ಹೇಳೋಟ್ರೆ.
5: ವಾಹ್, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ?
2: ಹೌದು, ಅಂತಹದೇ ಒಂದು ಮರದ ಆತ್ಮಕತೆ ಉಳಿದಿರುವ ನೆರಳು. ಈ ಕಾರ್ಯಕ್ರಮವನ್ನು ನಾವು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
3: ಏನು, ನನ್ ಕತೆ ಕೇಳ್ತೀರಾ?
4: ಯಾರು?
3: ನಾನು. ನೀವು ಪ್ರತಿದಿನ ನನ್ ನೋಡ್ತೀರಿ, ಆದ್ರೆ ಒಮ್ಮೆ ಕೂಡ ಗಮನಿಸಿರ್ಲಿಕ್ಕಿಲ್ಲ. ನಾನು ಒಂದು ಮರ, ಆಲದ ಮರ. ಇದು ನನ್ನ ಆತ್ಮಕತೆ. ನೀವೆಲ್ಲ ನನ್ನ ನೋಡಿ
5: ಅಯ್ಯೋ ಎಷ್ಟ್ ದೊಡ್ಡ ಮರ
3: ಅಂತೀರಿ, ಆದ್ರೆ ಹಿಂದೆ ನಾನೀಗಿರ್ಲಿಲ್ಲ. ಒಂದು ಕಾಲದಲ್ಲಿ

ನಾನು ಪುಟ್ಟ ಬೀಜವಾಗಿದ್ದೆ. ನನ್ನನ್ನು ಯಾರಾದರೂ ತುಳಿದರೂ ಸಹ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ. ಒಂದು ದಿನ ನಾನು ಮಣ್ಣಿನ ಮಡಿಲಿಗೆ ಬಿದ್ದೆ. ನನ್ನ ಸುತ್ತಲೂ ಕತ್ತಲು, ನಿಶಬ್ದ, ಉಸಿರು ಕಟ್ಟುವ ಹಾಗಾಯ್ತು. ಒಂದು ಕ್ಷಣಕ್ಕೆ ನನ್ನ ಕಥೆಯಲ್ಲಿಗೆ ಮುಗಿತೇನೋ ಅನ್ಕೊಂಡ್ಬಿಟ್ಟೆ. ನನಗೆ ತುಂಬಾ ಭಯವಾಗ್ತಿತ್ತು. ಅಷ್ಟೇ.

ಸಿಡಿಲುಗಳ ಸದ್ದು. ಎಲ್ಲೆಡೆ ಮೋಡಗಳು ಕವಿದಿದ್ದವು. ಆಕಾಶದಲ್ಲಿ ಬೋರ್ಗರೆದು ಭೂಮಿಯನ್ನು ಸೇರಲು ಹಾತರಿಯುತ್ತ ಬಂದ ಮಳೆಯ ಹನಿಗಳ ಆ ಮೊದಲ ಸ್ಪರ್ಶವನ್ನು ನಾನು ಇಂದಿಗೂ ಮರೆತಿಲ್ಲ. ಹೀಗೆ ಬಂದ ಮಳೆ ನನ್ನ ಸುತ್ತಲಿನ ಮಣ್ಣನ್ನು ಮೃದುವಾಗಿಸಿತು. ನನ್ನೊಳಗೆ ಮಲಗಿದ್ದ ಆ ಪುಟ್ಟ ಜೀವವನ್ನು ಎಬ್ಬಿಸಿತು. ಅಂದು ನನಗೆ ಗೊತ್ತಾಯಿತು, ಜೀವನ ಯಾವಾಗಲೂ ಬೆಳಕಿನಿಂದಲೇ ಪ್ರಾರಂಭವಾಗೋದಿಲ್ಲ, ಕೆಲವೊಮ್ಮೆ ಕತ್ತಲೆಯಿಂದಲೂ ಹೊಸ ಜೀವದ ಮೊಳಕೆ ಒಡೆಯುತ್ತದೆ.

ಹೊರಬಂದೆ. ಒಂದು ಪುಟ್ಟ ಮೊಳಕೆ, ಎರಡು ಪುಟ್ಟ ಎಲೆಗಳು, ನನ್ನನ್ನು ಮೊಟ್ಟ ಮೊದಲ ಬಾರಿ ತಾಕಿದ ಸೂರ್ಯನ ಹೊನ್ನ ಕಿರಣಗಳು, ತಂಪು ಗಾಳಿ, ಈ ಎಲ್ಲವೂ ನನ್ನನ್ನು ಕುರಿತು ಈ ರೀತಿ ಹೇಳಿದ ಹಾಗೆ ಭಾಸವಾಯಿತು. ಓ

ಕರೆದ ನನ್ನ ಬಾಲ್ಯದ ದಿನಗಳು ಅದೆಷ್ಟು ಸೊಗಸಾಗಿದ್ದವು. ಬೆಳಗಿನ ಸೂರ್ಯನ ಬೆಚ್ಚನ ಕಿರಣಗಳು ನನ್ನ ಎಲೆಗಳ ನಡುವೆ ಇಣುಕಿ ನನ್ನನ್ನು ಎಚ್ಚರಿಸುತ್ತಿದ್ದವು. ಮಧ್ಯಾಹ್ನದ ಬಿಸಿಲಿಗೆ ದಣಿದ ದಾರಿ ಹೋಕರು ನನ್ನ ತಂಪಾದ ನೆರಳಿನ ಆಶ್ರಯದಲ್ಲಿ ಕ್ಷಣಕಾಲ ವಿಶ್ರಾಂತಿ ಪಡೆಯುತ್ತಿದ್ದರು. ಸಂಜೆಯಾಗುತ್ತಿದ್ದಂತೆ ಹಕ್ಕಿ ಪಕ್ಷಿಗಳು ತಮ್ಮ ಗೂಡುಗಳತ್ತ ಮರಳುತ್ತಾ ನನ್ನ ಕೊಂಬೆಗಳಲ್ಲಿ ಚಿಲಿಪಿಲಿ ಗಾನ ಮಾಡುತ್ತಿದ್ದ

0: ಸುಂದರ ಕ್ಷಣವೆಂದರೆ ಶಾಲೆ ಮುಗಿಸಿ ಆಡಲು ಓಡೋಡಿ ಬರುತ್ತಿದ್ದ ಆ ಪುಟ್ಟ ಮಕ್ಕಳು ನನ್ನ ಸುತ್ತಲೂ ಓಡಾಡುತ್ತಿದ್ದರು, ನನ್ನ ಕೊಂಬೆಗಳಿಗೆ ಜೋಲಾಡುತ್ತಿದ್ದರು, ನನ್ನ ನೆರಳಿನಲ್ಲಿ ಆಟ ಆಡುತ್ತಿದ್ದರು. ಅವರ ನಗುವೆ ನನಗೆ ಸಂಗೀತದಂತಿತ್ತು. ಅವರಿಗೆ ನಾನು
1: ನಮ್ಮ ಮರ
0: ಆಗಿದ್ದೆ. ನನ್ನ ಸುತ್ತಲಿನ ಬದುಕೇ ಬದುಕು. ಹೀಗಿರುವಾಗ ಒಂದು ದಿನ
2: ಓಡು ಓಡು ಓಡು,
3: ನಾನು ಮೊದಲು ಬಂದೆ. ಮರದ ಕೆಳಗಿನ ಈ ಜಾಗ ನಂದು.
2: ಯಾಕೆ, ಇದೇನ್ ಕೇವಲ ನಿನ್ ಮರನಾ?
3: ಹೌದು, ನನ್ನೆನ್ನ ಇದಕ್ಕೆ ನೀರ್ ಹಾಕಿದ್ದೆ.
2: ಹಾಗಾದ್ರೆ ನಾಳೆಯಿಂದ ನಾನ್ ನೀರ್ ಹಾಕಿದ್ರೆ ಅರ್ಧ ಮರ ನಂದಾಗುತ್ತಾ?
4: ಬನ್ನಿ, ಈಗ ನಾವು ಮರದ ಮರಕೋತಿ ಆಟ ಆಡೋಣ.
3: ಅಲ್ ನೋಡಿ ಯಾರೋ ಬರ್ತಿದ್ದಾರೆ.
5: ಸರ್, ಈ ರಸ್ತೆ ಇನ್ನು 4 ಮೀಟರ್ ಅಗಲ ಆಗ್ಬೇಕು.
6: ಹೌದು, ಸ್ಕೆಚ್ ಪ್ರಕಾರ ಈ ಮರ ಮಧ್ಯದಲ್ಲಿ ಬರ್ತಿದೆ.
5: ಹೌದು ಸರ್, ಈ ಮರವನ್ನು ಕಡ್ದಾಕ್ಬೇಕು.
4: ಏನು, ನಮ್ಮ ಮರನಾ? ಇದನ್ ಕಡಿದೀರಾ?
5: ಮಕ್ಕಳೇ, ಇದು ರಸ್ತೆ ಅಗಲೀಕರಣ ಅಭಿವೃದ್ಧಿಗಾಗಿ.
3: ಅಭಿವೃದ್ಧಿ ಅಂದ್ರೆ ಮರ ಕಡಿಯೋದಾ?
6: ನೋಡಿ, ನಿಮ್ಗೆ ಅರ್ಥ ಆಗುವುದಿಲ್ಲ. ಇಲ್ಲಿ ರಸ್ತೆಯ ಅವಶ್ಯಕತೆ ಇದೆ, ವಾಹನಗಳ ಸಂಚಾರ ಹೆಚ್ಚಾಗಿದೆ.
2: ಓಹೋ, ಹಾಗಾದ್ರೆ ರಸ್ತೆ ಬೇಕು, ಮರ ಬೇಡ, ಇದೇನಾ ನಿಮ್ ಅಭಿವೃದ್ಧಿ?
5: ಮರಗಳೂ ಬೇಕು. ಈ ಮರವನ್ನು ಕಡಿದು ಇನ್ನೊಂದು ಕಡೆ ಮರ ನೆಡ್ತೀವಿ.
4: ಈ ಮರನ ಬೇರೆ ಕಡೆ ಹೇಗ್ ನೆಡ್ತೀರಾ?
5: ಈ ಮರನಲ್ಲಮ್ಮ, ಇನ್ನೊಂದು ಬೇರೆ ಮರ ನೆಡ್ತೀವಿ.
3: ಇಲ್ಲ, ನಮಗೆ ಇನ್ನೊಂದು ಮರ ಬೇಡ, ಇದೇ ಮರ ಬೇಕು.
1: ಹೌದು, ಇದೇ ಮರ ಬೇಕು.
4: ನೀವು ಮರವನ್ನ ಕಡಿಬೇಕಂದ್ರೆ ಮೊದಲು ನಮ್ಮನ್ನ ಕಡೀರಿ.
6: ಮಕ್ಕಳೇ, ನಮ್ಮ ಮಾತ್ ಕೇಳಿ.
3: ಇಲ್ಲ, ನಾವಿರೋವರೆಗೂ ಈ ಮರ ಕಡಿಯೋದಕ್ಕೆ ಬಿಡಲ್ಲ. ನೀವು ಹೊರಟೋಗಿ.

0: ಜೀವ ಉಳಿಸಲು ಆ ಪುಟ್ಟ ಕೈಗಳು ಒಟ್ಟಾಗಿ ನಿಂತವು. ಅವತ್ತಿನ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ನನ್ನನ್ನು ಉಳಿಸಿದ್ದಕ್ಕಲ್ಲ, ಅವರು ನನ್ನನ್ನು ತಮ್ಮ ಕುಟುಂಬದ ಸದಸ್ಯರಂತೆ ಕಂಡಿದ್ದಕ್ಕೆ. ಅವರ ಪುಟ್ಟ ಕೈಗಳು ನನ್ನ ಕಾಂಡವನ್ನು ತಬ್ಬಿಕೊಂಡಾಗ ನಾನು ಕೇವಲ ಮರವಾಗಿರಲಿಲ್ಲ, ನಾನು ಅವರ ನಮ್ಮ ಮರವಾಗಿದ್ದೆ. ಆದ್ರೆ ಕಾಲಕ್ಕೆ ಎಲ್ಲವನ್ನು ಬದಲಾಯಿಸೋ ಒಂದು ಶಕ್ತಿ ಇದೆಯಲ್ಲ. ಮಕ್ಕಳು ಬೆಳೆದು ದೊಡ್ಡವರಾದರು, ರಸ್ತೆಗಳು ನ್ಯಾಷನಲ್ ಹೈವೇಗಳಾದವು, ಕಟ್ಟಡಗಳು ಬೆಳೆದವು, ಕಾರ್ಖಾನೆಗಳ ಉಗಮವೂ ಆಯಿತು. ಆದರೆ ಮನುಷ್ಯ ಹಾಗೂ ಪ್ರಕೃತಿಯ ಸಂಬಂಧ ಸಿಕ್ಕದಾಗತೊಡಗಿತು. ವರ್ಷಗಳು ಕಳೆದವು, ನನ್ನ ನೆರಳಿನಲ್ಲಿ ಆಟ ಆಡುತ್ತಿದ್ದ ಆ ಮಕ್ಕಳು ಯುವಕರಾದರು. ಆದರೆ ಅವರ ಕೈಗಳಲ್ಲಿ ಆಟಿಕೆಗಳ ಬದಲು ಫೈಲ್ಗಳಿದ್ದವು, ಮುಖದಲ್ಲಿ ಚಿಂತೆ, ಉದ್ಯೋಗದ ಹುಡುಕಾಟವಿತ್ತು.
1: ಎಷ್ಟ್ ಕಡೆ ಅಪ್ಲೈ ಮಾಡಿದೆ?
2: 20ಕ್ಕೂ ಹೆಚ್ಚು,
3: ಯಾವುದೂ ಆಗ್ಲಿಲ್ಲ.
4: ನನಗೂ ಅಷ್ಟೇ, ವಿಲ್ ಗೆಟ್ ಬ್ಯಾಕ್ ಟು ಯು ಅಂತಾರೆ. ಅವರ ರೆಸ್ಪಾನ್ಸಿಗೆ ಕಾದು ಕಾದು ಸಾಕಾಯ್ತು.
1: ಅರೆ ಅಲ್ನೋಡಿ, ಯಾರೋ ಸರ್ವೆ ಮಾಡಲು ಬಂದಿದ್ದಾರೆ.
5: ಸಾರ್ ನೋಡ್ರಿ, ನಿಮ್ ಫ್ಯಾಕ್ಟ್ರಿ ಕಟ್ಟಕ್ಕೆ ಜಾಗ ಪಸಂದ ಆಗೈತೆ, ಡಾಕ್ಯುಮೆಂಟ್ಸ್ ಪಕ್ಕ ಐತೆ.
6: ನನ್ಗೆ ಈ ಜಾಗ ಇಷ್ಟ ಆಯ್ತು, ಫರ್ದರ್ ಪ್ರೋಸೆಸ್ ಶುರು ಮಾಡಿ.
5: ಸಾರ್ ಆದ್ರೆ ಏನ್ರಿ? ಆದ್ರೆ ಏನ್ ಪ್ರಾಬ್ಲಮ್? ಅದು ಇಲ್ಲಿ ನಿಂತಿದಾರಲ್ಲ ಒಂದಷ್ಟು ಯುವಕರು, 10 ವರ್ಷದ ಹಿಂದೆ ಒಂದ್ಸಾರಿ ರಸ್ತೆ ಅಗಲೀಕರಣ ಮಾಡಕ್ಕೆ ಮರ ಕಡಿಬೇಕು ಅಂತ ಬಂದವ್ರಿಗೆ ಅಡ್ಡ ನಿಂತು, ನಮ್ಮನ್ನೇ ಕಡೀರಿ, ಮರ ಕಡೆಯಕ್ಕೇನೋ ಬಿಡಲ್ಲ ಅಂತ ಗಲಾಟೆ ಮಾಡಿದ್ರು ಸಾರ್.
6: ಓ ಇಸಿ, ಇವಾಗ ಏನ್ ಮಾಡ್ತಿದ್ದಾರೆ ಇವರೆಲ್ಲ?
5: ಇವರ ಅನ್ಎಂಪ್ಲಾಯ್ಡ್ ಸಾರ್.
6: ಇದಕ್ಕಿಂತ ಒಳ್ಳೆ ಪಾಯಿಂಟ್ ಬೇಕಾ? ಕರ್ಸ್ರಿ ಅವ್ರನ್ನ, ಅವ್ರ ಜೊತೆ ನಾನೇ ಮಾತಾಡ್ತೀನಿ.
5: ಏ ಹುಡುಗ್ರ ಬಂದ್ರೋ ಇಲ್ಲಿ
6: ನೋಡಿ, ನೀವೆಲ್ಲ ಈ ಊರಿನ ಯುವಕರು ಅಂತ ಒತ್ತಾ ಇತ್ತು. ನಾನು ನಿಮ್ಮ ಊರನ್ನು ಡೆವಲಪ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ಒಂದು ಹೊಸ ಇಂಡಸ್ಟ್ರಿ ಶುರು ಮಾಡಬೇಕು ಅನ್ನುವುದು ನನ್ನ ಆಸೆ. ಇದರಿಂದ ನಿಮ್ಮ ಊರು ಡೆವಲಪ್ ಆಗುವ ಜೊತೆಗೆ ನಿಮ್ಮ ಊರಿನ ಜನಕ್ಕೂ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ನಿಮಗೆ ಒಳ್ಳೆಯ ಪೊಸಿಷನ್ ಆಫರ್ ಮಾಡ್ತೀನಿ, ಕೈ ತುಂಬಾ ಸ್ಯಾಲ್ರಿ ಕೊಡ್ತೀನಿ. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇವನ್ ಮಡ ಕಡಿಬೇಕಾಗುತ್ತಷ್ಟೇ.
1: ಅಯ್ಯೋ, ನಿಮ್ಮ ಅಭಿವೃದ್ಧಿಯಿಂದ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ಮೇಲೆ ನಾವೇ ಹಾಕಿಲ್ಲ ಅನ್ನೋಣ, ನಮಗ್ ಇದಕ್ಕೆ ಒಪ್ಪಿಗೆ ಇದೆ.
0: ನೀನ್ ಏನ್ ಹೇಳ್ತಿದ್ಯೋ ಅನ್ನೋ ಅರಿವು ನಿನಗಿದ್ಯಾ? ಇದು ನಮ್ಮ ಮರ, ನಾವು ಆಡಿ ಬೆಳೆದಿದ್ದು ಇದರ ನೆರಳಿನಲ್ಲೇ. ಈ ಮರದ ಜೊತೆಗೆ ನನಗೆ ನೂರಾರು ನೆನಪುಗಳಿವೆ, ಇದು ಸಾಧ್ಯವಿಲ್ಲ.
4: ಕಾಲ ಬದಲಾಗಿದೆ, ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಕಾಲ ಬಂದಿದೆ. ಬಂದ ಅವಕಾಶವನ್ನು ಕೈ ಚೆಲ್ಲುವುದು ಸರಿಯಲ್ಲ.
6: ಹೌದು, ನಾವು ಈ ಮರ ಕಡಿದ ಮೇಲೆ ಬೇರೆ ಒಂದು ಕಡೆ 10 ಅಲ್ಲ 20 ಮರ ನೆಡುವ ಕೆಲಸ ಮಾಡ್ತೀವಿ. ಪ್ರಕೃತಿ ಮೇಲೆ ನಮಗೂ ಕಾಳಜಿ ಇದೆ, ಆದರೆ ಅಭಿವೃದ್ಧಿದ್ದರೆ ನಮ್ಮ ಜೀವನದಲ್ಲಿ ಮುಂದೆ ಬರಲು ಹೇಗೆ ಸಾಧ್ಯ?
0: ಆದ್ರೂ ನಮ್ ಸ್ವಾರ್ಥಕ್ಕಾಗಿ ಹೀಗೆ ಮಾಡುವುದು ನನಗೆ ಸರಿ ಅನಿಸುತ್ತಿಲ್ಲ.
1: ಏ ನೀನ್ ಸುಮ್ಮನಿರು ಸರ್, ನಮ್ಗಿದು ಕೊಪ್ಪಿಗೆ ಇದೆ.
6: ಹಾ ಗುಡ್, ಇದು ಬದುಕೋರ್ ಲಕ್ಷಣ ಅಂದ್ರೆ. ಆಲ್ ದಿ ಬೆಸ್ಟ್.
4: ಅಬ್ಬಾ, ಇನ್ಮೇಲೆ ನಮ್ ಕಷ್ಟಗಳೆಲ್ಲ ಮಾಯ ಆಗುತ್ತೆ.
1: ಮಕ್ಕಳ ಯಾರು ನನ್ನನ್ನು ಗುರುತಿಸಲಿಲ್ಲವೇ? ನಾನು ನಿಮ್ಮ ನಮ್ಮ ಮರ. ಏನು ನೀನ್ ಮಾತಾಡ್ತೀಯ?
4: ಮಾತಾಡೋದಷ್ಟೇ ಅಲ್ಲ, ನಿಮ್ಮ ಇಲ್ಲಿವರೆಗಿನ ಎಲ್ಲಾ ಮಾತುಗಳು

0: ಇದು ಸರಿಯೇ, ನಾವು ಪ್ರಕೃತಿ ನಾಶ ಮಾಡುತ್ತಿಲ್ಲ. ಒಂದು ಮರ ಕಡಿದರೆ ನಾವು ಇನ್ನು 10 ಮರ ನೆಡುತ್ತೇವೆ.
1: ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ 2015 ಒಟ್ಟು ಅರಣ್ಯ ಮತ್ತು ಮರಗಳ ಆವರಣ 24.16% ಇತ್ತು. ಆದರೆ 2023 ಅದು 25.17% ವರೆಗೆ ಹೆಚ್ಚಾಗಿದೆ. ಭಾರತದಲ್ಲಿ ಸುಮಾರು 829 ಕೋಟಿ ಮರಗಳಿವೆ.
0: ಆ 829 ಕೋಟಿ ಮರಗಳಲ್ಲಿ ನಾನು ಕೇವಲ 1 ಮರ ಆಗಿರ್ಬೋದು. ಆದರೆ ನಾನು ನಿನ್ನ ಬಾಲ್ಯ ನೋಡಿದ ಮರ, ನೀನು ಬಿದ್ದಾಗ ನಿನ್ನ ಕಣ್ಣೀರನ್ನು ನೋಡಿದ ಮರ, ನಿನ್ನ ಸ್ನೇಹಿತರ ಜೊತೆಗೆ ನೀನು ನಕ್ಕಾಗ ನಿನ್ನ ಸಂತೋಷಕ್ಕೆ ಸಾಕ್ಷಿಯಾದ ಮರ. ನೀವು ಇಂದು 10 ಅಲ್ಲ 20 ಅಲ್ಲ 1000 ಗಿಡಗಳನ್ನು ನೆಡಬಹುದು, ಆದರೆ ನನ್ನ ಇಷ್ಟು ವರ್ಷದ ನೆನಪುಗಳನ್ನು ನೀವು ನೀಡಲು ಸಾಧ್ಯವೇ? ನನ್ನ ಕೊಂಬೆ ಮೇಲೆ ಕುಳಿತಿದ್ದ ಆ ಗುಬ್ಬಚ್ಚಿಗೆ ಆಶ್ರಯ ನೀಡಲು ಸಾಧ್ಯವೇ? ನನ್ನ ನೆರಳಿನಲ್ಲಿ ನಡೆದ ಆ ಹೆಜ್ಜೆಗಳನ್ನು ಬೇರೆ ಜಾಗದಲ್ಲಿ ಮತ್ತೆ ಮೂಡಿಸಲು ಸಾಧ್ಯವೇ? ನೀವು ಕೇವಲ ಗಿಡಗಳನ್ನು ನೆಡಬಹುದು, ಆದರೆ ನೆನಪುಗಳನ್ನು ನೆಡಲು ಸಾಧ್ಯವಿಲ್ಲ. ಸಂರಕ್ಷಣೆ ಎಂದರೆ ಹೆಚ್ಚು ಗಿಡಗಳನ್ನು ನೆಡುವುದು ಮಾತ್ರವಲ್ಲ, ಇರುವ ಮರಗಳನ್ನು ಉಳಿಸೋದು.
2: ಪ್ರೀತಿಯ ಕೇಳುಗರೆ, ಹೀಗೆ ಒಂದು ಮರ ತನ್ನ ಆತ್ಮಕಥೆಯನ್ನು ಹೇಳಿತು. ಆದರೆ ಈ ಕತೆ ಕೇವಲ ಒಂದು ಮರಕ್ಕೆ ಸೀಮಿತವಲ್ಲ. ನಿಮ್ಮ ಮನೆಯ ಮುಂದಿರುವ ಮರ, ನಿಮ್ಮ ಶಾಲೆಯಲ್ಲಿರುವ ಮರ, ಅಥವಾ ನೀವು ಸಂಚರಿಸುವ ರಸ್ತೆಯ ಇಕ್ಕೆಲೆಗಳಲ್ಲಿರುವ ಮರದ ಕಥೆಯೂ ಹೌದು. ಮರಗಳು ಮಾತನಾಡುತ್ತಿವೆ. ಒಮ್ಮೆ ಮನಸ್ಸಿಟ್ಟು ಕೇಳಿ. ಪ್ರತಿ ಮರವು ಒಂದೊಂದು ಕತೆ ಹೇಳುತ್ತದೆ. ಪ್ರತಿಯೊಂದು ಕತೆಯು ನಮ್ಮನ್ನು ನೆನಪಿನ ದೋಣಿಯಲ್ಲಿ ಬೇರೊಂದು ಜಗತ್ತಿಗೆ ಕೊಂಡೊಯ್ಯುತ್ತದೆ.

ಇದುವರೆಗೆ ಹಕ್ಕಿಯ ಬಳಗದಲ್ಲಿ ಉಳಿದಿರುವ ನೆರಳು ವಿಶೇಷ ಕಾರ್ಯಕ್ರಮ ಕೇಳಿದ್ದೀರಿ. ಭಾಗವಹಿಸಿದವರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸೋಮನಹಳ್ಳಿಯ ಮಕ್ಕಳು ಸುಮೇಧ, ಅನೀಶ್, ಧೃತಿ, ಯುಕ್ತಿ, ಪೂರ್ವಿ, ಪವನ್, ಹರ್ನಿಶ್, ಆರುಷ್, ಆರಾಧ್ಯ, ವರ್ಷ, ಅವನಿ, ಖುಷಿ, ಧನ್ವಿತಾ, ರೋಹಿಣಿ ಮತ್ತು ಶ್ರಿಯ. ವಾದ್ಯ ಸಹಕಾರದಲ್ಲಿ ಭರತ್ ಹಾಗೂ ಶ್ರೀಧರ್. ಈ ಕಥೆಯ ರಚನೆ ಮತ್ತು ನಿರ್ದೇಶನ ಗಣೇಶ್ ಪಿಎನ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 3:01:44. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ.

0: ರೂಪಕ ವಿಶ್ವವ್ಯಾಪಿ ಗಣಪ, ರಚನೆ ಎಸ್ ಕಾರ್ತಿಕ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ರೂಪಕ.
1: ಆಕಾಶವಾಣಿ

ವಿಶ್ವವ್ಯಾಪಿ ಗಣಪ ವಿಶೇಷ ರೂಪಕ. ರಚನೆ ಎಸ್ ಕಾರ್ತಿಕ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ವಿಶೇಷ ರೂಪಕ ವಿಶ್ವವ್ಯಾಪಿ ಗಣಪ.

ಗಣಪತಿ ವಿಘ್ನ ನಿವಾರಕನೆಂದೂ ಪ್ರಥಮ ಪೂಜಾ ವಂದ್ಯನೆಂದೂ ಪೂಜಿಸಲ್ಪಡುವವನು. ಈತನ ಮಹಾಮಹಿಮೆ ಅತಿಶಯವಾದುದು. ಪ್ರಪಂಚದ ಬಹುಭಾಗಗಳಲ್ಲಿ ಈತನ ಪೂಜೆ ನಡೆಯುತ್ತದೆ. ಆನೆಯ ಮುಖವನ್ನು ಹೊಂದಿರುವ ಈತ ದ್ವಿಜನ್ಮನಾಗಿದ್ದಾನೆ. ಆನೆಯ ಮುಖ, ಕೈಗಳಲ್ಲಿ ಪಾಶ, ಅಂಕುಶಗಳನ್ನು ಹೊಂದಿರುವ ರೂಪದಲ್ಲಿ ಇಂದು ಈತನನ್ನು ಪೂಜಿಸುತ್ತಿರುವುದು ವಿದಿತವೇ ಇದೆ. 32 ವಿಧದ ಗಣಪತಿಗಳನ್ನು ಅನೇಕ ಗ್ರಂಥಗಳು ಹೆಸರಿಸುತ್ತವೆ. ಈತನನ್ನು ಕುರಿತು ಕೀರ್ತನೆಗಳು, ಹಾಡುಗಳು ಹೇರಳವಾಗಿ ರಚಿತವಾಗಿವೆ. ಭಾರತದಾದ್ಯಂತ ಗಣಪತಿಯ ವಿಗ್ರಹಗಳು ದೊರೆಯುತ್ತವೆ. ಪ್ರಾಚೀನ ಕಾಲದಿಂದ ಹಿಡಿದು ಸುಮಾರು 20ನೆಯ ಶತಮಾನದವರೆಗೂ ಭಾರತದಲ್ಲಿ ದೊರಕಿರುವ ವಿಗ್ರಹಗಳ ಸಂಖ್ಯೆಯನ್ನು ನಿಖರವಾಗಿ ಅಂದಾಜಿಸಲು ಸಾಧ್ಯವಾಗಿಲ್ಲ. ಅಷ್ಟು ವಿಪುಲವಾದದ್ದು ಗಣಪತಿಯ ಮೂರ್ತಿಗಳ ವೈವಿಧ್ಯ. ಗಣಪತಿಯ ಜನನದ ಬಗೆಗೆ ಅನೇಕ ರೀತಿಯ ಕಥೆಗಳು ಪುರಾಣಗಳಲ್ಲಿ ಮತ್ತು ಇತರ ಆಕರಗಳಲ್ಲಿ ಕಂಡುಬರುತ್ತವೆ.

ಪುರಾಣಗಳ ಪ್ರಕಾರ ಗಣಪತಿ ಶಿವ ಪಾರ್ವತಿಯರ ಮಗ, ಪಾರ್ವತಿಯ ಮುದ್ದು ಮಗ. ಏಕೆಂದರೆ ಅವಳ ಸ್ನಾನ ಚೂರ್ಣದಿಂದ ಈತ ಮೈದಾಳಿದವನು. ಪಾರ್ವತಿಯ ಸ್ನಾನ ಜಲದೊಂದಿಗೆ ಗಂಗಾಮುಖವನ್ನು ಸೇರಿ ಅಲ್ಲಿ ಗಜಮುಖಳಾದ ಮಾಲಿನಿ ಎಂಬ ದೇವತೆಯ ಗರ್ಭವನ್ನು ಸೇರಿ ಚತುರ್ಭುಜ ಮತ್ತು ಪಂಚ ಗಜಮುಖಗಳ ಸಹಿತ ಜನ್ಮಿಸಿದವನು. ಗಂಗೆ ಅವನನ್ನು ತನ್ನ ಮಗನೆಂದರೂ ಶಿವನು ಅವನನ್ನು ಪಾರ್ವತೀಸುತನು ಕೂಡ ಎಂದು ತೀರ್ಮಾನಿಸಿ ಅವನನ್ನು ಗಜಮುಖನನ್ನಾಗಿ ಮಾಡಿದ. ಅಂಜನಗಿರಿಯಲ್ಲಿ ಗಜಾನನಿಗೆ ವಿಘ್ನ ವಿನಾಶಕ ದೇವನೆಂದು ಈಶ್ವರನು ಪಟ್ಟಗಟ್ಟಿದನಂತೆ. ಈ ವಿವರಗಳು ಕಾಶ್ಮೀರದ ಕವಿಯಾದ ಜಯರಥನ 13ನೇ ಶತಮಾನದ ಹರಚರಿತ ಚಿಂತಾಮಣಿಯಲ್ಲಿ

ಬ್ರಹ್ಮವೈವರ್ತ ಪುರಾಣದಲ್ಲಿ ಗಣೇಶನ ಜನ್ಮ ವೃತ್ತಾಂತ ವಿಸ್ತಾರವಾಗಿ ಬಂದಿದೆ. ಅಲ್ಲಿಯ ಕಥೆ ಬೇರೆ ರೀತಿಯಾಗಿದೆ. ಪಾರ್ವತಿ ತನ್ನ ಕಂದನನ್ನು ತೋರಿಸಲು ಎಲ್ಲರೊಂದಿಗೆ ಶನಿಯನ್ನೂ ಕರೆಸಿದ್ದಳಂತೆ. ಶನಿಯ ವಕ್ರದೃಷ್ಟಿ ಬಿದ್ದೊಡನೆ ಗಣಪತಿಯ ತಲೆ ಬಿದ್ದು ಹೋಯಿತಂತೆ. ಆಮೇಲೆ ವಿಷ್ಣು

0: ಅವನಿಗೆ ಆನೆಯ ತಲೆಯನ್ನು ತಂದು ಅಂಟಿಸಿದನಂತೆ.
1: ಗಣೇಶನಿಗೆ ಇರುವುದು ಒಂದೇ ದಂತ. ಇನ್ನೊಂದು ದಂತ ಕಳೆದುದು ಹೇಗೆನ್ನಲು ಬೇರೆ ಬೇರೆ ಕಥೆಗಳಿವೆ. ಅದನ್ನು ರಾವಣ ಮುರಿದನೆಂದು ಮಾಘಕವಿ ತನ್ನ ಶಿಶುಪಾಲವಧ ಕಾವ್ಯದಲ್ಲಿ ಹೇಳಿದರೆ, ಪರಶುರಾಮನೊಡನೆ ಯುದ್ಧದಲ್ಲಿ ಅದು ಮುರಿಯಿತೆಂದು ಬ್ರಹ್ಮವೈವರ್ತ ಪುರಾಣ ತಿಳಿಸುತ್ತದೆ. ಯಾರು ಜಗವನ್ನೆಲ್ಲ ಬೇಗ ಪ್ರದಕ್ಷಿಣೆ ಮಾಡುವರೆಂದು ಗಣೇಶನಿಗೂ ಕುಮಾರಸ್ವಾಮಿಗೂ ಸ್ಪರ್ಧೆ ಬಂದ ಕಾಲದಲ್ಲಿ ದಂತ ಮುರಿಯಿತೆಂದು ಹರಚರಿತ ಚಿಂತಾಮಣಿಯಲ್ಲಿ ಹೇಳಲಾಗಿದೆ.
0: ಒಮ್ಮೆ ಗಣೇಶನು ಕೈಲಾಸದ ಆವರಣದ ಮುಂಬಾಗಿಲನ್ನು ಕಾಯುತ್ತಿದ್ದ ಸಮಯದಲ್ಲಿ ಪರಶುರಾಮನು ಅಲ್ಲಿಗೆ ಬಂದನು. ವಿಷ್ಣುವಿನ ಅವತಾರವಾಗಿರುವ ಪರಶುರಾಮನು ಶೀಘ್ರ ಕೋಪಿಯಾಗಿದ್ದನು. ಪರಶುರಾಮನನ್ನು ಒಳಕ್ಕೆ ಹೋಗಲು ಗಣೇಶನು ಬಿಡಲಿಲ್ಲ. ಕೋಪಗೊಂಡ ಪರಶುರಾಮನು ತನ್ನ ಆಯುಧವಾದ ಕೊಡಲಿಯನ್ನು ಗಣೇಶನ ಮೇಲೆ ಪ್ರಯೋಗಿಸಿದನು. ಆ ಕೊಡಲಿಯನ್ನು ತನ್ನ ತಂದೆಯಾದ ಶಿವನೇ ಪರಶುರಾಮನಿಗೆ ನೀಡಿರುವುದು ಗಣಪನಿಗೆ ತಿಳಿದಿತ್ತು. ಆದ್ದರಿಂದ ಗಣಪನು ಅದನ್ನು ಗೌರವದಿಂದ ಸ್ವೀಕರಿಸಿದನು. ಹೀಗೆ ಗಣಪನ ದಂತ ಮುರಿಯಿತು ಎಂಬುದು ಇನ್ನೊಂದು ವರ್ಣನೆ.
1: ಪಾರ್ವತಿಯು ತನ್ನ ಬೆವರಿನಿಂದ ರೂಪುಗೊಂಡ ಬಾಲಕನಿಗೆ ತನ್ನ ಮಹಾದ್ವಾರವನ್ನು ಕಾಯುವಂತೆಯೂ ಯಾರು ಬಂದರೂ ಒಳಗೆ ಬಿಡಬಾರದೆಂದು ಆಜ್ಞೆ ಮಾಡಿ ಹೋಗಿರುತ್ತಾಳೆ. ಈ ಸಮಯದಲ್ಲಿ ಬಂದ ಶಿವನನ್ನು ಬಾಲಕನು ತಡೆಯುತ್ತಾನೆ. ತನ್ನ ತಾಯಿಯ ಆಜ್ಞೆಗೆ ಬದ್ಧನಾಗಿರುವ ಕಾರಣ ತಾನು ಯಾರನ್ನೂ ಒಳಗೆ ಬಿಡುವುದಿಲ್ಲವೆಂದು ಹೇಳುತ್ತಾನೆ. ಗಣಪನಿಗೆ ಶಿವ ಯಾರೆಂಬುದು ತಿಳಿದಿರಲಿಲ್ಲ. ಇದರಿಂದ ಕೋಪಗೊಂಡ ಶಿವನು ಬಾಲಕನ ತಲೆಯನ್ನು ತ್ರಿಶೂಲದಿಂದ ತೆಗೆದು ಬಿಡುತ್ತಾನೆ. ಅನಂತರ ಬಂದ ಪಾರ್ವತಿಯು ಬಾಲಕನ ರುಂಡವಿಲ್ಲದ ದೇಹವನ್ನು ಕಂಡು ಶಿವನ ಮೇಲೆ ಕೋಪಗೊಳ್ಳುತ್ತಾಳೆ. ತನ್ನ ಆಜ್ಞಾನುಸಾರವೇ ಬಾಲಕನು ದ್ವಾರವನ್ನು ಕಾಯುತ್ತಿದ್ದುದಾಗಿ ಶಿವನಿಗೆ ಹೇಳುತ್ತಾಳೆ. ವಿಷಯವನ್ನರಿತ ಶಿವನು ಬಾಲಕನ ರುಂಡದ ಬದಲಿಗೆ ಉತ್ತರದಲ್ಲಿ ಮಲಗಿರುವವರ ತಲೆಯನ್ನು ತರುವಂತೆ ಶಿವಗಣಗಳಿಗೆ ಆಜ್ಞಾಪಿಸುತ್ತಾನೆ. ಶಿವಗಣಗಳು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಆನೆಯ ತಲೆಯನ್ನು ತರುತ್ತಾರೆ ಮತ್ತು ಆನೆಯ ತಲೆಯನ್ನೇ ಬಾಲಕನ ತಲೆಯ ಬದಲಿಗೆ ಕೂರಿಸುತ್ತಾರೆ. ಶಿವನು ಗಣಪನಿಗೆ ಪ್ರಥಮ ಪೂಜೆಯ ವರವನ್ನು ನೀಡುತ್ತಾನೆ. ಯಾವುದೇ ಬಗೆಯ ಕಾರ್ಯವನ್ನು ಆರಂಭಿಸುವ ಮುನ್ನ ಆ ಕಾರ್ಯಕ್ಕೆ ವಿಘ್ನ ಒದಗದಿರಲಿ ಎಂದು ಗಣಪತಿಯನ್ನು ಪೂಜಿಸುತ್ತಾರೆ. ಇದು ಶಿವಪುರ.

0: ಗಣಪತಿಗೆ ಮದುವೆಯೇ ಆಗಿಲ್ಲವೆಂದು ಕೆಲವು ಪುರಾಣಗಳಲ್ಲಿ ಹೇಳಿದರೆ, ಇನ್ನು ಕೆಲವು ಪುರಾಣಗಳಲ್ಲಿ ಅವನಿಗೆ ಸಿದ್ಧಿ ಬುದ್ಧಿ ಎಂಬ ಇಬ್ಬರು ಪತ್ನಿಯರಿದ್ದರೆಂದು ವಿವರಗಳಿವೆ. ಸಿದ್ಧಿಯಲ್ಲಿ ಕ್ಷೇಮನೆಂಬ ಮಗನು, ಬುದ್ಧಿಯಲ್ಲಿ ಲಾಭನೆಂಬ ಮಗನು ಗಣೇಶನಿಗೆ ಇದ್ದರೆಂದು ಹೇಳುವ ಅರ್ವಾಚೀನ ಪುರಾಣಗಳೂ ಉಂಟು.
1: ಲಲಿತೋಪಾಖ್ಯಾನದ ಆಧಾರದಿಂದ ರೂಪುಗೊಂಡಿರುವ ಲಲಿತಾ ಸಹಸ್ರನಾಮದಲ್ಲಿ ದೇವಿ ಶ್ರೀಲಲಿತೆಯು ಭಂಡಾಸುರನೊಡನೆ ಯುದ್ಧ ಮಾಡುತ್ತಿದ್ದ ಸಂದರ್ಭದಲ್ಲಿ ಭಂಡಾಸುರನ ಮಂತ್ರಿ ವಿಶುಕ್ರನು ದೇವಸೈನ್ಯದ ನಡುವೆ ವಿಘ್ನ ಯಂತ್ರವನ್ನು ಪ್ರತಿಷ್ಠಾಪಿಸಿದ ಕಾರಣ ದೇವಸೈನ್ಯಕ್ಕೆ ಯುದ್ಧ ಮಾಡಲು ಸಾಧ್ಯವಾಗದೇ ಹೋಯಿತು. ಅದನ್ನು ಕಂಡು ಶ್ರೀಲಲಿತೆಯು ಕಾಮೇಶ್ವರನ ಮುಖವನ್ನು ಅವಲೋಕಿಸಿ ಗಣೇಶ್ವರನನ್ನು ಸೃಷ್ಟಿಸಿದಳೆಂದು ಹೇಳಿದೆ.

ಗಣಾನಾಂತ್ವಾ ಗಣಪತಿಂ ಹವಾಮಹೇ. ಋಗ್ವೇದದಲ್ಲಿ ಬರುವ ಈ ಋಕ್ಕು ಗಣಪತಿಯ ಪೂಜೆಯ ಮುಖ್ಯ ಮಂತ್ರವಾಗಿ ಇಂದಿಗೂ ಬಳಕೆಯಾಗುತ್ತಿದೆ. ವಿದ್ವಾಂಸರು ಇಲ್ಲಿನ ಗಣಪತಿ ಶಬ್ದಕ್ಕೆ ಬೃಹಸ್ಪತಿ ಅಥವಾ ಬ್ರಹ್ಮಣಸ್ಪತಿ ಎಂದೇ ಅರ್ಥ ಮಾಡುತ್ತಾರೆ. ನಮಗೆ ಇಂದು ಪ್ರಸಿದ್ಧವಿರುವ ಗಣಪತಿಯ ಮೂರ್ತಿ ಕಲ್ಪನೆಯು ಪುರಾಣ ಕಾಲದ್ದಾಗಿದೆ. ಪುರಾಣಗಳಿಗೂ ಪೂರ್ವಕಾಲದ ಋಗ್ವೇದದಲ್ಲಿ ಆನೆಯ ಮುಖ, ಇಲಿಯ ವಾಹನ, ದೊಡ್ಡ ಹೊಟ್ಟೆ ಮುಂತಾದ ಯಾವ ಪೌರಾಣಿಕ ಕಲ್ಪನೆಗಳೂ ದೊರಕುವುದಿಲ್ಲ. ಆತ ಕೇವಲ ವಾಗಭಿಮಾನಿಯಾದ ಮತ್ತೊಬ್ಬ ದೇವನಂತೆ ತೋರುತ್ತಾನೆ. ತ್ಯಾಗರಾಜರು ರಚಿಸಿರುವ ಶ್ರೀ ಗಣಪತಿ

0: ಮಹಾಭಾರತವನ್ನು ಬರೆಯಲು ವ್ಯಾಸರು ಗಣೇಶನನ್ನು ಲಿಪಿಕಾರನನ್ನಾಗಿ ಮಾಡಿಕೊಂಡ ಕಥೆ ಪ್ರಸಿದ್ಧವಿದೆ. ಯಜುರ್ವೇದದ ತೈತರಿಯ ಸಂಹಿತೆಯಲ್ಲಿ
1: ನಮೋ ಗಣೇಭ್ಯೋ ಗಣಪತಿಭ್ಯಶ್ಚ ವೋ ನಮಃ
0: ಎಂಬ ಮಂತ್ರದಲ್ಲಿ ಅನೇಕ ಗಣಪತಿಗಳ ಉಲ್ಲೇಖವಿದೆ. ಅತ್ಯಂತ ಪ್ರಾಚೀನವಾದ ಮಾನವ ಗೃಹ್ಯ ಸೂತ್ರದಲ್ಲಿ ವಿನಾಯಕರ ಸಂಖ್ಯೆ ನಾಲ್ಕೆಂದಿರುವುದಲ್ಲದೆ ಇವರ ಹೆಸರು ಕ್ರಮವಾಗಿ ಸಾಲಕಟಂಕ, ಕೂಷ್ಮಾಂಡ, ರಾಜಪುತ್ರ ಉಸ್ಮಿತ ಮತ್ತು ದೇವಯಜನ ಎಂಬುದಾಗಿ ತಿಳಿಸಿ ಇವರ ಪೀಡಾ ಪರಿಹಾರಕ್ಕಾಗಿ ಶಾಂತಿ ಕರ್ಮಗಳನ್ನು ವಿಧಿಸಿದೆ. ಮುಂದೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಈ ವಿನಾಯಕರ ತಾಯಿ ಅಂಬಿಕೆಯೆಂದೂ ಇವರನ್ನು ತೃಪ್ತಿಪಡಿಸದೆ ಪೀಡೆ ಪರಿಹಾರವಾಗದೆಂದೂ ಹೇಳಿದೆ.
1: ಕ್ರಿಸ್ತಶಕ 1ನೇ ಶತಮಾನದ ಸುಮಾರಿನಲ್ಲಿ ರಚಿತವಾದದ್ದೆಂದು ತಿಳಿಯಲಾಗಿರುವ ಬೋಧಾಯನ ಗೃಹ್ಯಸೂತ್ರ ಗೋಭಿಲ ಸ್ಮೃತಿಗಳಲ್ಲಿಯೂ ಕ್ರಿಸ್ತಶಕ ಸುಮಾರು 78ರಲ್ಲಿ ರಚಿತವಾದ ಸಾತವಾಹನ ದೊರೆ ಹಾಲನ ಗಾಥಾ ಸಪ್ತಶತಿಯಲ್ಲಿಯೂ ಗಜಮುಖನ ಉಲ್ಲೇಖವಿದೆ. ಬಾಣಭಟ್ಟ ಭವಭೂತಿಗಳು ಗಣಪತಿಯ ಸ್ತೋತ್ರ ಮಾಡಿದ್ದಾರೆ.

0: ಹೀಗೆ ಗಣಪತಿಯ ಸ್ವರೂಪವು ಕ್ರಿಸ್ತಶಕ 6ನೇ ಶತಮಾನದ ವೇಳೆಗೆ ಇಂದು ಪ್ರಸಿದ್ಧವಾಗಿರುವ ಸ್ವರೂಪಕ್ಕೆ ಬಂದಿತ್ತೆಂದು ಊಹಿಸಬಹುದು. ಏಕೆಂದರೆ ಇದೇ ಕಾಲದ ಪ್ರಾಚೀನ ಶಿಲಾಮೂರ್ತಿಗಳು ಕೂಡ ಜೋಧಪುರದ ಬಳಿ ಘಾಟಿಯಾಲ, ಐಹೊಳೆ ಹಾಗೂ ಬಾದಾಮಿ ದೇವಾಲಯಗಳಲ್ಲಿ ಈಗಲೂ ಕಾಣಸಿಗುತ್ತವೆ. ಗಣಪತಿಯ ಮಹಿಮೆಯನ್ನು ವಿಸ್ತಾರವಾಗಿ ಪ್ರತಿಪಾದಿಸುವ ಪುರಾಣಗಳು ಇಲ್ಲಿಂದ ಮುಂದೆ ರಚಿತವಾದುವೆಂದು ಊಹಿಸಬಹುದು.
1: ಶಾಸನಗಳಲ್ಲಿ ಗಣಪತಿಯನ್ನು ಸ್ತುತಿಸಿರುವ ಸುಂದರವಾದ ಅನೇಕ ಶ್ಲೋಕಗಳು ದೊರಕುತ್ತವೆ. ಏಕದಂತಂ ವಿಘ್ನರಾಜಂ ಗಣಪತಿಂ ವಸುದಾಯಕಂ ಲಂಬೋದರಂ ಮಹಾಕಾಯಂ ವಿನಾಯಕಂ ನಮೋಸ್ತುತೇ. ಇದು ಒಂದು ಉದಾಹರಣೆ.

0: ಕ್ರಿಸ್ತಶಕ ಸುಮಾರು 8ನೇ ಶತಮಾನದಲ್ಲಿ ಕುಶಲಧರ್ಮ ಮತ್ತು ಧರ್ಮಣ ಎಂಬುವರು ಮಹಾಕೂಟದ ಸಮೀಪದಲ್ಲಿ ಗಣೇಶ ಮತ್ತು ಸ್ಕಂದರ ಮೂರ್ತಿಗಳನ್ನು ಕೆತ್ತಿಸಿದರೆಂದು ಶಾಸನಗಳು ಹೇಳುತ್ತವೆ. ಮತ್ತೊಂದು ಶಾಸನವು ವಿನಾಯಕ ನೆಳೆಯ ಎಂಬ ಹೆಸರನ್ನು ಉಲ್ಲೇಖಿಸುತ್ತದೆ. 1409ರ ಪ್ರಸಿದ್ಧ ಲಕ್ಷ್ಮೀಧರ ಅಮಾತ್ಯನ ಶಾಸನದಲ್ಲಿ ಮಹಾಗಣಪತಿಯ ಪ್ರತಿಷ್ಠೆಯ ಉಲ್ಲೇಖ ದೊರಕುತ್ತದೆ. ಗಣಪತಿಯ ನೈವೇದ್ಯ ಪೂಜಾದಿಗಳಿಗೆ ಸೊಡರೆಣ್ಣೆಗೆ ದಾನ ಕೊಟ್ಟ ಉಲ್ಲೇಖಗಳಿವೆ.
1: ವಿಜಯನಗರ ಸಾಮ್ರಾಜ್ಯದ ಬಹುತೇಕ ಶಾಸನಗಳು
0: ಶ್ರೀ ಗಣಾಧಿಪತಯೇ ನಮಃ
1: ಎಂದೇ ಆರಂಭವಾಗುತ್ತವೆ. ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾನ ಶಾಸನವೊಂದು ಶ್ರೀ ಗಣೇಶಾಯ ನಮಃ ಎಂದು ಆರಂಭವಾಗಿರುವುದು ಗಮನಾರ್ಹ ವಿಷಯವಾಗಿದೆ. ವಿವಾಹ ಪುರಾಣವೆಂಬ ಶೀರ್ಷಿಕೆ ಇರುವ ಶಾಸನವೊಂದು ಶಿವಪಾರ್ವತಿಯರ ವಿವಾಹವನ್ನು ವರ್ಣಿಸುತ್ತದೆ. ಈ ಶಾಸನದ ಆರಂಭದಲ್ಲಿ ಕೂಡ ಶ್ರೀ ಗಣಪತಯೇ ನಮಃ ಎಂಬ ವಾಕ್ಯವಿರುವುದು ಸ್ವಾರಸ್ಯಕರ ಸಂಗತಿಯಾಗಿದೆ.
0: ಹಂಪೆಯ ಕಡಲೆಕಾಳು ಮತ್ತು ಸಾಸಿವೆ ಕಾಳು ಗಣೇಶ ವಿಗ್ರಹಗಳು ಬಹುಪ್ರಸಿದ್ಧವಾಗಿವೆ. ಪುರಂದರದಾಸರ ಲಂಬೋದರ ಲಕುಮಿಕರ ಎಂಬ ಪ್ರಸಿದ್ಧ ಪಿಳ್ಳಾರಿ ಗೀತೆಯ ಹೇಮಕೂಟ ಸಿಂಹಾಸನ ಮಂದಿರಾಯ ಎಂಬ ಸಾಲು ಈ ವಿಗ್ರಹಗಳನ್ನೇ ಕುರಿತದ್ದಾಗಿದೆ. ಬಂಗಾಳದೇಶದ ಶಾಸನವೊಂದರಲ್ಲಿ ಮಂಟಪ ನಿರ್ಮಾಣದ ವಿವರಗಳಿದ್ದು ಒಂದೊಂದು ದಿಕ್ಕಿಗೆ ಒಂದೊಂದು ದೇವತೆಯನ್ನು ಪ್ರತಿಷ್ಠೆ ಮಾಡಿರುವ ವಿವರಗಳನ್ನು ನೀಡುತ್ತವೆ. ಇಲ್ಲಿ ನೈಋತೆ ವಿಘ್ನರಾಜಂ ಎಂದಿರುವುದು ಕೂಡ ಗಮನಿಸತಕ್ಕುದಾಗಿದೆ.

ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೆಲ್ಲಂಗೆರೆಯಲ್ಲಿ ಇದ್ದ ವಿನಾಯಕ ದೇವರ ಉಲ್ಲೇಖವು ಶಾಸನಸ್ಥವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ, ಬೆಂಗಳೂರು ಜಿಲ್ಲೆಯ ಬಸವನಗುಡಿ ಬಡಾವಣೆ, ಕೋಲಾರ ಜಿಲ್ಲೆಯ ಕುರುಡುಮಲೆ ಮುಂತಾದೆಡೆ ಬೃಹತ್ ಗಾತ್ರದ ಗಣೇಶ ವಿಗ್ರಹಗಳಿವೆ. ಇವುಗಳು ಪ್ರಾಚೀನವೆನ್ನಲು ಶಾಸನಾಧಾರಗಳಿವೆ. ಇವುಗಳೆಲ್ಲವೂ ಬಲುಮಟ್ಟಿಗೆ 14ರಿಂದ 17ನೆಯ ಶತಮಾನದ ರಚನೆಗಳಾಗಿವೆ. ನಂಜನಗೂಡಿನಲ್ಲಿ 32 ವಿಧದ ಗಣಪತಿಗಳ ಗಾರೆ ವಿಗ್ರಹಗಳಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಅಂದರೆ 19ನೇ ಶತಮಾನದ ರಚನೆಗಳಾಗಿವೆ. ಈ ವಿಗ್ರಹಗಳ ಮೇಲೆ ಗಣಪತಿಯ ಹೆಸರುಗಳನ್ನು ಉಳ್ಳ ಶಾಸನಗಳೂ ಇವೆ. ಕೆಲವು ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳ ಮೇಲೆ ಗಣಪತಿಯ ಚಿತ್ರ ಟಂಕಿಸಲ್ಪಟ್ಟಿದೆ.

0: ಗಣೇಶ.
1: ಕೆಲವೆಡೆ ದ್ವಿಭುಜ ಗಣಪತಿಯ ವಿಗ್ರಹಗಳಿವೆ. ಪ್ರಸಿದ್ಧವಾದ ಗೋಕರ್ಣ ಮತ್ತು ಇಡಗುಂಜಿಯ ಮೂರ್ತಿಗಳು ದ್ವಿಭುಜ ಗಣಪತಿಗಳಾಗಿವೆ. ಮುಂದೆ ಅನೇಕ ತಂತ್ರ ಆಗಮಗಳು

0: ನಿರ್ದೇಶನದಂತೆ ಗಣಪತಿಯ ಮೂರ್ತಿ ಕಲ್ಪನೆಯಲ್ಲೂ ನಾನಾ ಭುಜಗಳು, ಮುಖಗಳು, ಅಲಂಕಾರಗಳು ಬೆಳೆದು ಬಂದುದನ್ನು ನೋಡಬಹುದು. ಹೊಯ್ಸಳರ ಕಾಲದಿಂದೀಚೆಗೆ ಈ ಪರಿಷ್ಕೃತ ರೂಪಗಳು ಕನ್ನಡ ನಾಡಿನಲ್ಲೆಲ್ಲ ಕಂಡುಬರುತ್ತವೆ.
1: ವಿಶ್ವಾತ್ಮಕ ದೃಷ್ಟಿಯ ಭಾರತೀಯ ಪರಂಪರೆ ಒಂದು ಕಾಲದಲ್ಲಿ ವಿಶಾಲವಾಗಿ ಹಬ್ಬಿತ್ತು. ಹಾಗಾಗಿ ಭಾರತದಲ್ಲಿ ಮಾತ್ರವೇ ಅಲ್ಲ, ಪ್ರಾಚೀನ ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ಹರಡಿದ ಸಾಗರೋತ್ತರ ದೇಶಗಳಲ್ಲಿ ಕೂಡ ಗಣಪತಿ ವಿಗ್ರಹಗಳು ಜನಪ್ರಿಯವಾಗಿದ್ದವು. ಜಾವಾ, ಕಾಂಬೋಡಿಯಾ, ಬೋರ್ನಿಯೋ ಮೊದಲಾದ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಹಿಂದೂ ಸಂಪ್ರದಾಯದ ಗಣಪತಿ ಇದ್ದರೆ, ಚೀನಾ, ಜಪಾನ್, ಶ್ರೀಲಂಕಾಗಳಲ್ಲಿ ಬೌದ್ಧರ ಪ್ರಭಾವದಿಂದ ಮಾರ್ಪಟ್ಟ ರೂಪದಲ್ಲಿ ಗಣಪತಿ ವಿಗ್ರಹಗಳು ಇಂದಿಗೂ ಕಾಣಸಿಗುತ್ತವೆ.

ಇಂಡೋನೇಷ್ಯಾದ ಖಮೇರ್ ಮಾತನಾಡುವ ಪ್ರದೇಶಗಳ 7ನೇ ಶತಮಾನದ ಶಾಸನಗಳಲ್ಲಿ ಗಣೇಶನನ್ನು ಗಣಪತಿ ಅಥವಾ ಗಣಗಳ ಅಧಿಪತಿ ಎಂದೇ ಕರೆಯಲಾಗಿದೆ. ಗಣಪತಿಯ ಮಡಿಕೆ ಹೊಟ್ಟೆಯ ರೂಪವು ಯಕ್ಷರ ಮೂಲವನ್ನು ಕೃಷಿಗೆ ಸಂಬಂಧಿಸಿರುವ ಫಲವತ್ತತೆಯ ದೇವತೆಯಾಗಿ ತೋರಿಸುತ್ತದೆ. ಖಮೇರ್ ನಿದರ್ಶನದಿಂದ 7ನೇ ಶತಮಾನದ ಹೊತ್ತಿಗೆ ಕಲಾವಿದರು ದೇವತೆಗಳಿಗಾಗಿ ನಿರ್ದಿಷ್ಟ ಶೈಲಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದು ಗುಪ್ತರ ಮಾದರಿಗಳನ್ನು ಆಧರಿಸಿದೆ. ಗಣಪತಿಯ ಉಲ್ಲೇಖಗಳು ಅದೇ ಅವಧಿಯಲ್ಲಿ ಖಮೇರ್ ಶಿಲಾಶಾಸನದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು.

0: ಪೂರ್ವ ಜಾವಾ ದ್ವೀಪದ ತುಲಿಸಯ್ಯೋ ಗ್ರಾಮದ ಬಾರಾ ದೇವಾಲಯದಲ್ಲಿ 3 ಮೀಟರ್ ಎತ್ತರದ ಗಣೇಶನ ಪ್ರತಿಮೆಯನ್ನು ಕ್ರಿಸ್ತಶಕ 1239ರಲ್ಲಿ ನಿರ್ಮಿಸಲಾಗಿದೆ. ಜಾವಾದ ಪ್ರಸಿದ್ಧ ಪ್ರಂಬನನ್ ದೇವಸ್ಥಾನದಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ನಿರ್ಮಿಸಲಾದ ಗಣೇಶನ ಅಪೂರ್ಣ ಪ್ರತಿಮೆ ಇದೆ.
1: ಪಶ್ಚಿಮ ಸುಮಾತ್ರಾದ ಪಾಲೆಂಬಾಂಗ್ನ ಬಾಲಪುತ್ರ ದೇವ ಮ್ಯೂಸಿಯಂನಲ್ಲಿ ಶ್ರೀವಿಜಯ ಸಾಮ್ರಾಜ್ಯದಿಂದ ಸಂಗ್ರಹಿಸಿರುವ ಕ್ರಿಸ್ತಶಕ 7 ಅಥವಾ 13ನೇ ಶತಮಾನದ ಗಣೇಶನ ಪ್ರತಿಮೆ ಇದೆ. ಬಾಲಿದ್ವೀಪದ ಸಾಂಬಿಸಾರಿ ದೇವಸ್ಥಾನದ ಪೂರ್ವ ಭಾಗದಲ್ಲಿ ಗಣೇಶನ ಪ್ರತಿಮೆ ಇದೆ. 9ನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಲಾಗಿದೆ.
0: ಬಾಲಿಯ ಪೆನಾಟರನ್ ದೇವಸ್ಥಾನದ ಪ್ರಧಾನ ಬಾಗಿಲಿನ ಪಶ್ಚಿಮ ಭಾಗದ ಛಜ್ಜದ ಮೇಲೆ ಗಣೇಶನನ್ನು ಕೆತ್ತಲಾಗಿದೆ. ಜೊತೆಗೆ ನೆಲಮಾಳಿಗೆಯಲ್ಲಿ ಗಣೇಶನ ಪ್ರತಿಮೆ ಇದೆ. 12ನೇ ಶತಮಾನದ ಶಾಸನದಲ್ಲಿ ಇದರ ಉಲ್ಲೇಖವಿದೆ. ಬಾಲಿದ್ವೀಪದ ಪುರಲುಹುರ್ ಉಲುವಾಟು ದೇವಾಲಯದ ದ್ವಾರದಲ್ಲಿ ಗಣೇಶನ ಪ್ರತಿಮೆಗಳು ಇವೆ. 15ನೇ ಶತಮಾನದಲ್ಲಿ ಇವುಗಳನ್ನು ನಿರ್ಮಿಸಲಾಗಿದೆ.
1: ಬಾಲಿದ್ವೀಪದ ಪುರಸನೂರ್ನಲ್ಲಿ ಕ್ರಿಸ್ತಶಕ 914ರಲ್ಲಿ ನಿರ್ಮಿಸಿದ ಗಣೇಶ ಪ್ರತಿಮೆ ಇದ್ದು ಬಾಲಿಯ ಅತ್ಯಂತ ಹಳೆಯ ಶಾಸನ ಇಲ್ಲಿದೆ. ಬಾಲಿಯ ಗೆಬಾಂಗ್ ದೇವಸ್ಥಾನ ಬುದ್ಧ ಹಿಂದೂ ದೇವಾಲಯದ ಮಿಶ್ರಣ. ಇಲ್ಲಿಯೂ 3 ಮೀಟರ್ ಎತ್ತರದ ಗಣೇಶನ ವಿಗ್ರಹವಿದೆ. ಕಾಲ ಕ್ರಿಸ್ತಶಕ ಸುಮಾರು 10ನೇ ಶತಮಾನ.
0: ಪೂರ್ವ ಜಾವಾದ ಟೊರಂಗ್ರೆಜೋ ಗ್ರಾಮದಲ್ಲಿ ನಡೆದ ಪುರಾತತ್ವ ಉತ್ಖನನದಲ್ಲಿ ಸಿಂಗೋಸಾರಿ ಸಾಮ್ರಾಜ್ಯದ ಕಾಲಕ್ಕಿಂತ ಹಿಂದಿನ ಕಾಲದ, ಅಂದರೆ 13ನೇ ಶತಮಾನದ ಗಣೇಶ ಪ್ರತಿಮೆ ಪತ್ತೆಯಾಗಿದೆ. ಮಧ್ಯ ಜಾವಾದ ಸಂಗಿರನ್ ಮ್ಯೂಸಿಯಂನಲ್ಲಿ 1000 ವರ್ಷಗಳ ಪಳೆಯುಳಿಕೆಗಳು ಮತ್ತು ಆರಂಭಿಕ ಐತಿಹಾಸಿಕ ಇಂಡೋನೇಷ್ಯಾದ ಭವ್ಯ ಅವಶೇಷಗಳ ಸಂಗ್ರಹವಿದ್ದು ಅದರ ಸಂಗ್ರಹಗಳಲ್ಲಿ ಒಂದು ಗಣೇಶ ಪ್ರತಿಮೆ ಇದೆ.
1: ಬ್ಯಾನನ್ ದೇವಸ್ಥಾನದಲ್ಲಿದ್ದ 8ನೇ ಶತಮಾನದ ಗಣೇಶನ ಪ್ರತಿಮೆ ಜಕಾರ್ತಾದ ಮಾಗೇಲಾಂಗ್ನ ನ್ಯಾಷನಲ್ ಮ್ಯೂಸಿಯಂನಲ್ಲಿದೆ. ಚಂದನಗಿರಿಯ ಗಣೇಶನಿಗಾಗಿ ಆಶ್ರಮವೊಂದನ್ನು ಕಾಂಬೋಡಿಯಾದಲ್ಲಿ ಯಶೋವರ್ಮನೆಂಬ ಅರಸು ಕಟ್ಟಿಸಿದ ವಿವರ ಅಲ್ಲಿನ ಶಾಸನದಲ್ಲಿ ದಾಖಲಾಗಿದೆ. ವಿಯೆಟ್ನಾಂ ಅನ್ನು ಆಳುತ್ತಿದ್ದ ಚಾಮ್ ರಾಜವಂಶದ ಆಳ್ವಿಕೆಯಲ್ಲಿ ರೂಪುಗೊಂಡಿರುವ ಗಣೇಶನ ಶಿಲ್ಪ ಲಭ್ಯವಾಗಿದ್ದು ಕ್ರಿಸ್ತಶಕ 7-8ನೇ ಶತಮಾನದ ಸುಮಾರಿನದ್ದಾಗಿದೆ.
0: ನೇಪಾಳ, ಟಿಬೆಟ್, ಇಂಡೋನೇಷ್ಯಾ ಮುಂತಾದೆಡೆ ಹಲವಾರು ಗಣಪತಿಯ ವಿಗ್ರಹಗಳು ಮತ್ತು ವರ್ಣಚಿತ್ರಗಳು ಲಭ್ಯವಾಗಿವೆ. ಇಂಡೋನೇಷ್ಯಾದಲ್ಲಿ ಚಲಾವಣೆಯಲ್ಲಿರುವ ನೋಟಿನ ಮೇಲೆ ಗಣಪತಿಯ ಚಿತ್ರವಿದೆ. ಚೀನಾದ ಕ್ಯುಂಗ್ಹ್ಯುಯನ್ ದೇವಾಲಯದ ಗೋಡೆಯ ಮೇಲೆ ಕೆತ್ತಿರುವ ಗಣಪತಿಯ ಶಿಲ್ಪದ

ವನ್ನು ಶಾಸನಗಳ ಆಧಾರದಿಂದ ಕ್ರಿಸ್ತಶಕ ಸುಮಾರು 531 ಎಂದು ತಿಳಿಯಲಾಗಿದೆ. ಈಚೆಗೆ ಆಫ್ಘಾನಿಸ್ತಾನದಲ್ಲಿ ಮಹಾರಾಜಾಧಿರಾಜ ಶ್ರೀ ಶಾಹಿ ಕಿಂಗಳ ಎಂಬ ದೊರೆ ಮಾಡಿಸಿರುವ ಗಣೇಶನ ವಿಗ್ರಹ ದೊರೆತಿದೆ. ಜಾವಾದಲ್ಲಿ ದೊರೆತಿರುವ ವಿಗ್ರಹವು 10ನೆಯ ಶತಮಾನದ್ದಾಗಿದೆ.

ಗಣೇಶನ ಶರೀರದ ಪ್ರತಿಯೊಂದು ಅಂಗಾಂಗವೂ ತನ್ನದೇ ಆದ ಮೌಲ್ಯ ಮತ್ತು ವೈಶಿಷ್ಟ್ಯಗಳನ್ನು ಹೊಂದಿದೆ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಆನೆಯ ತಲೆ ನಂಬಿಕೆ, ಬುದ್ಧಿವಂತಿಕೆ ಮತ್ತು ವಿವೇಚನಾ ಶಕ್ತಿಯನ್ನು ಸೂಚಿಸುತ್ತದೆ. ಗಣೇಶನಿಗೆ ಒಂದು ದಂತ ಇರುವುದೆಂಬ ಸಂಗತಿ ಎಲ್ಲ ದ್ವಂದ್ವಗಳನ್ನೂ ಮೀರಿ ನಿಲ್ಲುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಅಗಲವಾದ ಕಿವಿಗಳು ವಿವೇಕ, ನೆರವು ಕೋರುವ ಜನಗಳ ಮೊರೆಯನ್ನು ಆಲಿಸುವ ಸಾಮರ್ಥ್ಯವನ್ನು ಸೂಚಿಸುವುದಲ್ಲದೆ ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಚಿಂತನೆ ಮಾಡುವುದನ್ನು ಪ್ರಕಟಿಸುತ್ತದೆ. ವಕ್ರವಾದ ಸೊಂಡಿಲು ಸತ್ಯ ಮತ್ತು ಮಿಥ್ಯಗಳ ನಡುವಣ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ತಾನಾಗಿಯೇ ವಿವೇಚನಾ ಶಕ್ತಿಯ ರೂಪದಲ್ಲಿ ಪ್ರಕಟವಾಗುವ ಬುದ್ಧಿಶಕ್ತಿಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ.

0: ಹಣೆಯ ಮೇಲೆ ಚಿತ್ರಿತವಾದ ತ್ರಿಶೂಲವು ಕಾಲವನ್ನು ಸಂಕೇತಿಸುವುದಲ್ಲದೆ ಅದರ ಮೇಲೆ ಗಣೇಶನ ಪ್ರಭುತ್ವವನ್ನು ಸೂಚಿಸುತ್ತದೆ. ಗಣೇಶನ ದೊಡ್ಡ ಹೊಟ್ಟೆಯಲ್ಲಿ ಅಸಂಖ್ಯಾತವಾದ ಲೋಕಗಳು ಅಡಗಿವೆ. ಅದು ಪ್ರಕೃತಿಯ ಔದಾರ್ಯ ಮತ್ತು ಸ್ಥೈರ್ಯವನ್ನು ಸಂಕೇತಿಸುವುದಲ್ಲದೆ ಪ್ರಪಂಚದ ದುಃಖ ಕ್ಲೇಶಗಳೆಲ್ಲವನ್ನು ನುಂಗಿ ಜಗತ್ತನ್ನು ರಕ್ಷಿಸುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಗಣೇಶನು ಒಂದು ಕಾಲನ್ನು ನೆಲದ ಮೇಲೆ ಊರಿ ಇನ್ನೊಂದನ್ನು ಎತ್ತಿರುವ ರೀತಿ ಇಹ ಮತ್ತು ಪರಲೋಕಗಳಲ್ಲಿ ಬಾಳುವುದರ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ.
1: ಗಣಪತಿಯ ಉಪಾಸಕರನ್ನು ಗಾಣಪತ್ಯರೆಂದು ಕರೆಯುತ್ತಿದ್ದ ಉಲ್ಲೇಖಗಳು ಶಾಸನಗಳು ಮತ್ತು ಸಾಹಿತ್ಯ ಕೃತಿಗಳಲ್ಲಿ ದೊರಕುತ್ತವೆ. ಈ ಪಂಥವನ್ನು ಶಂಕರಾಚಾರ್ಯರು ಸುಧಾರಿಸಿದ ಉಲ್ಲೇಖಗಳೂ ದೊರಕುತ್ತವೆ.
2: ನಚ ವಿಘ್ನ ಭಯಂ ತಸ್ಯ ಸರ್ವ ಸಿದ್ಧಿಕರಂ ಪ್ರಭೋ.
0: ಆದಿ ಪೂಜಿತನಾದ ಗಣಪತಿ ವೈವಿಧ್ಯಮಯನೂ ಹೌದು,
1: ವಿಶ್ವವ್ಯಾಪಕನೂ ಹೌದು.

0: ವಿಶ್ವವ್ಯಾಪಿ ಗಣಪ ವಿಶೇಷ ರೂಪಕ ಕೇಳಿದಿರಿ. ರಚನೆ ಎಸ್ ಕಾರ್ತಿಕ್, ನಿರೂಪಣೆ ದಿವಾಕರ ಹೆಗಡೆ ಹಾಗೂ ಆರ್ ಲೋಕೇಶ್ವರಿ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್.
1: ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 3:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ನಾಟಕ ಬರೆದವರು ಶ್ರೀ ಬಿ ಆರ್ ಪೊಲೀಸ್ ಪಾಟೀಲ್. ಎಣ್ಣ ಬಂದೊಡಲಿಗೆ

0: ಬರ್ರಿ ಸಾವುಕಾರ ಬರ್ರಿ, ಕುಂಡ್ರಿ ಪಲಂಗ ಮ್ಯಾಕ್ ಕುಂಡ್ರಿ.
1: ನೀನು
0: ನಾನು ನಡೀತೀನಿ ರೀ ಗಿರ್ಜಿ.

0: ಸಾವುಕಾರ ಬಂದಾರು. ಸಾವುಕಾರು ನಿನ್ ಮ್ಯಾಲಂದ್ರ ಪಂಚ ಪರಾಣ. ಅಲ್ಲೇ ಹಣ್ಣು ಹಾಲು ಎಲ್ಲಡ್ಕಿ ಎಲ್ಲ ಅದಾವು ನೋಡಿ. ಬಾಗ್ಲ ಹಾಕೋ
1: ಗಿರಿಜಾ, ಬಾ ಬಾ ಇಲ್ಲೇ.
2: ಈಗ ಹಾಲು ತಗೋರಿ.
1: ನಿನಗ ಹಾಲು ಬೇಡ, ಜೇನು ಬೇಕು ಜೇನು.
3: ಹಾಲು ಬಿಡೋದ ನಾ ಒಬ್ಬ ಮಲ್ಕೊಳ್ಳೋದು ಒಳ್ಳ, ನನಗೆ ಅಂಜಿಕೆ ಬರ್ತದೆ.
0: ಎತ್ಲಿ ನಿಮ್ ದೂರ ಬಂದ್ಬಿಡಿ. ಇದೊಂದ್ ರಾತ್ರಿ ಅಲ್ಲೇ ಮನ್ಕೊಂಡಿದ್ರೆ ಅಂತರ್ಕಿಲಿ ಏನ್ ಸಟಿಸ್ ಬಿಟ್ಟಿದ್ದೇನ ನಿಮ್ದಿವೆ ಆತ ಬರೆ. ಪಾರ ಮಳ್ಳತ್ರಿ ಸಿಟ್ಟಿಗೆ ಬರ್ಬೇಡ್ರಿ.
1: ಹಣಮಿ, ನಾನು ಕೂಡ ಹುಡುಗಾಟ ಆಡ್ತೀಯನ? ಇದು ಮೂರನೇ ಬಾರಿ ಹಿಂಗಾಗಿದ್ದು.
0: ಇಲ್ರಿ, ನಾಳೆ ಹಿಂಗಾಗಂಗಿಲ್ಲ ನೋಡ್ರಿ ಸಾವುಕಾರ. ನೋಡ್ರ ನೋಡ್ರಿ.
1: ಹ್ಮ್, ಅದೇನ್ ಮಾಡ್ತೀನಿ ನೋಡ್. ನಾಳೆ ಹಿಂಗಾದ್ರ ನೀನು ಈ ಊರಾಗಿರೋದು ಕಠಿಣ ಆದಿತ್ತು. ಹ್ಮ್, ನಾ ಬರ್ತೇನೆ.
0: ನೋಡ್ದೇನ್ರ ಬಾಳೆ, ಎಂತ ಹುರು ತಂದು ಹಾಕಿನಿ ನಮಗ. ನಾಗಪ್ಪ ಸಾವುಕಾರ ಸೆಟ್ಕೊಂಡ್ ಹೋದ, ಇವ್ನ್ ಬರೇ ಇದಾಗ್ ಬಿಡ್ದೆ ತುತ್ತಗೊಂದ್ ಹಳ್ಳ. ಇದೊಂದ್ ದಿನ ಅಲ್ಲೇ ಬಿದ್ದಿದ್ರೆ ಸಾಯ್ತಿದ್ ನೀನು.
3: ನೀನು ಒಬ್ಬಾಕಿನ ಅಲ್ಲಿ ಮಕ್ಕ ಅಂದ್ರ ತಿಳಿತೈತಿ, ಹಂಗ ಹೇಳಕ ಎಲ್ಲರಿಗೂ ಬರ್ತೈತಿ.
0: ಹಾಕ್ತೀನಿ ನೋಡೊಂದು. ಈ ದಿನ ಹಿಂಗ ಮಾಡ್ಕೊಂತ ಹೋದ್ರೆ ಹೊಟ್ಟಿಗೆ ಕ್ಯಾರ್ ಹಾಕೊಳದ.
3: ನಾ ಏನ್ ಮಾಡ್ಲಿ, ನಾ ಒಬ್ನ ಉರುಳ ನಂಗಲ್ಲಿ ಕೆಟ್ ಕೆಟ್ ಕನಸು ಬೀಳ್ತಾವು.
2: ಗಡ ಬಿದ್ದು ಹಚ್ಕೊಂಡ್ರೆ ಕನಸು ಯಾಕೆ ಬೀಳ್ತಾವು?
3: ಹಂಗಾರ ನಾಳೆ ಬಂದು ಹಚ್ಕೊಂಡ್ ತೋರಿಸ.
2: ಯಾವ ನೋಡ್ದೆ ಯಾವ ಹೆಂಗ್ ಮಾಡ್ತಾನು?
3: ಹೌದ್ ನೋಡು, ನಾಳೆ ನನ್ ಜೋಡಿ ಗಿರಿಜಾನ್ ಕಳಿಸಿದ್ರೆ ನಾ ಗುಡಾಗ ಮನಗಾವ, ಇಲ್ಲಾಂದ್ರೆ ನಾನು
0: ಕಲ್ ಕಟ್ಕೊಂಡು ಮಲ್ಲಯ್ಯಕ್ ಹೋದ್ರಂತ ಏನಾರ ಮಾಡ್ತೈತೆ ಬೀಳ್ ನಡೆಯಿನ್.
3: ನನಗ ಹಸು ಆಗೈತೆ.
0: ಹಸು ಆಗೈತಿ? ಮತ್ ಹೋದಾಗ ಒಂದ್ ರೂಪಾಯಿ ಬಡ್ದಿದ್ನಲ್ಲ ಅದನ್ನ ನುಂಗಿ ಈಗ ಮ್ಯಾಲೆ ಊಟನು ಬೇಡ್ತಿ. ಏನ್ ಮಾಡ್ದೆ ಆ ರೂಪಾಯಿನ?
3: ಇಲ್ಲೇ ಇಲ್ಲೇ ಕಿಸ್ದಾಗ ಐತ್ಬೆ. ಈಗ ಈಗ ತಗೋ.
0: ಅಯ್ಯೋ, ಏನ್ ಈ ಚಿತ್ರ ಹುಡುಗ ಇದು? ಅಲ್ಲೇ ಶೆಟ್ಟಿ ಅಂಡಾಗ ಚೋಡ ಬಜ್ಜಿ ಅದು ತಗೊಂಡ್ ತಿನ್ಬಾರ್ದು.
3: ನಾವ್ ಅಲ್ಬೆ ಆ ಶೆಟ್ಟಿ ಮಾ ಕೆಟ್ಟವನು.
0: ಯಾಕ ಏನ್ ಮಾಡ್ದ?
3: ಏನೂ ಇಲ್ಲ.
0: ಮತ್ತ
3: ಅಂಗಡಿಯಾಗ ಹಿಂಡು ಮಂದಿ ಕುಡಿಸ್ಕೊಂಡು ಏನೇನಾರು ಕೇಳ್ತಾನು.
0: ಏನೇನಾರ ಅಂದ್ರ?
3: ಅಂದ್ರ ನಿನ್ ಗಿರಿಜಿ ಮಲ್ಲಿ ಸಿದ್ದಿ ಏನ್ ಮಾಡ್ತಾರು, ಎಲ್ಲಿ ಮಕ್ಕೊಂತಾರು, ನಿಮ್ ಮನೆಗ್ ಯಾರ್ಯಾರು ಬರ್ತಾರು, ಇಂತಾವ ಸುಡುಗಾಡ್ ಸುಂಟಿ ಬೇರೆ ಒಂದ್ ಎರಡ್ ಏಸ್ ಅಂತ ನೆನ್ಪಿಡುದ್ವಿ.
0: ಅಲ್ಲ, ಯಾರ್ಯಾರು ಬರ್ತಾರು ಅಂತ ನೀವೆಲ್ಲ ಹೇಳ್ಬಿಟ್ಟಿನ?
3: ಹ್ಮ್, ಮತ್ತೇನ್ ಮಾಡ್ಲಿ, ನಾವ್ ಒಂದ್ ಬಂದ್ರು ಖಜೂರಿ ಬಜ್ಜಿ ಕಾರ್ದಾಳಿ ಕೊಟ್ಟವ.
0: ಏನ್ ಮಾಡ್ಲೆ, ಏನಂತ ಹೇಳ್ದೆ?
3: ಮತ್ತೇನ್ ಹೇಳಿ, ಡಗಳ ಅಂಗ್ಯವ್ರು, ಹತ್ತಿ ಚಡ್ದವ್ರು, ಡೊಳ್ ಹೊಟ್ಟೋರು, ಗಿಡ್ ಹೊಟ್ಟೋರು, ಕರಿ ಟೊಪ್ಗೆರು, ಕೆಂಪು ಟೊಪ್ಗೆರು, ನಾನಾ ನಮೂನಿ ಮಂದಿ ಬರ್ತಾರೋ ಅಂತ ಹೇಳಿದ್ನಿ.
0: ಅವ್ನ್ ನಾಲಿ ಸೇರ್ಲಿ, ಅವ್ನ ಬ್ರಾಣಿ ಹತ್ಲಿ, ಮಾಡಿಸ್ತೀನಿ ತಡಿ ಅವ್ನ ಮದ್ವಿನ. ನನ್ ಬದ್ಲು ಅಂದ್ರೆ ಕೇಳಿದ್ನಲ್ಲ.
3: ಹ್ಮ್, ಕೇಳ್ದ?
0: ಏನ್ ಕೇಳ್ದ?
3: ಹೋಗದೆ ಒಂದ ಎರಡ ನೂರು ಮಾತು ಕೇಳಿದ್ರೆ ಯಾವ್ದಂತ ಹೇಳಿ. ಮೊದ್ಲು ನನಗೆ ಹಸು ಸಾವಾಗಿದ್ದೆ.
0: ಗಿರ್ಜಿ, ಅಲ್ಲೆಲ್ಲ ಬೆಣ್ಣೆ ಐತಿ, ರೊಟ್ಟಿ ಬೆಣ್ಣೆ ಹಚ್ಕೊಡವ ನಿಮ್ ತಮ್ಗ.
4: ಸರದಾರ ತಂದಾನ, ಸರದಿಯ ತಂದಾನ, ಸುರದಿ
0: ಈಗ ತಗೋ, ಇದನ್ನ ತಗೋ.

0: ಇನ್ನಷ್ಟು ಬೇಕನ
1: ಸಾಕು ಬಿಡುವೆ ಸಾಕು.
0: ಏನಂತಿದ್ದ ಕಮಿಟ್ಕೋಬರಿ.
1: ಆ ನಾಗಪ್ಪ ಸಾಹುಕಾರ ನಿಮ್ಮ ಮನೆಗೆ ಯಾವಾಗ ಬರ್ತಾನು ಮತ್ತೆ ನಿಮ್ಮ ಮಗುಗೆ 8 ರೂಪಾಯಿ ಕೊಡ್ತಾನೋ ಅಂತ ಕೇಳ್ತಿದ್ದ.
0: ಕೇಳಕ್ಕಾಗ ಮೂಳ ಮತ್ತೆ
1: ಅವ ನಿನಗೇನಾಗ್ಬೇಕು ಅಂದ.
0: ಏನಂದ್ರಿ
1: ಮಾವ ಅಲ್ಲಿ
0: ಹಂಗೆ
1: ನಿಮ್ಮ ಮಗುಗೆ ಅಂದ.
0: ನೀನು
1: ಮಾವ ಅಲ್ಲಿ
0: ದ್ವೇಷ ಮಾಡಿದ್ವಿ
1: ಅಲ್ಲೋ ಅವ ನಿನಗೂ ಮಾವ ನಿಮ್ಮ ಮಗುಗೂ ಮಾವ ಹೆಂಗಕ್ಕನು ಅಂದ.
0: ಅದಕ್ಕೆ ನೀನು ಹೇಳಿ
1: ನಾಳಿಗೆ ನಮ್ಮ ಮಗನ್ ತಿಳ್ಕೊಂಬಂದು ಹೇಳ್ತೀನಿ ಅಲ್ಲಿ
0: ದ್ವೇಷ.
1: ಅವ ಹೌದಿಲ್ವೇ ಅವ ನನಗ ಗಿರ್ಜವುಗ ಮಲ್ಲವುಗ ಸಿದ್ದವಕ್ಕಗ ಮತ್ತ ನಿನಗ ಎಲ್ಲರಿಗೂ ಮಾವ ಹೆಂಗಕ್ಕನು
0: ಅದನ್ ಕೇಳಕ್ ಅನ್ವಾಸಿನ ಹಾಕದಾರ. ಅವಂದು ಬಾಳ ಗೆತ ಮಾಡಿಸ್ತೀನಿ ತಡಿ ಅವ್ನ ಮದ್ವಿ.
1: ಅವ ಅಂದೆ ನಾನ ಕೇಳಕತ್ತೇನೆ ಹೇಳ್ದೆ ಒಬ್ಬ ಎಲ್ಲರಿಗೂ ಮಾವ ಹೆಂಗಕ್ಕನು.
0: ಹೆಂಗಕ್ಕನು ಅಂದ್ರೆ ಹಂಗ ಹಾಕನು
1: ಇನ್ನ ಆಗಂಗಿಲ್ಲ ಅಂದ್ರ
0: ನಿಮ್ ಪಾಲಿಗೆ.

ಹಾಕನ್ ಹಾಕಿ ನೋಡೊಂದು, ಸುಮ್ಮನೆ ಬೀಳು, ರಾತ್ರಿ ಬಾಳ ಆಗೈತ್ ನೋಡದ. ಹುಳ ಜೀ ಅನ್ನಕತ್ತ ಇಲ್ಲದ್ದ ಉಸಬರಿ ಮಾಡ್ತಾನೋ ಆತು. ಗಿರ್ಜಿ ಲೈಟ್ ತೆಗೆದು ಮನೆಗ್ ಹೋಗನ್.

0: ಏ ಮಗನ ಮಗನೇ ಕಾಣುತ್ತೆ ಬೋಳು ಆರಕ್ಷಕ ಠಾಣೆ ಗೋಳು ಇಲ್ಲ ಈಗ ನಾನ ಎಲ್ಲ ಸಭೆದಾರು ಹವಾಲ್ದಾರು ಪೌಸ್ದಾರು ಎಲ್ಲ ನಾನೇ ಹೇಳ ಈಗ ಮೊದ್ಲ ಎಲ್ಲೆಲ್ಲಿ ಕಾಲ ಮಾಡಿದ್ವಿ
1: ಎಲ್ಲಿ ಇಲ್ರಿ ಸಾಹೇಬ್ರ ಎಲ್ಲಿಲ್ಲ
0: ಮತ್ತೆ ಸೋದರತಿ ಏರ್ಸ್ಲನ್ ಏರಪ್ಲ
1: ಇಲ್ರಿ ಸಾಹೇಬ್ರ ನಾ ಕರೆ ಬಂದ್ರು ಕಾಲಲ್ಲ
0: ಕಾಲಲ್ಲ ಹಂಗಾರ ನೀ ದೇವ್ರನ ಮತ್ತ ಈ 50 ನೋಟ್ ಹೆಂಗ್ ಬಂತಲ್ಲ ನೀನ್ ಹತ್ತಕ
1: ಸಾಹೇಬ್ರ ನನ್ನ ಮುಂದೆ ನಿಂತವ ನೀವು ಬರುದು ನೋಡಿ ನನ್ನ ಕಿಶಾಗ ತುರಿಕವಾದನ್ರಿ ಅಪ್ಪ ನನಗೇನು ಗೊತ್ತಾಗ್ಲಿಲ್ಲ
0: ನೀ ಯಾಕಿಟ್ಕೊಂಡೆ ಅವನ
1: ಅದು ನಾ ಅದನ್ನು ತೆಗೆದು ಅವ್ ಕರೆದು ಕೊಡ್ಬೇಕನ್ನದ್ರಾಗ ನೀವು ಬಂದು
0: ನಿನ್ನ ಮಾರು ಸಹಿತ ಹಿಡಿದ್ ಹೌದಲ್ಲ ಮಗನ ಆರು ಹರಡಕ್ಕೆ ಮುಂದೆ ಮೂರು ಹರಡಕ್ಕೆ ಮುರುಕ ಮಾಡ್ತಿದ್ಲು ಅಂತ ಯಾರು ಮುಂದೆ ಕಲಿಸ್ಬೇಕಂತೀನಿ ಇದನ್ನ ತೈ ಮತ್ತೆ ಸೋದ ರೊಕ್ಕ
1: ಹೊಡಿಬೇಡ್ರಿ ಎಲ್ಲಿಂದ ಬರ್ಬೇಕ್ರಿ ರೊಕ್ಕ ಅಲ್ಲಿದ್ದಕ್ಕ ಕಂಡಕ್ಟರ್ ಕೈಕಾಲು ಬಿದ್ದು ಹಾಲೂರು ಹೋಗ್ಬೇಕು ಅಂತಿದ್ದು ಇದು ಕೊಳ್ಳಿಗೆ ಬಿತ್ತು ಯಪ್ಪ ಯಪ್ಪ ನಿಮ್ ಕಾಲಿಗೆ ಬೆಳಕೆ ನಾನು ಬಿಟ್ಟು ಬೇಡ್ರಿ ಸಾಹೇಬ್ರ
0: ಮಗನ ಹ್ಯಾಂಗ್ ಮಾಡ್ತಾನೆ ನೋಡೋ ನಾಟಕ ಒಳ್ಳೆ ಮಾತು ಬಿಸ್ತೀಯೋ ಏನ ಎರಡು ಎರಡು
1: ಬ್ಯಾಡ್ರಿ ತಂದೆ ಬ್ಯಾಡ್ರಿ ನನ್ನ ಹಂತೆಗೆ ಒಂದು ಒಡಕ್ಕೌಡೂನು ಇಲ್ರಿ ಸಾಹೇಬ್ರ
0: ನೀ ಹಿಂಗ ಬಾಯ್ಬಿಡಂಗಿಲ್ಲ ನಮ್ಮ ಡ್ರೈವ್ ಫೋನ್ ಕಂಡೆ
1: ಕರೆ ಬಂದ್ರೆ ಇಲ್ರಿ ಸಾಹೇಬ್ರ ನಕ್ಕಳ್ಳಲ್ರಿ ನಕ್ಕಳ್ಳಲ್ರಿ
0: ಮತ್ತದ ಮಾತ ಹ್ಞೂ ಅಂತ ಇಲ್ಲ
1: ಕಳುತ್ತೀನಿಪ್ಪ ಕಳುತ್ತೀನಿ ಕಳುತ್ತೀನಿ ಹಂಗ ಹರ್ಕೊಂಡವಂಗ ಹಂಗಿ ಕಳ್ಯಾಕೆ ಆತರ ಅಂಜಿಕಿರುತ್ತೀರಿ ಇದಾರ್ ನೋಡ್ಕೊಡ್ರಿ
0: ಹಾ ಬೆತ್ ನೋಡ ಅಲ್ಲಂತ ಗಾಳಿ ಚೀಟ ಸರಿ ನೋಡೋಣ ಅದ್ರಾಗ ಏನೈತೆ ಏ ನೀ ಮುಟ್ಟು ಬೇಡ ನಾನು ಹರಿದನು ಮಗನ ತಂದು ಎಲ್ಲಿ ಇದು
1: ಫೋಟೋ ರೀ ಅಪ್ಪ ಅದು ಫೋಟೋ
0: ಹಾ ಎಂತ ಫೋಟೋ ಅಂದ್ಲೆ ಈ ಕಾಗದ ಚೀಟಾಗ ಕೂದ್ಲ ಹೆಂಚು ಬೇಗ ಕೂದ್ಲದವನ ಯಾರು ಫೋಟೋ ಇದು
1: ನಂದ ರೀ ಅಪ್ಪ ಅದು ನನಗೆ ಅಟ್ಟಕ ಅಂತೈತ್ರಿ ತಂದೆ ತಿರಿ ಅದನ್ನ
0: ಏ ಮಗನ ನನ್ನ ಉಣ್ಣು ಮಾಡ್ಬೇಕಂದ್ರೆ ನೀ ಮಾತ ಮಂತ್ರ ಕಲ್ತೀನ ಮತ್ತ ಈ ಕೂದ ಸುಟ್ಟು ಬರ್ತೇನೆ ಮಗ
1: ಇಲ್ಲ ಬಾರಿಯಪ್ಪ ನಿಮ್ ಕಾಲ್ ಬರ್ತೇನೆ ಬಾರಿ ನನ್ನ ಹಿಂಗಿ ಇಟ್ಕೊಳ್ರಿ ಆ ಚೀಟಿ ನನಗೆ ಕೊಡ್ರಿ ಇದು ಸುಡ್ಬೇಡ್ರಿ ಸಾಹೇಬ್ರ ನಿಮ್ ಕಾಲ ಬೀಳ್ತೇನೆ
0: ನೀ ಹಿಂದ ಮಾತು ಕೇಳಂಗಿಲ್ಲ ನಮ್ಮ ಹೋಗಿ ಏ ಸಾಹೇಬ್ ಎರಡು
1: ಬ್ಯಾಡ್ರಿ ಬ್ಯಾಡ್ರಿ
0: ನೋ ಸರ್ ಎಸ್ ಸರ್ ಸಾರಿ ಸರ್ ಇವ ಕಳ್ಳ ಕಳ್ಳ ಸರ್ ಇವ್ರೆ ಸರ್
2: ಏನು 420 ಏನಿದೆಲ್ಲ ಯಾವ ನಾಟಕದ ರಿಹರ್ಸಲ್ಲು
0: ಯಾವುದೇ ಇಲ್ಲ ಸರ್ ಕಳು ಸರ್ ಭಾರಿ ಕಳ್ಳ
2: ಹ್ಮ್ ಏನ್ ಕಳು ಮಾಡಿದ
0: ರೂಪಾಯಿ ಸರ್ 60 ರೂಪಾಯಿ
2: 50 ರೂಪಾಯಿ ಭಾರಿ ಕಳ್ಳ ಇಂಟ್ರೆಸ್ಟಿಂಗ್ ಎಲ್ಲಿ ಯಾರ್ದು
0: ಬಸ್ಲು ಸರ್ ಯಾರ್ದು ಅಂತ ಗೊತ್ತಿಲ್ಲ ಸರ್
2: ಹ್ಮ್ ಮಾರು ಸಹಿತ ಹಿಡಿದೇನು
0: ಸರ್ ಇದು
2: ಯಾಕಿಲ್ಲ ಎಲ್ಲಿ ಇವತ್ತು
0: ಇವನೇ ಸರ್ ನಿಂದ್ಬಿಟ್ಟ ಕಳ್ಳ ನಮಗ ಬಾಯಕ್ ಹಾಕೊಂಡು ಕಥ ಕಥ ಕಥ ಅಂತ ನಿಂದ್ಬಿಟ್ಟು ಸರ್
2: ಐ ಸಿ ಏನಿಲ್ಲ
0: ಸಾಹೇಬ್ರೆ
2: ಈ ವಯಸ್ಸಿನಾಗೂ ಕಳು ಮಾಡ್ತೀನಿ ಮಗನ
1: ಸಾಹೇಬ್ರೆ ನಾ ಕಳ್ಕೊಂಡವ್ರಿ ಅಪ್ಪ ಕಳ್ಳಲ್ಲ ಸಾಹೇಬ್ರೆ
2: ನಾಟಕ ಮಾಡ್ತಾನೆ ನಾಟಕ
1: ದೇರಾಣಿ ಹೇಳ್ತೇನ್ರಿ ನನಗೆ ಬಿಟ್ಟು ಬಿಡ್ರಿ ನಾ ಹಳ್ಳಿಗೆ ಹೋಗ್ಬೇಕ್ರಿ ಅಪ್ಪ
2: ಹಳ್ಳಿಗೆ ಯಾವ ಹಳ್ಳಿಗೆ ಹೋಗೋ
1: ಇಲ್ಲ ಹಳ್ಳೂರಿಗೆ ರೀ ಅಪ್ಪ
2: ಹಳ್ಳೂರ
1: ಹ್ಞೂನ್ರಿ
2: ಹ್ಞೂ ಎಸ್ ಹಳ್ಳೂರು 420
0: ಸರ್
2: ಈ ಹಳೂರಾಗ ಏ ಹುಡುಕ
1: ಸಾಹೇಬ್ರ
2: ಯಾರಾದ್ರೂ ಹಳೂರಾಗ ಹೆಂಡತಿ ಮಕ್ಕಳು
1: ಅವ್ರು ಯಾರು ಇಲ್ರಿ ಅಪ್ಪ ಹಿಂಗೆ ರಿಮಾಲ್ ಬಂದವರು
2: ಇವನ್ನ
0: ಲಕ್ಕ ಹಾಕಲೇನ್ರಿ
2: ಬೇಡ ಬಿಟ್ಟು ಬಿಡು ಇನ್ನೊಂದು ಇಂಥ ಕೆಲಸ ಮಾಡಿದ್ರೆ ನೀನು ಕಂಬು ಹಿಂದೆ ಕಳಿಸ್ತೇನೆ ನೋಡು ನಾಡೆ ಅತ್ತ
1: ಆಗ್ಲಿ ಸಾಹೇಬ್ರ ಬರ್ತೀನಿ ತಂದೆ
2: ನಾಡೆ ನಾಡೆ
1: ಮುಂದೆ ಬರ್ಲಿ ನಿಮ್ಮ ಪುಣ್ಯ ಬರ್ಲಿ ಅಪ್ಪ
2: 420 ಹಾಳೂರು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ
0: 3 ಕಿಲೋಮೀಟರ್ ಸರ್ ಯಾಕೆ ಸರ್
2: ಅಲ್ಲೇ ದಂಡೆ ನಡೀತೈತೆ ಅಂತಲ್ಲ ಹೌದೇನು
0: ಹೌದೇನು ಸರ್ ಇಲ್ಲ ಸರ್ ಎಲ್ಲ ಸರ್

0: ಹನುಮಂತೇವ್ರ ಗುಡಿ ಹಿಂದಿನ ಮನ್ಯಾಗ. ಅಯ್ಯೋ, ಹನುಮಂತೇವ್ರು ಹಿಂದೆ ದಂಧೆ ಹಿಂಗ್ಯಾಂಗ ರೀದೇವ್ರು? ಹಂಗ ಈ ಊರಿನ ದೊಡ್ಡ ದೊಡ್ಡ ಮಂದೆಲ್ಲ ಅಲ್ಲಿಗೆ ಹೋಗ್ತಾರಂತ ಕಂಪ್ಲೇಂಟ್ ಬಂದಾವ.
1: ಹೌದಾ ಸರ್? ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು?
0: ಅದು ಸೀಕ್ರೆಟು, ಸುಳ್ಳು ಖರೇನೋ ಅಷ್ಟೇ ಹೇಳು.
1: ಇರುವ ಸರ್, ಅದಕ್ಕೆ ಏನ್ ಮಾಡು ಸರ್?
0: ಮತ್ತೇನ್ ಮಾಡುದು, ರೇಡ್ ಮಾಡುದು.
1: ಹೌದಾ ಸರ್? ಯಾವಾಗ ಸರ್?
0: ಇವತ್ತೇ ರಾತ್ರಿ 10 ಗಂಟೆಕ ನೀನು ರೆಡಿ ಇರ್ಬೇಕು. ಹಲೋ, ಎಸ್ ಐ ಸ್ಪೀಕಿಂಗ್.
1: ನಮಸ್ಕಾರ ಸರ್, ಬಂದಿದ್ದ ಚಿಕ್ಕ ಸರ್ ಕಳಿಸ್ಬೇಕಾ ಸರ್? ಕಳಿಸ್ತೀನಿ ಸರ್. ಏನು ಸರ್, ನಾನೇ ಬರ್ಬೇಕಾ ಸರ್? ಎಸ್ ಸರ್. ಓಕೆ ಸರ್, ನಾನು ಬರ್ತೀನಿ ಸರ್.
0: ನಂಬರ್ 420
1: ಸರ್,
0: ಡಿ ಎಸ್ ಪಿ ಸಾಹೇಬ್ರು ಫೋನ್ ಬಂದಿತ್ತು, ನಾಳೆ ತಗಲೂರಿಗೆ ಮಂತ್ರಿಗಳು ಬರ್ತಾರಂತ. ಅದಕ್ಕೆ 840, 480, 340, 430 ಇವ್ರನ್ನೆಲ್ಲ ಬಂದೋಬಸ್ತಿ ಕಳಿಸ್ಬೇಕು.
1: ಎಸ್ ಸರ್.
0: ಇವತ್ತು ನಾನು ಮೀಟಿಂಗಿಗೆ ಅಟೆಂಡ್ ಆಗ್ಬೇಕಂತ. ಅದಕ್ಕೆ ನೀನು
1: ಏನು ಮಾಡೋ ಸರ್?
0: ನೀನು ಆ 745 ಕರ್ಕೊಂಡು ಹಿಂದೆ ಹಾಳೂರಿಗೆ ಹೋಗಿ ಆ ಮನಿ ರೇಡ್ ಮಾಡು. ಸಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡಿ ತಂದು ಹೋಗಿ ಒಳಗೆ.
1: ಎಸ್ ಸರ್.
0: ಯಾರು ಬೇಕಾದವ್ರು ಬಂದು ಕೇಳಿದ್ರು ನಾ ಬರುತ್ತನ ಬಿಡದಾಡ. ಏನ್ ಹೇಳ್ತೀನಿ?
2: ನಾಯಕ್ ಬಿಡ್ಲಿ, ಬೆಳಗ್ಗೆ ಸರ್. ನೀವು ಅದ್ರ ಕಾಳಜಿ ಬಿಡಿ ಸರ್.
1: ನೀವು ತೆಗಳೂರಿಗೆ ಯಾವಾಗ ಹೋಗ್ತೀರಿ ಸರ್?
0: ನಾ ಈಗ ಹೊಂಟ

0: Cucú, cucú,
1: ¡Wow, wow, wow, wow! ¡Ay, ay, agua!
2: ¡Para!
0: ¿Qué para? ¿Quién no la importa aquí? ¡Claro!
1: ¡Nana de!
0: ಅಯ್ಯ ಕಾಲಿ ಸಾಹೇಬ್ನ ಯಾವಾಗ ಬಂದೆ ಅಪ್ಪ ಬಾ ಒಳಗೆ.
1: ಅಯ್ಯ ಅಣ್ಣಕ್ಕ ನಿನ್ ಮಗ ಏನ್ ಕಿಲಾಪ ದೊಡಗತ್ತ ಯಾವ ನನ್ ಹೆಂತಾಪ್ರಿ ಅಂಜಿಸ್ಬಿಟ್ಟ.
0: ಹೌದಾ, ಯಾಕ ಲಾಬಾಳೆ ಹೆಚ್ಚಾತ ನಿನ್ ಉರುಣಿಗೆ? ಯಾಕ ಕಾಡ್ತೀಯ ಕಾಲಿ ಸಾಹೇಬನ್ ಸುಳ್ಳು ಸುಳ್ಳ?
1: ಮೊದ್ ನೋಡ್ಬೆ, ಅವ ಕುಕ್ಕು ಕುಕ್ಕು ಅಂದ, ಅದಕ್ಕ ನಾ ಅಂದೆ. ಒಟ್ಟುಕ ಏಟ್ ಅಂಜಿದ ಏನ್ ಅಯ್ಯ ತಾಯಿ ಪಾರ ಹಸಿಗೆಟ್ಟ ಬಿಡ ನಮ್ಮವ್ವ. ಇವನ್ ಈಗ ಟದ್ ಬತ್ನಾಗ ಇಡು, ತೀರಾ ಇಟ್ಟು ಕಡ್ಬಿಡ್ಕೆತನ, ಚೊಲೋ ಅಲ್ ಬಿಡ.
0: ಏನ್ ಮಾಡೋದ ಅಯ್ಯಪ್ಪ, ನನಗೂ ಸಾಕಾಯ್ಕ ಹೋಗೈತಿ. ಇವ ಹಿಂಗ ಮಾಡ್ಕೊಂತ ಹೋದ್ರೆ ನಮ್ಮನಿ ಸನೇಕ ಕಾಗಿ ಗೂಗಿ ಸತ್ ಸುಳಿಲಾರ್ದಂಗ ಹಾಕತ್ತೀನಿ ಮುಂದ.
1: ಇನ್ನೊಂದ್ ನಮ್ ಸಾವುಕಾರರು ಸಿಟ್ಟಕ್ಕೆ ಅಂಡಾಗ್ಯಾರ ಇವ್ರ ಮ್ಯಾಗ.
0: ಹೌದೋ ನಮ್ಮಪ್ಪ, ಮಗನ ಇರ್ಬದ್ರು ನಾವು ತಾರವ ಏನಾರ ಮಾಡ್ಗಿಡ ಅನು ಅಂತ.
1: ಅವೇನ್ ಮಾಡ್ತಾನ ಬಿಡ್ವೆ, ನಮ್ಮ ಮನೆಗ್ ನಾವಿದ್ರ ಗುಮ್ಮಂದೆ ನಂಜಿಕಿ.
0: ಪಿಕ್ನಾಸಿ, ಹಳೆ ಪಿಕ್ನಾಸಿ, ಹೋಗ್ ಒಳಗೆ. ಏ ಗಿರ್ಜಿ ಸಿದ್ದಿ, ಕರೀರಿ ಇವನ್ ಒಳಗೆ. ಗಡನ ಇವಗಷ್ಟು ಊಟಕ್ಕೆ ಹಾಕ್ರಿ. ಬಳ್ಯ ಬಾಲಾಗ್ ಒಳಗ.
1: ನೀ ಇಂದ ಗುಡಿಗೆ ಮನಗಾಕ್ ಬರ್ತೀನಿ ಅಂದ್ರೆ ನಾ ಬರಾವ, ಇಲ್ಲಾಂದ್ರೆ ನಾ ಬರುದಿಲ್ಲ.
3: ಇವ ನೋಡ್ಬಿ ಇವನ್ ಮಂಗ್ಯಾನಾಟ.
0: ಏ ಯಾಕಲ್ಲ, ಒಳ್ಳೆ ಮಾತ್ಲೆ ಒಳಗ್ ಹೋಗ್ತೀ ಇಲ್ಲ. ಏನಂತೀನಿ, ಸಾಕಾಗಿ ಹೋಗಿತ್ ನೋಡು. ಇದನ್ ಹಿಡಿಯೋದಂದ್ರ ಕಡ್ಡಿ ಹಿಡ್ದಂಗ ಆಗೈತ್.
1: ಕರೇನ ತಾಯಿ, ನೀ ಬಾಳ ಗಟ್ಟಿ ಆಗಿ ಬಿಡು.
0: ಮತ್ತೇನ್ ಮಾಡುದ ಅಯ್ಯಪ್ಪ, ಗಟ್ಟಿ ಆಗಾಕ ಬೇಕಲ್ಲ. ಇದೊಂದ್ ಹೆಣ್ಣಾಗಿದ್ರ ಮುಂದೊಣಿಗೆ ಕೈಗ್ ಬರ್ತಿತ್ತು.
1: ಒಳ್ಳೆ ಚಂದು ಅಟ್ಟೆ ಐತಿ, ಇದ್ರ ದುರ್ಗವ್ ನುಂಗಿಡಿ. ಗಂಡ ಆಗಿ ನಿನಗ ನುಕ್ಸಾನ್ ಮಾಡಿ ನೋಡು.
0: ಇರ್ಲಿ ಬಿಡ ಅಯ್ಯಪ್ಪ, ಆಗಿದ್ಕ ಆಗ್ರ ಮಾಡುವಂಗದೇವ ನಾವು. ಹ್ಮ್, ಸಾವುಕಾರ ಏನಂದ್ರು, ಏನ್ ಹೇಳ್ಕೊಳ್ಸ್ಯಾರ?
1: ಏನ್ ಹೇಳ್ತಾರು? ಈ ಸದ್ದ ಬರ್ತೀನಿ ಅಂತಾರು.
0: ಈ ಸದ್ ಬರ್ತಾರು? ಈ ಕೂತೊಂದ್ ಹೋತಲ್ಲ ಅಯ್ಯಪ್ಪ, ಒಂದ್ ಗಳಿಗೆ ಎರಡ್ ಗಳಿಗೆ ತಡದ್ ಬಂದಿದ್ರ ಇದನ್ನ ಹೊತ್ ಹಾಕ್ತೀನಿ.
1: ಅಯ್ಯ ಹಣ್ಮಕ್ಕ, ನಿನ್ಗ್ಯಾಕದ್ರ ಕಾಳಜಿ? ಅವ್ರೆಲ್ಲಾ ಅದ್ರ ವ್ಯವಸ್ಥೆ ಮಾಡ್ಯಾರ. ಅವ್ರ ಆಳದವಲ್ಲ ಬಸಿ ಆ ಪರಿಚಯ ಬಂದು ಇದನ್ ಹೊತ್ಕೊಂಡು ಹೋಗ್ತಾರ.
0: ಅಯ್ಯಪ್ಪ, ನನ್ ಕೂಸಿಗೆ ಏನಾರ ಮಾಡ್ಗಿಡಿದ್ರೆ ಹಂಗಯ್ಯಪ್ಪ, ಬ್ಯಾಡ ಅಂತ ಹೇಳು. ನಾ ಎಲ್ಲ ತಾಕೀತ್ ಮಾಡ್ತೀನಿ ಅವನ್ಗೆ.
3: ನೀ ಏನ್ ತಾಕೀಚ್ ಮಾಡಿದ್ರು ಅದ ಮತ್ತ ದೈ ಅಂತ ಬಂದ್ ನಿಂದ್ರುದ ಹೋದ್ರ ವೈಲಿ ಬಿಡು.
0: ಏಟಂದ್ರು ಇದು ಹಡದ ಕಳ್ಳು ಅನ್ಸ್ಕೊಂತದಲ್ಲ ಗಿರ್ಜಿ, ನಿನಗ ಈಗ ತಿಳಿಯುದಿಲ್ಲ. ಕಲೆ ಸಾಹೇಬ ಹೋದ್ರು ಹೋಯ್ಲಿ, ಆದ್ರ ಹೊಡುದು ಬಡುದು ಮಾಡ್ಬೇಡ ಅಂತ ಹೇಳಯ್ಯಪ್ಪ ನಿನ್ನರ.
1: ಹೇಳ್ ನೋಡ್ದ್ಯ ಗಿರಿಜಿ ಹಂಗ್ ಕುಣತಾವ. ಗಿರಿಜಿ ಸಾವುಕಾರಗನ ಎಲ್ಲ ಹೇಳ್ತೀನಿ ಬೇಡ ಮಾಡ್ಲಿ. ಅಮ್ಮಕ್ಕ ನಾ ಬರ್ಲಿ ಹಂಗಾರ?
0: ಹ್ಮ್ ಬಾ, ನಾ ಹೇಳಿದ್ ಮರಿಬೇಡ ಅಯ್ಯಪ್ಪ, ಹೇಳ ಮತ್ತ.
1: ಅಯ್ಯ ನಮ್ಮವ್ವ, ನಂದೇನ್ ಕಳ್ಳಲ್ಲ ಯವ್ವ, ಎರಡ್ ಸಾವಿರ ಹೇಳ್ತಿ ಬಿಡು.
0: ಗಿರ್ಜಿ ಬಾಳೆಂದು ಊಟ ಆತ ಇಲ್ಲ ಇನ್ನ?
1: ಆತ್ ನೋಡ್ದೆ ಯವ್ವ, ನಿದ್ದಿ ಬರಾಕತ್ತೈತ್ಬೆ, ನಾ ಇಲ್ಲೇ ಮಕ್ಕಳು ಪಲ್ಲಂಗ ಮೇಲೆ.
0: ಇಲ್ ಬ್ಯಾಡ, ಬ್ಯಾರೆ ಪಲ್ಲಂಗ ಮ್ಯಾ ಮಲ್ಗು ಅಂತಿ. ತಡಿ ಇಲ್ ನಟ್ ಬಳೆ, ಇಲ್ಲೇ ಗಾಳಿಗೆ ಕಟ್ಟಿ ಮೇಲೆ ಕುಂದ್ರ ನಾನು ಒಂದಿಟ್ಟು ಬಾ.
1: ನಾ ಒಲಿಬೆ, ನಿದ್ದಿ ಬಂದೈತಿ, ಇಲ್ಲೇ ಮಲ್ಕೋತೀನಿ ನಾನು. ಏ ಮಗನ ಅಲ್ಲೇ ಮಲ್ಕೋತಿ, ಬಾಯಿಲೆ.
4: ಯಾರ ನೀವ್ ಬಿಡ್ರಿ ಯವ್ವ.

0: ಹೇಳಿದ್ದಾರೆ ಹೇಳಿದೆ ಇವ್ರು ಬಡಿಗೆ ಹೇಳಿದ್ರು
1: ಬರ್ರಿ ಸಾವುಕರ ಬರ್ರಿ ಕುಂಡ್ರಿ ಪಲಂಗ ಮ್ಯಾಕೊಂಡ್ರಿ ಗಿರ್ಜಿ ಸಾವುಕಾರ ಬಂದಾರೆ ಬಾ ಹೊರಗೆ ನಡಿ ಗಟ್ಟೆ ಬಾಗ್ಲ ಹಾಕೋ
2: ಗಿರ್ಜಿ ನೀ ಬಹಳ ಚಂದದಿ ನೋಡು ನಿನ್ನಂಥ ಹುಡುಗಿ ಸುತ್ತ ಹತ್ತ ಹರದಾರಿ ಮಠ ಸಿಗಂಗಿಲ್ ಬಿಡ್ರಿ
1: ಹವಾಲ್ದಾರ್ ಸಾಹೇಬ್ರು ಬರ್ರಿ ಹವಾಲ್ದಾರ್ ಸಾಹೇಬ್ರೆ ಬರ್ರಿ ಕುಂಡ್ರಿ ಇಲ್ಲಿ ಕಟ್ಟಿ ಮೇಲ್ಕೊಂಡ್ರಿ
3: ಈ ಹವಾಲ್ದಾರ ಕಟ್ಟಿ ಮೇಲ್ಕೊಂಡ್ರವಲ್ಲ ಕಾಟದ ಮೇಲ್ಕೊಂಡ್ರವ ಏನಂತ ತಿಳಿದಿ ಏಯ್ ಹಾಲ ತೆಗಿರಿ

0: ಹವಾಲ್ದಾರ್ ಸಾಹೇಬ್ರು, ಬರ್ರಿ ಹವಾಲ್ದಾರ್ ಸಾಹೇಬ್ರೆ, ಬರ್ರಿ ಕುಂಡ್ರಿ, ಇಲ್ಲಿ ಕಟ್ಟಿ ಮೇಲೆ ಕುಂಡ್ರಿ.
1: ನೋಹ, ಈ ಹವಾಲ್ದಾರ ಕಟ್ಟಿ ಮೇಲೆ ಕುಂಡ್ರ, ಅವಲ್ಲ ಕಾಟಾದ ಮೇಲೆ ಕುಂಡ್ರ. ಅವ ಏನಂತ ತಿಳಿದಿ? ಏಯ್ ಹಾಳತಿರಿ, ಯಾರು
0: ಗಿರ್ಜಿ? ಹವಾಲ್ದಾರ್ ಸಾಹೇಬ್ರು ಬಂದರು. ಆ ಕಡೆ ಕಡೆ ಬಿದ್ದ ಸಾಮಾನು ಹತ್ತಿಟ್ಟು ಬಾಗ್ಲ ತೆಗಿ. ನಡೀರಿ ಸಾಹೇಬ್ರ, ಒಳಗ್ ನಡೀರಿ.
1: ಏ ಪಾತ್ರಗಿತ್ತಿ, ಯಾರದ್ರ ಒಳಗ? ಒಳ್ಳೆ ಮಾತ್ಲೆ ಹೊರಗೆ ಕರ್ದಿ ಬೇಷ ಆತು, ಇಲ್ಲ ಅಂದ್ರ
0: ಯಾರು ಇಲ್ಲ ಸಾಹೇಬ್ರ, ಇಲ್ಲಿ ಯಾರು ಇರ್ತಾರೋ?
1: ವಾರ್ಯವ ಕಿಲರಿ ಹೆಣ್ಣ, ಯಾರ ಮುಂದೆ ಕಲಿಸ್ತೀಯ ಇದನ್ನ? ಸರಿ ಆ ಕಡೆ ನೋಡೋಣ.
0: ಅಯ್ಯ ಸಾಹೇಬ್ರ, ಸುಳ್ಳು ಹೇಳ್ತೇನ್ರಿ, ಆ ಕೂಸು
1: ಅಣ್ಣಿ ಅಣ್ಣ ಮಗ್ಗಿ ಯಾವಾಗತ? ಆ ಕೂಸ ಕರೆನ ಹೇಳ್ತತಿ, ಆ ಕೂಸಿನ ತಾಯಿ ಕರಕ್ಕ ಸುಳ್ಳು ಅಂತತಿ, ಹೌದಲ್ಲ ಗೇರ್ಜಿ? ಯಾವ ಕರೆಯ ಮಗನ?
0: ಯಾರು ಇಲ್ರಿ ಅಪ್ಪ.
1: ಪೊಲೀಸ್ ಸ್ಟೇಷನ್ ಕೇಳ್ಕೊಂಡು ಹೋಗಿ ಏರಿಸ್ತೀನಿ ಎರಪ್ಲೇನ. ಹ, ನೀವು ಒಳ್ಳೆ ಮಾತ್ಲೆ ಕೇಳಂಗಿಲ್ಲ ಕಾಣ್ತದೆ. ಸರಿ ನಾ ಹೋಗ್ತೀನಿ. ಈ ಡಿಪಾರ್ಟ್ಮೆಂಟ್ ಸೇರಿ 20 ವರ್ಷ ಆತು, ನನಗೆ ಗೊತ್ತಿಲ್ಲ ನಿಮ್ ಬೇತ ನಿಮ್ಗತ್ತ. ಹ ತೆಗಿಯ ಬೆಡ್ಶೀಟ, ಪಲ್ಲಂಗ ದಾಗ ನೋಡೋಣ.
0: ಅಯ್ಯ ಅಲ್ಲೇನ್ ನೋಡ್ತೀರಿ ಬಿಡ್ರಿ, ಹುಳ ಹುಪ್ಪಡಿ ಏನಾರ ಮಾಡ್ಗಿಡ್ಯಾವು.
1: ಅಣ್ಣಿ ಎಷ್ಟು ಕಾಳಜಿನ ನನ್ನ ಮ್ಯಾಲ. ಸರಿ ಅತ್ಲಗ, ಹುಳ ಹುಪ್ಪಡಿ ಅಂತ ಹುಳ ಹುಪ್ಪಡಿ. ಹ ಅಣ್ಣಿ ನೀ ಅಂದಂಗ ಹುಳ ಐತಲ್ಲ ಒಳಗ. ಲೇ ಹಣಿಮೆ ಬಾಯ್ತ ಹೊರಗ, ಒಳ್ಳೆ ಮಾತ್ಲೆ ಬರ್ತೀಯ ಮಗನ ಒಳಗೆ ಹಾಕ್ಲೆ ಒದಿದ್ರ ಮಗನ ಬಾಯ್ ಬಾಯ್ತ ಹೊರಗ. ಯಾರು ಅಣ್ಣಗಳು? ನನ್ನ ನಾಗಪ್ಪ ಸೌಕರ್ ಯಾರು ಅಂತ ತಿಳಿದು ಏನೋ ಅಂದ್ ಬಿಟ್ಟಲ್ರಿ ಸೌಕರ.
2: ಇರ್ಲಿ ಇರ್ಲಿ, ಹೇಳದ ಕೇಳದ ಇಲ್ಲಿಗೆ ಯಾಕೆ ಬಂದೆ ನೀನು?
1: ನಾನು ಬರ್ಲಿ ಅಣ್ಣಗಳ, ನಮ್ಮ ಸಾಹೇಬ್ರು.
2: ಸಾಹೇಬ್ ಅಂತ ಸಾಹೇಬ ಅವಂದು ಭಾಳ ಆಗೈತಿ, ಬಂದು ಒಂದು ವಾರದಾಗ ಇಷ್ಟೆಲ್ಲ ನಡ್ಸನಲ್ಲ ಅವ. ನೋಡ್ತಾನ ಅವನ್ನ
1: ಹಿಂಗ ಆಟು ಎರಡಂಗ್ ಮಾಡಿದ್ರ ನಿಯಮ ಮೂರು ಸಿಗ್ತತ್ರಿ ಸೌಕರ್. ಸಾಧ್ಯತೆ ಯಾರ ಗುಗ್ರಿ ಇಡ್ತಾರು?
2: ಇಂಟ್ರಿ ಕೊಡು ಇಂಟ್ರಿ ಕೊಡು ಅಂತ ಬಡ್ಕೊಂಡ್ರು ಹಣಿಮಿ ಕೈ ಬಿಚ್ಚಿ 4 ರೂಪಾಯಿ ಕೊಡಲಿಲ್ಲ,
1: ಅದಕ್ಕೆ ಇಟ್ಟೆಲ್ಲ ರಾಡಿ ಆತು.
2: ಈಗ ಈ 100 ರೂಪಾಯಿ ತಗೋ, ನಾಳೆ ನಾನ ಕಚೇರಿ ಕಡೆ ಬರ್ತೇನೋ.
1: ಹೇಳ್ರಿ ಬರ್ತೇನೆ ಸೌಕರ್.

0: ಭಾರದ ಕೈಕಾಲು ಕಟ್ಟಿ ಭಯ ಅರ್ಬಿತ್ತಿರ್ಕಾರು ನಿಂದ್ರು ಬಾಳ ನಿಂದ್ರು ಬಾಯಿಗೆ ಅರ್ಬಿ ತೆಗಿತೇನೆ ನಿಂದ್ರು ಹಂಚಬೇಡ ಹೋಗ ಹಂಚಬೇಡ ಹಗ್ಗ ಬಿಸ್ತೀನಿ
1: ಕಾಳಪ್ಪ ನನಗೆ ಏನು ಮಾಡ್ಬೇಡ ಯಜ್ಜ ನಾ ಏನೂ ಮಾಡಿಲ್ಲ
0: ಹಂಚಬೇಡ ಬೇಡ ಹೋಗಬೇಡ ಹಂಚಬೇಡ ಹೋಗಬೇಡ ಹಂಚಬೇಡ ನಾನ
1: ನೀ ಅಂದ್ರೆ
0: ಅಂದ್ರೆ ನಾನ್ ನೀನ ನೀ
1: ಏನ್ ಏನ್ ಹಂಗಂದ್ರೆ
0: ಹಂಗಂದ್ರೆ ನೀ ನಾನ ಅಂದಂಗ
1: ಇದೇನ್ ಮಹತ್ವ ಏನ್ ಒಗಟು
0: ಬಾಳ ಒಂದ್ ಒಗಟೈತಿ ಓ ಬಾಳ ಈ ಒಗಟಿನ ಹಿಂದ ಇಸಬಹತಿ ಇಸಾತಿ ಒಡ್ಯಾಕ್ ಬಂದವಂಗ ನೀ ಏನ್ ಕಿಸುತಿ ಅಂತತಿ
1: ಇದೆಲ್ಲ ನಂಗ ತಿಳಿಯಂಗಿಲ್ಲ
0: ಎಂತೆಂತವ್ರಿಗೆ ತಿಳಿದಿಲ್ಲ ಇನ್ನ ನಿನಗೆ ಹ್ಯಾಂಗ ತಿಳಿದಿತ್ತು ತಮ್ಮ ಆತ ಬೆಳೀತ ಬಂದಂಗ ಹೊಳಿತ ಬರುತ್ತೇಳ
1: ನೀ ಯಾವ ಊರವ
0: ಹಿಂಗ ಒಂದು ಊರವ
1: ಮತ್ತ ಇಲ್ಲಾಕ್ ಬಂದಿ
0: ನೀ ಕರದಿ ನಾ ಬನ್ನಿ
1: ಇಲ್ಲ ಇಲ್ಲ ನಾ ಕರೆದಿಲ್ಲ
0: ಕರೆದವಂಗ ಅದು ತಿಳಿಯಂಗಿಲ್ಲ
1: ನೀ ಹಿಂಗ್ಯಾಕೆ ಮಾತಾಡ್ತಿ ನನಗ ಅಂಜಿಕ್ ಬರ್ತೈತಿ ಅಳು ಬರ್ತೈತಿ
0: ಅದಕ್ಕೆ ನೀವು ಬಾಳ ನೀ ನನ ಕರದಿ ಅಂತ ಅಂಜಬೇಡಪ್ಪ ಅಂಜಬೇಡ ಬಾ ಹಿಂಗ ಬಾ ನಂದು ಬಿಡು ಆಗೈತಿ ಹೋಗೈತಿ ನೀ ಯಾರು ಅಂತ ನಿನಗ ತಿಳಿದತ್ತೇನು ಮಕ ಯಾಕೆ ಕೆಳಗೆ ಮಾಡ್ತಿ ಮಂದೆಲ್ಲ ನಿನಗ ಸುಳಿ ಹಣಮೋನ ಮಗ ಅಂತಾರ ಅದಕ್ಕೇನು ಆದ್ರೆ ನಿಮ್ಮದು ಸುಳರ ಮನೆತನ ಅಲ್ಲ
1: ಮತ್ತೆ
0: ಪೂಜಾರಿಕೆ ಮನೆತನ ಇಲ್ಲಿ ಕೇಳು ಬಾಳಪ್ಪ ಅಂತಿದ್ದ ನಿಮ್ಮ ಮುತ್ಯಾ

0: ಹನುಮನ್ ದೇವಗುಡಿ ಪೂಜರಿಕಿ ಮಾಡಿಕೊಂಡಿದ್ದ. ಅವನು ಶಾಂತಿ ಅಂದ್ರೆ ನಿಮ್ಮವನ ತಾಯಿ ವಾಸಂತಿ ಅಂತಿದ್ಲು. ಚಲಿವಿ ಅಂದ್ರೆ ಚಲಿವಿ,
1: ಹೌದು
0: ಅಂತ ಚಲಿವಿ ಮಾಡಾಗ ಇರಾಕಿಲ್ಲ. ಬಾಳಪ್ಪನ ಸಂಸಾರ ಅಂದ್ರೆ ಬೆಲ್ಲದ ಹುಟ್ಟ ಅಂತಿದ್ರು ಮಂದಿ.
1: ನಮ್ಮ ಮುತ್ತ ನಿನಗೇನಾಗ್ಬೇಕು?
0: ಹಿಂಗ ಗಣಿಮಾಯ್ತ. ಹಂಗ ವರ್ಷ ಎರಡು ವರ್ಷ ಮೂರು ವರ್ಷ ಕಳೆದವು. ಲಾಲು ಕಾಲ ಒಂದ ಸೌನ ಮನೆಗೆ ಎಳ್ತಾಕಲಿಟ್ಟ. ವಾಸಂತಿ ವರ್ತನಿಕೆ ಬದಲಾತು. ಬಾಳಪ್ಪ ಹ್ಯಾಂತಿನ ಕರ್ಕೊಂಡು ಊರ ಬಿಟ್ಟ.
1: ಮತ್ತೆಲ್ಲಿ ಹೋದ?
0: ಬೆಳಗಾವಿಗೆ ಹೋದ ದುಡ್ಯಾಕ. ಅಲ್ಲಿ ಒಂದಿನ
1: ಏನಾಯ್ತು?
0: ತಲೆ ನೋಸ್ತೈತಿ ಅಂತ ಕಾರ್ಖಾನೆಯಿಂದ ನಡಕ ಮನೆಗೆ ಬಂದ. ಒಳಗ ಗಂಡಸಿನ ದನಿ ವಾಸಂತಿ ಮಗಿ. ಇದನ್ನು ಕೇಳಿ ಎದಿಗೆ ಕಲ್ಲು ಬಡ್ದಂಗಾತು.
1: ಆಮೇಲೆ
0: ಆಮೇಲೇನು? ಹೊಚ್ಚ ಹರೆವು ಒದ್ದ ಬಾಗಲ ಮುರಿದ. ಆ ಮಗನ್ನ ನಾಯಿ ಬಡ್ದಂಗ ಬಡ್ದ.
1: ಹೌದು
0: ಮರುದಿನ ಮತ್ತ ಅವ ಇವನು ಹುಜರ ಹುಜರ ಬಂದ. ಜೋಡಿ ನಾಲ್ಕು ಮಂದಿನ ಕರ್ಕೊಂಬಂದಿದ್ದ.
1: ಅವರು ನಮ್ಮ ಮುತ್ತಾಗ ಹೊಡಿದ್ರಲ್ಲ,
0: ಅದು ಅವನ ಹೊಟ್ಟ್ಯಾಗ ಉಳಿತು. ಚಂಜಿಯಾಳಿ ಹಚ್ಚರಾದಾಗ ಬಾಳಪ್ಪ ಒಂದು ತೆಗ್ಗಿನಾಗ ಬಿದ್ದಿದ್ದ.
1: ಅವನ್ನ ಅವನ್ನ ಪೊಲೀಸರ ಕಡೆ ಕೊಟ್ಟು ಹಣ್ಣುಗಾಯಿ ನೀರ್ಗಾಯಿ ಮಾಡಿಸ್ಬೇಕಾಗಿತ್ತು.
0: ಮರುವಾದಿ ಗಂಜಾವ ಪೊಲೀಸರ ಕಡೆ ಹೋಗ್ತಾನೇನು ಬಾಳ.
1: ಮತ್ತ ನಮ್ಮ ಮುತ್ತ ಏನ್ ಮಾಡಿದ?
0: ಕುಂಟ್ಗೋ ತಮ್ಮನೆ ಕಡೆ ಹಾದ. ಬಾಗಲ ಮುಚ್ಚಿತು. ಹೊರಗ್ ಕಟ್ಟಿಗೆ ಕಾಲ ಕುಂತಿದ್ದ. ಥೂ ಅಂದವನ ಅಲ್ಲಿಲ್ಲಾರ್ದ ಹೋಗ್ಬಿಟ್ಟ.
1: ಎಲ್ಲಿಗೆ?
0: ಯಾವ ಬಲ್ಲ. ಹತ್ತು ವರ್ಷದ ಮ್ಯಾಗ ತಿರುಗಿ ಊರಿಗೆ ಬಂದ. ಬರು ಮುಂದ ಗೂರಾಯ ಕಡೆ ನೋಡಿದ. ಹೆಣ ಕಾಣಿಸ್ತು. ತಡೆಕಾಗದ ತಾನು ಫಾದ. ಹೋಗಿ ನೋಡ್ತಾನು ಮೆರದ ವಾಸಂತಿ ಮೂರದ ಮುಟ್ಟಿಗೆ ಯಾಕೆ ಕೌದಾಗಿ ಬಿದ್ದಿದ್ಲು. ನನ್ನ ವಾಸಂತಿ ನನ್ನ ವಾಸಂತಿ ಅಂತ ಗಳ ಗಳ ಅತ್ತ. ಅವತ್ತು ಗೂರಾಳದಾಗ ಎಷ್ಟು ಮಂದಿ ಇದ್ರಂದಿ ಬಾಳ?
1: ಎಷ್ಟು?
0: ಎಳಿಸಿ ಎಂಟ ಮಂದಿ.
1: ಯಾಕಜ್ಜ ಅಷ್ಟ ಮಂದಿ? ಯಾಕ
0: ಸೂಳಿ ಹೆಣಕ್ಕ ಅಳೋರು ಎಷ್ಟು ಮಂದಿಯೋ ಬಾಳ.
1: ಮುಂದ ನಮ್ಮ ಮುತ್ತೆ ಎಲ್ಲಿ ಹೋದ?
0: ಎಲ್ಲೋ ಹೋದ. ಕಲ್ಲಿನ ಕುಡು ಕಲ್ಲಾಗಿ, ಮುಳ್ಳಿನ ಕುಡು ಮುಳ್ಳಾಗಿ, ನೆಲ್ಲ ಬಿಸಿಲ ಒಂದು ಮಾಡಿ ಕಳ್ಳಿಯಾಗಿ ನಿಂತ. ಜಿಗತ್ರ ಎಲಿ ಕಾಣಂಗಿಲ್ಲ, ಸತ್ತ ಬಣ್ಣ ಬತ್ತಂಗಿಲ್ಲ. ಹಿಂಗ ಮತ್ತ ಹತ್ತು ವರ್ಷ ಕಳೆದ್ವು.
1: ಅಂದ್ರ ನಮ್ಮ ಮುತ್ತ ಇನ್ನೂ ಅದಾನು?
0: ಅದಾನು ಅಂದ್ರ ಅದಾನು, ಇಲ್ಲ ಅಂದ್ರ ಇಲ್ಲ. ಕಳ್ಳಿ ಚುಟ್ಟಿದ್ರ ಹಾಲು ಬರಂಗಿಲ್ಲ. ಹಂಗ
1: ಯಜ್ಜ ನಮ್ಮ ಮುತ್ತ ನೋಡ್ಬೇಕು.
0: ನೋಡುವಂತೇಳು ಬಾಳ ನೋಡುವಂತೆ.
1: ಈಗ ನೋಡ್ಬೇಕು ಅವ್ ಎಲ್ಲಿ ಸಿಗ್ತಾನು.
0: ನೀ ಎಲ್ಲಿ ಹುಡುಕ್ತಿ ಅಲ್ಲಿ ಸಿಗ್ತಾನು.
1: ಮತ್ತ ಅವ ನನ್ ಗುರ್ತು ಹಿಡಿತಾನು?
0: ಹ್ಮ್
1: ಅವ ನನ್ ನೋಡಿ ನನ್ನ ಹ್ಯಾಂಗ್ ಗುರ್ತು ಹಿಡಿತಾನು?
0: ಗುರ್ತ ಕಣ್ಣಿ ಸಿಗುದಿಲ್ಲ ತಮ್ಮ, ಕಳ್ಳಿ ಸಿಗ್ತತಿ. ಕಣ್ಣ ಬೆಳಕಿನ ಕಿಂಡಿ, ಮಳೆ ಮಾಡಕ್ಕ ಅಂಜಿ ಮುಚ್ಕೊತೈತಿ. ಆದ್ರ ಕಳ್ಳ ತನ್ನವರು ಅನ್ನೋರ್ನ ತಾಬಿಟ್ಟೊಬ್ಬರ ಗುರ್ತು ಹಿಡಿದು ಕರ್ಕೊಂಡು ಹೋಗ್ತೈತಿ.
1: ಹಂಗಾರ ನಮ್ಮ ಮುತ್ತ ನನ್ನ ಗುರ್ತು ಹಿಡಿದು ಕರ್ಕೊಂಡು ಹೋಗಿಲಿಲ್ಲ.
0: ಅವ ಕರೆದ್ರೆ ಅಂಜಿ ಹೋಗ್ತಿ ಬಾಳ. ಮತ್ತ ನಿಮ್ಮ ಅಕ್ಕದಿರು
1: ಹಂಗಂದ್ರ
0: ಅಂದ್ರೆ ನೀನು ಅವ ಒಂದ ಅಂದಂಗಾತು. ನೀ ಇಲ್ಲೇ ಇರು, ಅವ ಬಂದು ಕರ್ಕೊಂಡು ಹೋಗ್ತಾನ.
1: ಯಾವಾಗ ಬರ್ತಾನು?
0: ನೀನು ಮುತ್ಯಾ ಬಾ ಅಂತ ಮೂರ್ ಸಾರಿ ಕೂಗುದ್ರಾಗ ಬರ್ತಾನು.
1: ಮುತ್ಯಾ ಬಾ.
0: ಏ ನಿಂದ್ರು ಈಗ ಬೇಡ, ನಾ ಫಾದ ಬಳಕರಿಪ್ಪ.
1: ಹಂಗಂದ್ರೆ ನೀ ದೌಡ್ ಹೋಗ ಕಡೆ.
0: ತಿರುತಿ ಸೆಳವು ಹಿಂಗನು ಬಾಳ. ಎಳಿತೈತಿ ಎಳಿತೈತಿ, ಹದ್ದು ನೀರು ಎಳಿತೈತಿ. ಬಾಳ ಕರಿತೀನಿ ಮುತ್ಯಾನ.
1: ಹ್ಮ್ ಕರಿತೀನಿ.
0: ಕಣ್ಣು ಮುಚ್ಚಿಗೋ ಹಂಗಾರ. ಹ್ಮ್ ಕರೀಗ
1: ಮುತ್ಯ ಬಾ ಮುತ್ಯ ಬಾ ಮುತ್ಯ ಬಾಳಬೇಡ
0: ಬಾಳ ಅಳಬೇಡ. ನಾ ಇಲ್ಲೇ ಅದೇನು ಅಳಬೇಡ.
1: ನಮ್ಮ ಮುತ್ಯ ನೀನೇನಾ?
0: ಹೌದು ಸಣ್ಣ ಬಾಳಪ್ಪ, ನಾನೇ ಆ ದೊಡ್ಡ ಬಾಳಪ್ಪ.

0: ನಿನ್ನ ಜೀವ ನೆನೆಸಿ ಓಡೋಡಿ ಬಂದೀನಿ. ನಿನ್ನಲ್ಲಿ ನನ್ನ ಕಂಡಿನೋ ಬಳ. ನನ್ನ ಉಡ್ಯಾಗಿಂದ ಎದ್ದ ಪತ್ರಿ ಗಿಡದ ಕಾಯಿ ಕೆಸರಾಗಿ ಬೀಳೋದಕ್ಕೆ ನಮ್ಮ ಮೊದ್ಲ ಎತ್ಕೊಂಡು ಹೋಗಕ್ ಬಂದೀನಪ್ಪ. ಬಾ ಬಳ ಬಾ, ಇಲ್ಲೇ ಉಳಿದ್ರ ಕಲ್ಲು ಹೊಡೆದು ಹಾಲೆಲ್ಲ ತೀರಿಸ್ತಾರು. ಬಾ ಹೋಗುಣ್ ಬಾರ್ಪ್ಪ,
1: ನಡಿ ನಡಿ ಬಾ.

ಎನ್ನ ಬೆಂದಡಲಿಗೆ ನಾಟಕವನ್ನು ಕೇಳಿದಿರಿ. ಬರೆದವರು ಶ್ರೀ ಬಿ ಆರ್ ಪೊಲೀಸ್ ಪಾಟೀಲ್. ಪಾತ್ರ ವಿವರ: ಬಾಳು ವೀರೇಶ್ ಹಿರೇಮಠ್, ದೊಡ್ಡ ಬಾಳಪ್ಪ ವೀರಣ್ಣ ಕುರ್ಲಿ, ಹಣಮಿ ಮಹಾನಂದ ಹುಲ್ಲೂರ್, ಗಿರಿಜಾ ಮಥುರಾ ದೀಕ್ಷಿತ್, ನಾಗಪ್ಪ ಶಶಿಧರ್ ನರೇಂದ್ರ, ಸಬ್ ಇನ್ಸ್ಪೆಕ್ಟರ್ ಚನ್ನಪ್ಪ ಬೆಂಗೇರಿ, ಪೊಲೀಸ್ ಅಶೋಕ್ ಗುಮಾಸ್ತೆ, ಲಾಲು ಕಾಲ್ಯ ವೆಂಕಟೇಶ್ ಪುರೋಹಿತ್, ನಿರ್ದೇಶನ ಪ್ರಭಾಸಿರೂರ್.

0: ಶ್ರೋತೃಗಳೇ, ಇದು ನಿಮ್ಮ ಗಮನಕ್ಕೆ ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ಟಡಿ ಕೋಡ್ 08272.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ಎನ್ಕರೇಜ್ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅಮ್ಮ ಅಪ್ಪ ಎನ್ಕರೇಜ್ ಮಾಡ್ತಾರೆ, ಸುತ್ತಿಸ್ತಾರೆ, ಮತ್ತೆ ಆತರ ಇರ್ಬೇಕು,
5: ಪ್ರೀತಿ ತೋರಿಸ್ತಾರೆ.
4: ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಹೊಡಿತಾರೆ ಅಂತ ಹೇಳ್ಬಾರ್ದು, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಏನ್ ಮಾಡ್ತಾರೆ ಅಂತ.
6: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗಲಿರುವ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ.
4: ಆಕ್ಚುಲಿ ಸೋಲುಗಳು ಇದ್ದದೆ, ಯಾವ್ದಾದ್ರು ಒಂದ್ ಮ್ಯಾಚ್ ಸೋತ್ರೆ ಬೇಸರ ಮಾಡ್ಕೊಂಡು ಕೂತಿದ್ದೆ, ಅದನ್ನೆಲ್ಲ ಮೀರಿ ನಾವು ಮಾಡಿರೋ ಮಿಸ್ಟೇಕ್ಸ್ ಏನು ಅಂತ ತಿಳ್ಕೊಂಡು,
7: ಏನಾಗಲಿ ಮುಂದೆ ಸಾಗುನಿ.
6: ಕೊಡಗು ಜಿಲ್ಲಾ ಇಂಟರ್ ಸ್ಕೂಲ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಕುಶಾಲನಗರದ ಪೆರುಬಾಯಿ ಉನ್ನತ್ ಸಾರಥ್ಯ ಪಿಎಸ್ ನೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
4: ಫ್ರೆಂಡ್ಸ್ ಗೆ ಏನ್ ಹೇಳ್ಬೇಕು ಅಂದ್ರೆ ತಂದೆ ತಾಯಿ ಮಾತು ಕೇಳ್ಬೇಕು.
8: ಅರಳುವ ಹೂವುಗಳೇ
6: ಮಕ್ಕಳ ಕಾರ್ಯಕ್ರಮ ಕೇಳ್ತಿರಲ್ಲ ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು.

0: ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತೀರಲ್ಲ? ಬೆಳ್ಳಿ ಬಟ್ಟಲು ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಶ್ರೋತೃಗಳೇ, ಈಗ ರೇಡಿಯೋ ಸಮಯ 4:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
0: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
4: ಹಲೋ ಪುಟಾಣಿಗಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಇಂದು ಕೇಳಿ ಅಚ್ಚಚ್ಚು ಬೆಲ್ಲದ ಅಚ್ಚು.
5: ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು.

0: ಅಚ್ಚು ಬೆಲೆ ಅಚ್ಚು
1: ಭಾಗವಹಿಸುವ ಮುದ್ದು ಪುಟಾಣಿ ಮಡಿಕೇರಿಯ ಮಿನುಗು ಎಸ್
2: ಪುಟಾಣಿ ನೀಲಿ ಹಕ್ಕಿ ಹಾಡು ಹಾಡು ಹಾಡು ಹಾಡು.
0: ನನ್ನ ಹೆಸರು ಮಿನುಗು. ನಾನು ಈಗ ಶ್ರೀ ಗಣಪತಿ ಶ್ಲೋಕವನ್ನು ಹೇಳುತ್ತಿದ್ದೇನೆ. ಗಜಾನನಾಯ ಗಾಂಗೆಯ ಸಹಜಾಯ ಸದಾತ್ಮನೆ ಗೌರಿ ಪ್ರಿಯತನುಜಾಯ

ನಾನೊಂದು ಕತೆ ಹೇಳ್ತೇನೆ. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಆ ರೈತನಿಗೆ ಒಂದು ಹಸು ಇತ್ತು, ಆಮೇಲೆ ಬೆಕ್ಕು ಇತ್ತು. ಒಂದಿನ ಹಸುಗೆ ಕಾಲ ಬಂತು. ಪಾಪ ರೈತ ದುಃಖ ಪಟ್ಕೊಂಡ, ಅಯ್ಯೋ ಶಿವನೇ ಇದೇನಪ್ಪ ಇದು ಅಂತ ಯೋಚನೆ ಮಾಡಿ ದೇವ್ರ ಹತ್ರ ಹೋಗಿ, ದೇವ್ರೇ ದೇವ್ರೇ, ನೀನೇನಾದ್ರೂ ನನ್ನ ಹಸುವಿನ ಕಾಯಿಲೆಯನ್ನು ವಾಸಿ ಮಾಡಿದ್ರೆ ನಾನು ಹಸುವನ್ನು ಮಾರಿ ಬಂದ ದುಡ್ಡನ್ನು ನಿನ್ನ ಹುಂಡಿಗೆ ಹಾಕ್ತೀನಿ ಅಂತ ಹರಕೆ ಹೊತ್ತ. ಅವನ ಹರಕೆ ಈಡೇರ್ತು. ಈಗ ರೈತ ಏನ್ ಮಾಡ್ಬೇಕು? ಹಸುವನ್ನು ಮಾರಬೇಕು. ರೈತ ಹಸುವನ್ನು ಹಗ್ಗದಲ್ಲಿ ಕಟ್ಕೊಂಡು ಬೆಕ್ಕನ್ನು ಭುಜದ ಮೇಲೆ ಕೂರಿಸ್ಕೊಂಡು ಸಂತೆಗೆ ಹೋದ. ಸಂತೆಯಲ್ಲಿ ₹1 ₹1 ಅಂತ ಕೂಗ್ದ. ಇಲ್ಲ, ₹1 ಅಂತ ಎಲ್ಲ ಜನ ಸಾಲಾಗಿ ನಿಂತು ಬಿಟ್ರು. ಅದಕ್ಕೆ ರೈತ ಇನ್ನೊಂದು ಮತನ ಕೂಡಿಸ್ಬಿಟ್ಟ. ಅದೇನಪ್ಪ ಅಂದ್ರೆ, ಯಾರು ₹1 ಕೊಟ್ಟು ನನ್ನ ಹಸುವನ್ನ ತಗೊಳ್ತಿರೋ ಅವರು ₹1,000 ಕೊಟ್ಟು ನನ್ನ ಬೆಕ್ಕನ್ನು ತಗೊಳ್ಬೇಕು ಅಂತ ಹೇಳ್ದ. ಸಾಲಲ್ಲಿ ನಿಂತಿದ್ದ ಜನರು ಸ್ವಲ್ಪ ಕರಗಿ ಹೋದ್ರು. ಇನ್ನೊಬ್ಬರು ₹1,000 ಕೊಟ್ಬಿಡೋಣ, ಒಳ್ಳೆ ಹಸು ದಷ್ಟಪುಷ್ಟ

ಆಗಿದೆ ಅಂತ 1001 ರೂಪಾಯಿಯನ್ನು ಕೊಟ್ಟು ಹಸು ಮತ್ತೆ ಬೆಕ್ಕನ್ನು ತಗೊಂಡ್ರು. ಸ್ವಲ್ಪ ಮುಂದೆ ಹೋದಾಗ ಬೆಕ್ಕು ಚಂಗನೆ ನೆಗ್ದು ರೈತನ ತೊಡೆ ಮೇಲೆ ಕೂತ್ಕೊಳ್ತು. ಈಗ ರೈತ 1 ರೂಪಾಯಿಯನ್ನು ದೇವರ ಹುಂಡಿಗಾಕಿ ಆಮೇಲೆ 1000 ರೂಪಾಯಿಯಲ್ಲಿ ಇನ್ನೊಂದು ಹಸುನ ಕೊಂಡ್ಕೊಂಡ. ಮತ್ತೆ ಅವರ ಜೀವನ ಹಿಂದಿನಂತೆಯೇ ನಡೆಯಿತು. ಕಥೆಯ ನೀತಿ ಏನಂದ್ರೆ, ನಮಗೆ ಶಕ್ತಿ ಇಲ್ಲದಿದ್ದರೂ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಬೇಕು.

ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕು ತಂದು ತುಂಬಿರಿ, ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕು ತಂದು

0: ಅಚ್ಚಚ್ಚು ಬೆಲ್ಲದಚ್ಚು. ಭಾಗವಹಿಸಿದ ಮುತ್ತು ಪುಟ್ಟಣ್ಣಿ, ಮಡಿಕೇರಿಯ ಮಿನುಗು ಎಸ್, ಸಹಕಾರ ಮಡಿಕೇರಿಯ ಪ್ರಜ್ಞಾ ಕಲಾ ಕೇಂದ್ರದ ಸಂಗೀತ ಶಿಕ್ಷಕಿ ಜಯಲಕ್ಷ್ಮಿ ಕೆ, ನಿರ್ವಹಣೆ ಎಂ ಶಕುಂತಲಾ.
1: ಇನ್ನು ಮುಂದೆ ಕೆಲವು ಶಿಶುಗೀತೆಗಳನ್ನು ಆಲಿಸೋಣ.

0: ಚಿಣ್ಣರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಶ್ರೋತೃಗಳೇ, ನಿಮ್ಮ ಗಮನಕ್ಕೆ ಇಂದು ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ. 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು ಗುರುತಿಸಲ್ಪಟ್ಟ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲಾ. 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2285558, ಎಸ್ಟಿಡಿ ಕೋಡ್ 08272.

0: ಈಗ ಸಮಯ 4:36. ನಮ್ಮ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ
2: ನೆನಪುನಿನಾದ
1: ನೆನಪುನಿನಾದ
2: ನೆನಪುನಿನಾದ
1: ಕಾರ್ಯಕ್ರಮ ನೆನಪುನಿನಾದ
3: ನೆನಪುನಿನಾದ
1: ಕಾರ್ಯಕ್ರಮ ನೆನಪುನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪುನಿನಾದ
1: ನೆನಪುನಿನಾದ
0: ಕಾರ್ಯಕ್ರಮದ ಆರಂಭದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಬಯಲುದಾರಿ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆರ್ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ಅಳವಡಿಸಿರುವ ಪರೋಪಕಾರಿ ಚಿತ್ರದ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಯುಗಳ ಗೀತೆ.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಸಂಗೀತ ಅಳವಡಿಸಿರುವ ದೂರದ ಪೆಟ್ಟ ಚಿತ್ರದ ಗೀತೆ. ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಸ್ಪರ್ಧೆಯಲ್ಲಿ ಅವಳಿ ಜವಳಿ ಚಿತ್ರದ ಗೀತೆ, ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ಸತ್ಯಂ.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

0: ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು
1: ಕುಣಿಯೋಣ, ಎಲ್ಲ ಸೇರಿ ನಲಿಯೋಣ, ಶುಭ ಕೋರಿ ಉಲ್ಲಾಸದಲ್ಲಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲಕಿಲ ನಗೆಯಲ್ಲಿ.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
8: ನೋಡಿ, ಕುತ್ತಿಗೆ ಮತ್ತೆ ಸೊಂಟ, ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ.

0: ಮಾಂಸ ಕಂಡುಗಳು ಇರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪಾ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತಿ ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನು ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿ ನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದನೇ ಕಾಮನ್ಲಿ ಪೇನ್ ಬರೋದು.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
5: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
4: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
5: ಒಂದೇ ಸ್ಥಳದಲ್ಲಿ ಅನಂತ ರುಚಿ ಅನುಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
6: ಇಂದು ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೀರ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ಡಿ ಕೋಡ್ 08272. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 5:16. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
7: ಆಕಾಶವಾಣಿ ಮಡಿಕೇರಿ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ.
6: ಪ್ರೀತಿಯ ಶ್ರೋತೃಗಳಿಗೆಲ್ಲ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವ್ಯಕ್ತಿ ವಿಶೇಷ, ವಿಶೇಷ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದ ಅತಿಥಿಯ ವಿಶೇಷತೆ ಏನು ಅಂತ ನಿಮ್ಮೆಲ್ಲರಿಗೆ ಕುತೂಹಲ. ಕೊಡಗಿನಲ್ಲಿ ಹುಟ್ಟಿ ತನ್ನ ಬಾಲ್ಯವನ್ನ ಕಳೆದು ಖುಷಿಯಿಂದ ಕೊಡಗನ್ನ ಸ್ಮರಿಸುತ್ತಿರುವಾಗಲೇ ಶಿಕ್ಷಣ ಪೂರೈಸಿದಂತಹ ವ್ಯಕ್ತಿ, ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹದ್ದೇ ಒಂದು ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಕ್ಕೂ ಮುನ್ನ ಅವರು 2024 ಫೆಬ್ರವರಿ 18 ಪಂಜೆ ಮಂಗೇಶರಾಯರ ಹುಟ್ಟುಹಬ್ಬದ ಸಂದರ್ಭ ನಮ್ಮ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರವಾದಂತಹ ಸ್ಮರಣೆಯ ನುಡಿಗಳನ್ನ ಕೇಳಿ ಓಡೋಡಿ ಬಂದಿದ್ರು. ಆಕಾಶವಾಣಿಯ ಸಂಬಂಧಪಟ್ಟ ಅಧಿಕಾರಿಯನ್ನ ಕಂಡು ಭಾವುಕರಾಗಿ ನಿಜವಾಗಿ ಬಹಳ ಇಷ್ಟ ಆಯ್ತು ಕಾರ್ಯಕ್ರಮ ಅಂತ ಹೇಳ್ತಾ ಕೃತಜ್ಞತೆಯನ್ನ ಸಲ್ಲಿಸಿದಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಹಾಗೆಯೇ 33ನೇ ಹುಟ್ಟುಹಬ್ಬ ಯಾರದು? ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಸಂಸ್ಥಾಪನಾ ದಿನದ ಸಂದರ್ಭ ಅಂದರೆ 28 ಆಗಸ್ಟ್ ಅಂದು ಇವರು ಬಂದಿದ್ರು. ಬಂದು ನಮ್ಮ ಸಂಭ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಸಂಗತಿಗಳನ್ನ ನೆನಪಿಸಿಕೊಂಡ್ರು. ರೇಡಿಯೋ ಬಗ್ಗೆ ಇದ್ದಂತಹ ಅವರ ಅಭಿಮಾನವನ್ನ ಕಂಡು ನಾವು ನಮ್ಮ ಶ್ರೋತೃಗಳಿಗೆ ಪರಿಚಯ ಮಾಡಿಕೊಡ್ಲೇಬೇಕು ಅಂತ ಅಂದುಕೊಂಡು ಅವರನ್ನ ಮನವಿ ಮಾಡಿದ ನಂತರ ಹಾಗೂ ಈಗೂ ಒಪ್ಪಿದ್ರು. ಕಾರಣ ಏನು ಅಂತ ಅಂದ್ರೆ ಆಕಾಶವಾಣಿಯ ಹೆಸರೇ ಅವರಿಗೆ ರೋಮಾಂಚನ ಅಂತೆ. ಜೊತೆಗೆ ಕಾರ್ಯಕ್ರಮವನ್ನು ಕೊಡುವ ಮುನ್ನ ಸರಸ್ವತಿ ದೇವಿಗೆ ಮಡಿಯಾಗಿ ದೀಪವನ್ನು ಹಚ್ಚಿ ಬರ್ತೇನೆ ಅಂತ ಒಂದೇ ಸಮ ಹಠ ಮಾಡಿದರು. ಆದಾಗ್ಯೂ ನಾವು ನಮ್ಮ ಆಕಾಶವಾಣಿಯ ಸಂಸ್ಥಾಪನಾ ದಿನದಂದು ಆಗಮಿಸಿದ್ದೀರಿ. ಒಂದು ಅವಕಾಶವನ್ನು ಕೊಟ್ಟರೆ ನಿಜವಾಗಿ ಉತ್ತಮ ಸಂಗತಿಗಳನ್ನು ನಿಮ್ಮಿಂದ ಶ್ರೋತೃಗಳಿಗಾಗಿ ಪಡೆಯಲಾಗುತ್ತೆ ಅನ್ನುವಂತಹ ಒತ್ತಾಯದ ಮಾತುಗಳಿಗೆ ಒಪ್ಪಿ ಶ್ರೇಯುತರು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಇವತ್ತಿನ ವ್ಯಕ್ತಿ ವಿಶೇಷ ವೇದಿಕೆಯಲ್ಲಿ. ಅಲ್ಲದೆ ಒಂದು ಸಿಹಿ ಸಂಗತಿ ಏನು ಗೊತ್ತಾ? ಅಂದು ನಮ್ಮ ಆಕಾಶವಾಣಿಯ ತಾಂತ್ರಿಕ ವಿಭಾಗದ ಬಿ ಕೆ ಲೋಕೇಶ್ ಹಾಗೂ ಸೋಮಶೇಖರ್ ಅವರು ನಮ್ಮ

0: ಆಕಾಶವಾಣಿಯ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕೇಕ್ ಅನ್ನ ಆರ್ಡರ್ ಮಾಡಿ ಆಗಷ್ಟೇ ತರಿಸಿದ್ರು. ಆ ಸಂಭ್ರಮದಲ್ಲಿ ಇವರನ್ನ ನಾವು ಕಂಡಾಗ ಇವರಿಗೆ ಆ ಸಂಭ್ರಮದಲ್ಲಿ ಒಂದೆರಡು ಮಾತುಗಳನ್ನ ಆಡಿ ಅಂತ ಹೇಳಿ, ಜೊತೆಗೆ ಇವರಿಂದಲೇ ಕೇಕ್ ಕತ್ತರಿಸುವ ಮುಖಾಂತರ ಮಡಿಕೇರಿ ಆಕಾಶವಾಣಿಯ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ನಿಜವಾಗಿ ಈ ದಿನವನ್ನ ನಾವು ಕೂಡ ಮರೆಯಕ್ಕಾಗಲ್ಲ. ಈ ಸಂಗತಿಯನ್ನ ಕೇಳಿದಂತಹ ನೀವ್ಯಾರು ಕೂಡ ಇದನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಬನ್ನಿ, ಅವರು ಇಲ್ಲಿದ್ದಾರೆ ಸ್ಟುಡಿಯೋದಲ್ಲಿ, ಮಾತನಾಡಿಸೋಣ. ಸರ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್, ತಮ್ಮ ಹೆಸರು?
1: ಪದನಾಡು ಮೇದಪ್ಪ ಅಂತ.
0: ಯಾವ ಊರು ಸರ್?
1: ಮೂರ್ನಾಡು, ಐಕೋಳ.
0: ಮೂರ್ನಾಡು. ಈಗ ನಿಮ್ಮ ವೃತ್ತಿ ಸರ್?
1: ಈಗ ನಿವೃತ್ತಿಯಲ್ಲಿದ್ದೀನಿ ಮೇಡಮ್. ಸುಮಾರು 16 ವರ್ಷ ಆಯಿತು ನಿವೃತ್ತಿಯಲ್ಲಿ. 58 ವರ್ಷ ಕೆಲಸ ಮಾಡಿದ್ದೀನಿ ಶಿಕ್ಷಣ ಕ್ಷೇತ್ರದಲ್ಲಿ. ಮಾಡಿದ ಕೆಲಸ ಇಲ್ಲ, ಪ್ರತಿಯೊಂದು A to Z ಮಾಡಿದ್ದೀವಿ. ಅದರ ಸಂತೃಪ್ತಿ ಇದೆ ಲೈಫಲ್ಲಿ. ಜೀವನದಲ್ಲಿ ತುಂಬ ಸಂತೋಷ ಕೊಡೋದಂದ್ರೆ ಮಕ್ಕಳ ಜೊತೆ ಕಳೆದಿದ್ದು, ಮತ್ತೆ ಅವರು ಶೈನ್ ಆಗಿದ್ದು, ಮುಂದೆ ಬಂದಿದ್ದು, ಅದನ್ನು ಇವತ್ತು ನೆನೆಸ್ಕೊಂಡು ನಮ್ಮನ್ನು ಕರೆಯೋದು, ಹುಡ್ಕೊಂಡು ಬರೋದು. ನಾನು ಇಂಟರ್ನೆಟ್ ಅಲ್ಲೆಲ್ಲ ಅಷ್ಟು ಇಲ್ಲ, ಆದ್ರೂ ಹೇಗಲ್ಲ ಮಾಡಿ ಹುಡ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ಹಗಲೆಲ್ಲ ರಾತ್ರಿ ಎಲ್ಲ ಫೋನ್ ಮಧ್ಯರಾತ್ರಿ ಮಾಡ್ತಾರೆ.
0: ಅಂದ್ರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹವರಂತ ಈಗ ಗೊತ್ತಾಯ್ತು. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವ್ಯಕ್ತಿ ವಿಶೇಷ, ವಿಶೇಷ ವ್ಯಕ್ತಿಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದ ಅತಿಥಿಯ ವಿಶೇಷತೆ ಏನು ಅಂತ ನಿಮ್ಮೆಲ್ಲರಿಗೆ ಕುತೂಹಲ. ಕೊಡಗಿನಲ್ಲಿ ಹುಟ್ಟಿ ತನ್ನ ಬಾಲ್ಯವನ್ನ ಕಳೆದು ಖುಷಿಯಿಂದ ಕೊಡಗನ್ನ ಸ್ಮರಿಸುತ್ತಿರುವಾಗಲೇ ಶಿಕ್ಷಣ ಪೂರೈಸಿದಂತಹ ವ್ಯಕ್ತಿ, ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹದ್ದೇ ಒಂದು ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಕ್ಕೂ ಮುನ್ನ ಅವರು 2024 February 18 ಪಂಜೆ ಮಂಗೇಶರಾಯರ ಹುಟ್ಟುಹಬ್ಬದ ಸಂದರ್ಭ ನಮ್ಮ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರವಾದಂತಹ ಸ್ಮರಣೆಯ ನುಡಿಗಳನ್ನ ಕೇಳಿ ಓಡೋಡಿ ಬಂದಿದ್ರು. ಆಕಾಶವಾಣಿಯ ಸಂಬಂಧಪಟ್ಟ ಅಧಿಕಾರಿಯನ್ನ ಕಂಡು ಭಾವುಕರಾಗಿ ನಿಜವಾಗಿ ಬಹಳ ಇಷ್ಟ ಆಯ್ತು ಕಾರ್ಯಕ್ರಮ ಅಂತ ಹೇಳ್ತಾ ಕೃತಜ್ಞತೆಯನ್ನ ಸಲ್ಲಿಸಿದಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಹಾಗೆಯೇ 33ನೇ ಹುಟ್ಟುಹಬ್ಬ ಯಾರದು? ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಸಂಸ್ಥಾಪನಾ ದಿನದ ಸಂದರ್ಭ, ಅಂದರೆ 28 August ಅಂದು ಇವರು ಬಂದಿದ್ರು. ಬಂದು ನಮ್ಮ ಸಂಭ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಸಂಗತಿಗಳನ್ನ ನೆನಪಿಸಿಕೊಂಡ್ರು. ರೇಡಿಯೋ ಬಗ್ಗೆ ಇದ್ದಂತಹ ಅವರ ಅಭಿಮಾನವನ್ನ ಕಂಡು ನಾವು ನಮ್ಮ ಶ್ರೋತೃಗಳಿಗೆ ಪರಿಚಯ ಮಾಡಿಕೊಡ್ಲೇಬೇಕು ಅಂತ.
1: ನಾವು 1 ಗಂಟೆ ಕಳೀಬೇಕು ದಿನಕ್ಕೆ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಕಷ್ಟ ಇರಲಿ,
0: ಪೋಷಕರು
1: ಕಾಲಿಲೇಬೇಕು, ಮತ್ತೆ ಅವ್ರ ಜೊತೆ ಸಂವಾದ ಮಾಡಬೇಕು, ತಿಳಿದು ಹೇಳಬೇಕು ನನಗೆ ಬರೋದಿಲ್ಲ ಇದು ಅಂತ. ಮತ್ತೆ ಅವರ ಇಷ್ಟ ಅನಿಷ್ಟ ಆಗಿರಲು ಬೆಲೆ ಕೊಡಬೇಕು. ಅವ್ರ ಫ್ರೆಂಡ್ಸ್ನ ಸ್ಟಡಿ ಮಾಡಬೇಕು ಸ್ವಲ್ಪ ಯಾವ ಥರ ಅಂತ, ಅಷ್ಟೇ ಮಕ್ಕಳ ಬಗ್ಗೆ.
0: ಸರಿ, ಈಗ ನೀವು ಯಾವಾಗ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು?
1: 1970 ಮೇಡಮ್.
0: 1970
1: July 1 ಶಾಂತಳಿ ಹೈಸ್ಕೂಲ್ ಮ್ಯಾಥ್ಸ್ ಟೀಚರ್.
0: ನೀವು ಏನಾಗಬೇಕು ಅಂತ ಕನಸು ಕಂಡಿದ್ರಿ?
1: ಒಂದು ಮೀಟಿಂಗ್ ಹೋಗ್ಬೇಕು ಅಂತ. ಫಸ್ಟ್ ಸೆಲೆಕ್ಟ್ ಆಗಿದ್ದೆ ಮಡಿಕೇರಿಯಲ್ಲಿ, ಅಚ್ಚೆ ಮಾಸ್ಟರ್ ಬೇಕು. ಅವರು ಒರಿಜಿನಲ್ ಟಿ ಸಿ ಕೊಡಲಿಲ್ಲ, ನಿನ್ನ ನೀನು ಹೊಟ್ಟೆ ಹೊರದಾಗ್ತೀನಿ ನೋಡು, ನೀನು MBA ಮಾಡು PUC. MBA ಅಲ್ಲಿ ಫುಲ್ ಫಾರ್ಮ್ ಗೊತ್ತಿರಲಿಲ್ಲ, ಅದನ್ನೇಂತಲ್ಲ ನನಗೆ. ಮತ್ತೆ PUC ಬಂದಾಗ ಎಲ್ಲ ಡಾಕ್ಟರ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡು, ನಾನು ಸ್ವಲ್ಪ ಸಮರ್ಥನ ಮಾಡಿದೆ. ಆದರೆ ನೋವು ಇದೆ, ಅದು ನೆಕ್ಸ್ಟ್ ನಂದು ಟೀಚಿಂಗ್ ಇತ್ತು ಲೈಫಲ್ಲಿ. ಟೀಚಿಂಗ್ ಇವತ್ತು ಕೂಡ ನಿಮ್ಮ ಆಕಾಶವಾಣಿಯಲ್ಲಿ ಜನರಲ್ ಬಗ್ಗೆ ಮಾತಾಡಿ ಕೇಳಿ ಒಂಥರ ಅಂತಾರೆ, ಅದು ಅಂತ ಒಂಥರ ಸ್ಪಿರಿಟ್ ನಾವು ಸಹ ಹಾಗೆ ಮಾಡಬೇಕಿತ್ತು. ಅಂದ್ರೆ ಈ ಕೊಡಗಿನ ವಾತಾವರಣ ಆಗಿದೆ ಮೇಡಮ್, ಎಲ್ರಿಗೂ ಸೈನಿಕ ಸೇರ್ಬೇಕು ಅಂತ ಇದೆ. ನಮ್ಮ ಮಗನು ಸೇರಿದ, ಮತ್ತೆ ಅಮೆರಿಕ ಹೋದಾಗ ತುಂಬಾ ಬರ್ದಿದ್ರು ಅವರು, ನಾನು ಮತ್ತೆ ನಾನು ಸೇರ್ಬೇಕಿತ್ತು ಹೋದಾಗ ಅಂತ ಹೇಳಿ ಬರ್ದು ಏನೋ ಆಯ್ತು. ಬಟ್ ನನಗೆ ಏನೂ ಇದೆ, ನಾನು ಸೇರಿಲ್ಲ ಅಂತ.
0: ಸೇರಿಲ್ಲ. ಅಮ್ಮನ ಕನಸು ಏನಿತ್ತು? ಅಪ್ಪನ ಕನಸು ಏನಿತ್ತು?
1: ಅಮ್ಮನ ಕನಸು PCM ಮಾಡು ಅಂತ. ಅದೇನ್ PCM ಅಂತ ಗೊತ್ತಿಲ್ಲ, ನನಗೆ ಬಹಳ ಇಷ್ಟ ಇತ್ತು ಸೈನ್ಸ್ ಮಾಡಬಹುದು ಅಂತ.
0: ಅಮ್ಮ ಓದಿದ್ರ?
1: 7th class ಅಷ್ಟೇ. ಅಪ್ಪ SSC. ಅಪ್ಪ ರಾಯಲ್ ಇಂಡಿಯನ್ ನೇವಿ.

0: ಅಮ್ಮ ಹೇಳಿದ ಕಿವಿ ಮಾತು ನಿಮಗೆ?
1: ಓದಬೇಕು ಚೆನ್ನಾಗಿ, ಆಮೇಲೆ ಸಪೋರ್ಟ್ ಮಾಡ್ತಿದ್ರು ಊಟದಲ್ಲಿ ತಿಂಡಿಲಿ. ಒದ್ದ ಜ್ಞಾಪಕಿಲ್ಲ, ಅಪ್ಪ ಹೊಡಿಸಿದ್ರು, ಒದ್ದಿದ್ರು. ಆಗ ಸರಿಯಾಗಿ ಯೋಚನೆ ಇನ್ನೊಂದು ಮೇಲೆ
0: ತಂದೆಗೆ ಎಷ್ಟು ಮಕ್ಕಳು
1: ಸರ್? ಅವ್ರಿಗೆ ನಾಲ್ಕು ಮಕ್ಕಳು, ಐದಿತ್ತು, ಒಂದು ತೀರಿ ಹೋದ್ರು. ಅದೊಂದು ದುರಂತ, ಮಡಿಕೆಯಲ್ಲಿ ಡಿಪ್ತೀರಿಯಕ್ಕೆ ಟ್ರೀಟ್ಮೆಂಟ್ ಮೈಸೂರಿಗೆ ಹೋಗ್ಬೇಕಿತ್ತು. ಆಗ ನಮ್ಮ ಅಪ್ಪನ ಹತ್ರ ಮೈಸೂರಿಗೆ ಕರ್ಕೊಂಡು ಹೋಗಿ ದುಡ್ಡು ಇತ್ತಿಲ್ಲ, ತೀರಿ ಹೋದ್ರು ವಾಣಿ ಅಂತ. ಆಕೆ ವಾಯಸ್ಸು ಮತ್ತೆ ಮಡಿಕೇರಿ, ಆಗ ಗೆರೆ ಇರುವ ನೋಟ್ ಬುಕ್ ಸಿಕ್ತಿತ್ತು. ತಂಗಿ ಕಾಲೇಜಲ್ಲಿ ಲೈಬ್ರರಿ ಅಸಿಸ್ಟೆಂಟ್ ಆಗಿ ರಿಟೈರ್ ಆದ್ರು, ಪ್ರಿನ್ಸಿಪಲ್ ಆಗಿ ರಿಟೈರ್ ಆದ್ರು ಕಾಲೇಜಲ್ಲಿ, ಗವರ್ಮೆಂಟ್ ಕಾಲೇಜಲ್ಲಿ, ಯೂನಿವರ್ಸಿಟಿ ಅಲ್ಲ, ಹೆಣ್ಣು ಮಕ್ಕಳ ಕಾಲೇಜ್ ಇರ್ಬೇಕು. ಅದು ಅವ್ರು ಕರಿತಾ ಇದಾರೆ ಹೆಂಗ್ ಬನ್ನಿ ಅಂತ. ಸೊ ಅವರು ಇನ್ನೊಬ್ಳು ಬ್ಯಾಂಕ್ ಅಲ್ಲಿ ಆಫೀಸರ್ ಆಗಿ ರಿಟೈರ್. ವಾಣಿ ಅಂತ ತಿಳಿಯೋದವರು, ಇನ್ನು ಇಂದಿರಾ ಅಂತ ಈಗ ಕಾಲೇಜ್ ಲೈಬ್ರರಿ ಕೆಲಸ ಮಾಡಿದವರು, ಭಾಗೀರಥಿ ಅಂತ ಕಾಲೇಜ್ ಪ್ರಿನ್ಸಿಪಲ್ ಆದವರು, ಆಮೇಲೆ ಗೌರಮ್ಮ ಅಂತ ಕೆನರ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ. ಈಗ ರಿಟೈರ್ಡ್ ಅಲ್ಲ, ರಿಟೈರ್ಡ್
0: ಒಬ್ಬನೇ ಮಗ.
1: ಒಬ್ಬನೇ ಮಗ.

ಮಿತ್ರರೇ, ಒಂದು ಮಾಹಿತಿ ನಿಮಗಾಗಿ. 2013 ಡಿಸೆಂಬರ್ 16ರಂದು ಕೇಂದ್ರೀಯ ವಿದ್ಯಾಲಯ ಸಂಗಾತನ್ KVS ಸ್ವರ್ಣ ಜಯಂತಿ ಸಮಾರೋಹದಲ್ಲಿ, ಅಂದರೆ KVS ಗೋಲ್ಡನ್ ಜುಬಿಲಿ ಸೆಲೆಬ್ರೇಷನ್ಸ್ನಲ್ಲಿ ಇವರಿಗೆ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ದಿಸ್ ಮೊಮೆಂಟೋ ಈಸ್ ಪ್ರೆಸೆಂಟೆಡ್ ಟು ಯು ಆನ್ ದಿ ಅಕೇಶನ್ ಆಫ್ KVS ಗೋಲ್ಡನ್ ಜುಬಿಲಿ ಸೆಲೆಬ್ರೇಷನ್ಸ್ ಇನ್ ಅಪ್ರಿಸಿಯೇಷನ್ ಆಫ್ ಯುವರ್ ಅನ್ಪ್ಯಾರಲೆಲ್ಡ್ ಕಮಿಟ್ಮೆಂಟ್, ಡೆಡಿಕೇಶನ್ ಆ್ಯಂಡ್ ಮೆರಿಟೋರಿಯಸ್ ಸರ್ವಿಸ್ ಟುವರ್ಡ್ಸ್ ದಿ ಗ್ಲೋರಿಯಸ್ ಗ್ರೋತ್ ಆಫ್ KVS ಅಂತ ಇವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಗಿದೆ. ಹಾಗೆಯೇ 2014-17ರಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅವಾರ್ಡ್, 2014-2017, ದಿಸ್ ಇಸ್ ಟು ಸರ್ಟಿಫೈ ದಟ್ ಪ್ರೊಫೆಸರ್ ಮೇದಪ್ಪ PA KVG ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಂಗಳೂರು.

has been recognized for leading the integration of international learning in the school. ಇದು ಒಂದು ಪ್ರಶಂಸನಾ ಪತ್ರ. ಹಾಗೆಯೇ ಕೇಂದ್ರ ಸಚಿವೆ ಶ್ರೀಮತಿ ಸ್ಮೃತಿ ಜುಬಿನ್ ಇರಾನಿ ಅವರಿಂದ ಒಂದು ಪ್ರಮಾಣ ಪತ್ರವೂ ಕೂಡ ದೊರೆತಿದೆ. ಯಾವುದಕ್ಕಾಗಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ವಿದ್ಯಾಭ್ಯಾಸ ಮಟ್ಟವನ್ನು ಉನ್ನತ ಸ್ಥಾನಕ್ಕೇರಿಸಿದ ಫಲವಾಗಿ ಕೇಂದ್ರ ಸಚಿವೆ ಶ್ರೀಮತಿ ಸ್ಮೃತಿ ಜುಬಿನ್ ಇರಾನಿ ಅವರಿಂದ ಒಂದು ಪ್ರಶಸ್ತಿ ದೊರೆತಿದೆ. ಪ್ರಶಂಸನಾ ಪತ್ರದಲ್ಲಿದೆ, ಡೇಟೆಡ್ 11th July 2015. ಇಟ್ ಈಸ್ ಇಂಡೀಡ್ ಡಿಯರ್ ಪಿ ಎ ಮೇದಪ್ಪ, ಇಟ್ ಈಸ್ ಇಂಡೀಡ್ ಎ ಗ್ಲೋರಿಫೈಯಿಂಗ್ ಮೊಮೆಂಟ್ ಫಾರ್ ಮೀ ಟು ಕಂಗ್ರ್ಯಾಚುಲೇಟ್ ಯು ಫಾರ್ ದಿ ಕಮಾಂಡಬಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬೈ ದಿ ಸ್ಟೂಡೆಂಟ್ಸ್ ಆಫ್ ಯುವರ್ ಸ್ಕೂಲ್ ಇನ್ ಬೋರ್ಡ್ಸ್ ಎಕ್ಸಾಮಿನೇಷನ್ 2015. It is your leadership and managerial skill which have taken your school to great heights and ensured your students' stellar performance. I am sure that your exceptional guidance will continue to ensure similar performance of your school in the years to come. With regards, yours sincerely, Smriti Zubin Irani. ಈ ಒಂದು ಪ್ರಶಂಸನಾ ಪತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರವನ್ನ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಗೌರವಿಸುತ್ತಿದ್ರು ಶ್ರೀಯುತ ಪ್ರೊಫೆಸರ್ ಪಿ ಎ ಮೇದಪ್ಪ ಅವರು, ಅಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಸುವಂತಹದ್ದನ್ನ ಕಷ್ಟಪಟ್ಟು ಶ್ರಮವಹಿಸಿ ಕಲಿಸುತ್ತಿದ್ದುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು.

0: ಈಗ ಸರ್ ಒಟ್ಟಾರೆ ಎಷ್ಟು ವರ್ಷಗಳ ಕಾಲ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ರಿ?
1: ಸುಮಾರು 48 ವರ್ಷ ಮೇಡಮ್.
0: ಸುಮಾರು 48 ವರ್ಷಗಳ ಕಾಲ. ತುಂಬಾ ಅಭಿನಂದನೀಯ ಸರ್. ನಿಜವಾಗಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳೊಂದಿಗೆ ಬೆರೆತು ಕಲಿತು ಕಲಿಸುತ್ತಾ ನಲಿಯುತ್ತಾ ಜೀವನವನ್ನು ಕಳೆದಿರುವಂತಹ ಅಪರೂಪದ ವ್ಯಕ್ತಿ. ನಮ್ಮ ವ್ಯಕ್ತಿ ವಿಶೇಷಕ್ಕೆ ಆಗಮಿಸಿದ್ದೀರಿ, ವ್ಯಕ್ತಿ ವಿಶೇಷದ ವೇದಿಕೆಗೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಸರ್.
1: ಧನ್ಯವಾದ ಮೇಡಮ್. ಇಂಥ ಸಂದರ್ಭದಲ್ಲಿ ಅಂದ್ರೆ ಬರ್ತಡೇ ದಿವಸ ನಮ್ಮನ್ನು ಕರೆದು ಈ ತರ ಮಾತಾಡ್ತೀರಾ, ಇಷ್ಟು ಸನ್ಮಾನ ಇಷ್ಟು ಗೌರವ ಕೊಡ್ತೀರಾ, ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಮಡಿಕೇರಿ ಆಕಾಶವಾಣಿ ಬಗ್ಗೆ.
0: ಸರ್, ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ತೀರಾ?
1: ಬಾಲ್ಯದ ದಿನಗಳು ಬಹಳ ಕಷ್ಟದಲ್ಲಿ ಕಳೆದಿದ್ದು ಮೇಡಮ್. ಅಂದರೆ ನಮ್ಮ ತಂದೆ ಸರ್ಕಾರಿ ನೌಕರಿಲಿದ್ದರು, ಆಗಿನ ಕಾಲದಲ್ಲಿ ಕಡಿಮೆ ಸಂಬಳ ಇತ್ತು.
0: ಅವರ ಹೆಸರು ಸರ್
1: ಅಚ್ಚಯ್ಯ ಅಂತ, ಮಡಿಕೇರಿ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿ ರಿಟೈರ್ ಆದರು. ಅದಕ್ಕಿಂತ ಮುಂಚೆ ಮ್ಯೂಟಿನಿಯರ್ ಆಗಿದ್ದರು. ಅಂದರೆ ಬ್ರಿಟಿಷರ ಆಜ್ಞೆಗಳನ್ನು ಒಪ್ಪದ್ದರಿಂದ ಅವ್ರನ್ನ ಡಿಸ್ಮಿಸ್ ಮಾಡಿದರು. ಆಗ ಮಡಿಕೇರಿ ಬಂದರು. ಆಗ ಮಡಿಕೇರಿಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ವೈರ್ಲೆಸ್ ಕೆಲಸದಲ್ಲಿ ಅವ್ರಿಗೆ ಗೊತ್ತಿತ್ತು, ಪರಿಣಿತಿ ಇತ್ತು, ಅದೇನು ಸಿಕ್ತು. ಆಮೇಲೆ ಮಡಿಕೇರಿ ಕಾಲೇಜ್ ಆದಾಗ ಕ್ಲಾರ್ಕ್ ಆಗಿದ್ದರು, ಆಮೇಲೆ ಸೂಪರಿಂಟೆಂಡೆಂಟ್ ಆಗಿ ರಿಟೈರ್ ಆದರು. ಆದರೂ ನಮಗೆ ತುಂಬ ತೊಂದರೆ ಇತ್ತು ದುಡ್ಡಿನ ಬಗ್ಗೆ. ತುಂಬ ಕಷ್ಟಪಟ್ವಿ. ಅಮ್ಮನ ಮನೆಯಲ್ಲಿ ಇದ್ವಿ ನಾನು ಒಂದು ಸುಮಾರು 10 ವರ್ಷ.
0: ಅಜ್ಜಿ ಮನೆಯಲ್ಲಿ
1: ಅಂದರೆ ಅಷ್ಟು ಕಷ್ಟ ಇತ್ತು.
0: ಅಜ್ಜಿಯನ್ನು ನೆನಪು ಮಾಡ್ಕೊಳ್ಳಿ.
1: ಯಾವತ್ತೂ ನೆನಪಾಗುತ್ತೆ ಮೇಡಮ್. ಆ ತರ ಅಡಿಗೆ ಎಲ್ಲೂ ನಮಗೆ ಸಿಕ್ಕಿಲ್ಲ. ಸ್ಟಾರ್ ಹೋಟೆಲ್ ಕೂಡ ಸಿಕ್ಕಿಲ್ಲ ಅಷ್ಟು ಚಂದ ಅಡಿಗೆ.
0: ಏನು ಅಂತ ನೆನಪಿಸ್ಕೊಳ್ಬಹುದ ಸರ್?
1: ಎಂತ ಸಾರು ಆದ್ರೂ ಅಷ್ಟೇ ಮೇಡಮ್. ಏನಿಲ್ಲ ಅಂದ್ರೂ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿದ್ರು. ನಮಗೆ ಆ ತರ ಪ್ರೀತಿ ಇತ್ತು. ವಾಚ್ ಇರ್ಲಿಲ್ಲ, ಆದ್ರೂ ಕರೆಕ್ಟ್ ಬಸ್ಗೆಲ್ಲ ಬಂದು ಬಿಡ್ತಿದ್ವಿ ನಾವು. ಎಬ್ಸಿ ಬರ್ತಿದ್ರು ಮಡಿಕೇರಿಗೆ, ಮಡಿಕೇರಿ ಗೌರ್ಮೆಂಟ್ ಸ್ಕೂಲಿಗೆ. ಹಾಗೆಲ್ಲ ಹೈಸ್ಕೂಲ್ ಇರಲಿಲ್ಲ ಈಗಿನ ಹಾಗೆ. ತುಂಬ ಕಷ್ಟಪಟ್ಟಿದ್ದೀವಿ. ಆಮೇಲೆ ಮಡಿಕೇರಿ ಹೈಸ್ಕೂಲಲ್ಲಿ ಓದಿದ್ದು, ಮೊದಲ ಕಾಲೇಜು, ಆಮೇಲೆ ಮೈಸೂರಲ್ಲಿ ಬಿ ಎಡ್.
0: ಈ ನಡುವೆ ಆರಂಭದ ದಿನಗಳಲ್ಲಿ ನಿಮ್ಮ ಗುರುಗಳನ್ನ ನೆನಪು ಮಾಡ್ಕೊಳ್ಬಹುದು?
1: ಎಲ್ಲರನ್ನ ನೆನಪು ಮಾಡ್ತೀನಿ ಮೇಡಮ್.
0: ಅವ್ರ ಹೆಸರುಗಳು ನೆನಪು?
1: ಒಂದು ಸಿಂಗ್ ಸರ್ ಹೊಡಿಸಿದ್ರು ಗೇಟಲ್ಲಿ, ಅಂದ್ರೆ ಬಸ್ಸಲ್ಲಿ ಬರುವಾಗ ಒಂದೊಂದು ಸಲ ಲೇಟ್ ಆಗ್ಬಿಡ್ತು. ಒಳ್ಳೆ ಟೀಚರ್ ಭಗವಾನ್ ಸಿಂಗ್ ಇರಬೇಕು. ಅದರಿಂದ ನಾನು ಯಾವತ್ತೂ ಎಲ್ಲೂ ಟೈಮ್ ತಪ್ಪಿಸೇ ಇಲ್ಲ. ಅಂದರೆ ಕರೆಕ್ಟ್ ಟೈಮಿಗೆ ಹೋಗ್ತಿದ್ದೆ. ಎಲ್ಲಾದರೂ ಯಾವುದೇ ಸಮಾರಂಭ ಇರಲಿ, ನಾನು ಕರೆಕ್ಟ್ ಸರಿಯಾದ ಸಮಯಕ್ಕೆ ತಲುಪಿದ್ದೀನಿ. ಇವತ್ತಿನವರೆಗೆ ನನಗೆ 76 ವರ್ಷ ಆಯಿತು. ಅದಕ್ಕೆ ನಾನು ಸಿಂಗ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದ ಅಂತೀನಿ.
0: ಅವರು ತಿದ್ದಿದ್ದಾರೆ,
1: ಬಾಲ್ಯದಲ್ಲಿ ತಿದ್ದಿದ್ದಾರೆ.
0: ಅಂದು ತಿದ್ದಿದ್ರಿಂದ ಇವತ್ತು ನೀವು ಒಂದು
1: ಪಂಕ್ಚುಯಾಲಿಟಿ ಮೇಂಟೈನ್
0: ಮಾಡ್ತೀನಿ,
1: ಪಾಲನೆ ಮಾಡ್ತೀನಿ ಮೇಡಮ್. ಮತ್ತೆ ಕೆಲವು ಸರ್ಗಳು ನಮಗೆ ಬಸ್ ಚಾರ್ಜ್ಗೆ ದುಡ್ಡು ಕೊಡ್ತಿದ್ರು.

0: ರಾಮಚಂದ್ರ ಸರ್ ಅಂತ, ಮತ್ತೆ ವಾಪಸ್ ಕೊಡ್ತಿದ್ದೆ ಯಾವ ಯಾವಾಗಲೋ, ಅದು ಮರೆಯಕ್ಕೆ ಸಾಧ್ಯ ಇತ್ತಿಲ್ಲ. ರೋಸಿ ಮೇಡಮ್ ತುಂಬ ಚೆನ್ನಾಗಿ ಮ್ಯಾಥ್ಸ್ ಹೇಳಿಕೊಡ್ತಿದ್ರು, ಅವರ ಅಮ್ಮ ಗ್ರೇಸಿ ಮೇಡಮ್ ಅವರು ಕೂಡ ನನಗೆ ಪಾಠ ಮಾಡಿದ್ದಾರೆ. ಮತ್ತು ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ರು ಹೈಸ್ಕೂಲಲ್ಲಿ, ನನಗೆ ಅವ್ರನ್ನ ಎಲ್ಲರನ್ನೂ ಜ್ಞಾಪ ಇಟ್ಕೊಳ್ತೀನಿ. ಹಾಗೆ ಮಡಿಕೆ
1: ಬಾಲ್ಯದ ದಿನಗಳಲ್ಲಿ ಮೂರ್ನಾಡು ಹೇಗಿತ್ತು ಸರ್? ಅವತ್ತು
0: ಮೂರಡಲ್ಲಿ ವೆಹಿಕಲ್ಗಳೇ ಇರ್ತಿರಲಿಲ್ಲ, ಸಂತೆ ದಿವಸ ಬರ್ತಿದ್ವಿ ನಾವು ವೆಹಿಕಲ್ಗಳನ್ನ ನೋಡಲಿಕ್ಕೆ. ಆಗಲಲ್ಲಿ 1-2 ಗಂಟೆಗೆ ಒಂದು ಬಸ್ಸು, ಹಾಗೆ 2 ಕಡೆಯಿಂದ ಬರ್ತಿದ್ವಿ ವಿರಾಜಪೇಟೆಯಿಂದ. ಈಗ ಅಂತೂ ಬೆಂಗಳೂರು ಮೆಜೆಸ್ಟಿಕ್ ಟೈಪ್ ಆಗಿದೆ. ಒಂದು ಸಂತೆ ದಿವಸ
1: ಏನನ್ಸುತ್ತೆ ಸರ್, ಅವತ್ತು ಬಸ್ ಇರಲಿಲ್ಲ, ನಾವು ಕಷ್ಟಪಟ್ಟು ಹೋಗ್ತಾ ಇದ್ವಿ, ಇವತ್ತು ಮಕ್ಕಳು ಎಲ್ಲ ಸೌಲಭ್ಯವನ್ನು ಕೊಡಿಸಿದ್ರೂ ಕೂಡ ಒಂದು ಸಾಧನೆ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ ಅಂತ ಅನಿಸುತ್ತಾ ನಿಮಗೆ?
0: ಹೌದು ಮೇಡಮ್, ತುಂಬ ಈಗ ಅಪರ್ಚುನಿಟಿಗಳು ಜಾಸ್ತಿ ಇವೆ. ಅಂದರೆ ಸ್ಕಾಲರ್ಶಿಪ್ಗಳು ಬರ್ತವೆ. ನಮ್ಮ ಕಾಲದಲ್ಲಿ SSLC ಫಸ್ಟ್ ಬಂದರೆ ಒಂದು ಹೀರೋ ಪೆನ್ ಕೊಟ್ಟರೆ ಮುಗೀತು. ಈಗ ಆಗಿಲ್ಲ, ಸ್ಕಾಲರ್ಶಿಪ್ ಬರ್ತದೆ, ವಿದ್ಯಾರ್ಥಿ ವೇತನ ಅಂದರೆ ಹಾಸ್ಟೆಲಿಗೆ ಫ್ರೀ ಇದೆ. ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ತುಂಬಾ ಖರ್ಚು ಮಾಡ್ತಾ ಇದೆ. ಆದರೂ ಇನ್ನೂ ಅವರು ಕೆಲವು ಸಲ ಮಕ್ಕಳಿಗೆ ಮೊಬೈಲು ಮತ್ತು ಕೆಲವು ಅಟ್ರ್ಯಾಕ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ಹೊರಗೆ ಬರಬೇಕು, ಮತ್ತು ದೂರಕ್ಕೆ ನಾವು ನಮ್ಮ ಕಾಲದಲ್ಲಿ ಹೋಗ್ಬೇಕು ಕಾಲೇಜಿಗೆಲ್ಲ. ಈಗ ಮಡಿಕೇರಿಯಲ್ಲೇ ಎಲ್ಲ ಇದೆ, ವಿಶ್ವವಿದ್ಯಾಲಯನೇ ಇದೆ ಕೊಡಗಿನಲ್ಲಿ, ಮತ್ತು ಒಳ್ಳೆ ಮೆಡಿಕಲ್ ಕಾಲೇಜ್ ಇದೆ, ಡೆಂಟಲ್ ಇದೆ ವಿರಾಜಪೇಟೆಯಲ್ಲಿ. ಹಾಗೆ ನಮಗೆ ಅಂಥ ಅಪರ್ಚುನಿಟಿ ಇರಲಿಲ್ಲ. ಕೆಲವೇ ಹೈಸ್ಕೂಲ್ಗಳು 1965-70 ಕಾಲೇಜು, ಒಂದೇ ಕಾಲೇಜು ಮಡಿಕೇರಿಗೆ ಕೊಡಗಿಗೆ, ಆಮೇಲೆ ಗೋಣಿಗೊಪ್ಪ ಕಾಲೇಜು. ಹಾಗೆ ಈಗ ಎಷ್ಟು ಬೇಕಾದಷ್ಟಿವೆ. ಆ ಥರ ಮಕ್ಕಳಿಗೆ ನಮಗೆ ಅಪರ್ಚುನಿಟೀಸ್ ಭಾಳ ಕಡಿಮೆ ಇದ್ದವು, ಕಷ್ಟಪಟ್ಟು ಮುಂದೆ ಬರಬೇಕು. ಈಗೆಲ್ಲ ಸರಳವಾಗಿ ಈ ನಾವು KG ಮಕ್ಕಳು ನೋಡ್ತೀವಿ, ಮನೆ ಮುಂದೆನೇ ಕಾರ್ ಬರ್ತದೆ, ಹೋಗ್ತಾರೆ ಬರ್ತಾರೆ, ಅಪ್ಪ ಅಮ್ಮ ಪುಸ್ತಕ ಹಿಡ್ಕೊಂಡು ನಿಂತಿರ್ತಾರೆ, ಅಪ್ಪ ಅಮ್ಮ ಎಲ್ಲ ಅಂದ್ರೆ ತಾತ ನಿಂತಿರ್ತಾರೆ. ಆ ಥರ ಸೀನ್ಗಳು ಇರಲಿಲ್ಲ. ನಾವು ಈಗ ಸ್ಕೂಲಲ್ಲಿ ಆಗಲಿ ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ ಓದಿ ನಮ್ಮ ಪೇರೆಂಟ್ಸ್ಗೆ ಗೊತ್ತಿರಲಿಲ್ಲ. ಈಗ ಎಲ್ಲರಿಗೂ ಗೊತ್ತಿ, 1 ಮಾರ್ಕ್ ಕಡಿಮೆ ಆದರೆ ಎಲ್ಲ ಹೋಗ್ತಾರೆ ಸ್ಕೂಲಿಗೆ. ಆ ಥರ ಈಗ
1: ಮಾರ್ಕ್ಸ್ ಒಂದು ಅಂಕಿ ಕಡಿಮೆ ಆದರೂ
0: ಎಲ್ಲರೂ ಹೋಗ್ತಾರೆ. ಒಂದು ಮಗುವಿಗೆ ಹೊಡೆದ್ರೆ ಎಲ್ಲರೂ ಬರ್ತಾರೆ.
1: ನಿಮಗೆ ಹೇಗಿತ್ತು ಸರ್?
0: ನಾನು ನಮಗೆ ಭಾಳ ಪೆಟ್ಟು ಬಿದ್ದಿದೆ ಮೇಡಮ್,
1: ಪೆಟ್ಟು ಬಿದ್ದಿದೆ
0: ಬಿದ್ದಿದೆ ಲೇಟಾಗಿ ಬಂದಿದ್ದಕ್ಕೆ. ಅದು ಸಿಂಗ್ ಸರ್ ಮತ್ತೆ ಅಂಥ ಕಾರಣಕ್ಕೆ ಇಲ್ಲ, ಎಲ್ಲರ ಜೊತೆನೆ ಸಿಕ್ಕಿದ್ದು ಚಿಕ್ಕ ಚಿಕ್ಕದು.
1: ಯಾವಾಗ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಿತ್ತು?
0: 1970 ಮೇಡಮ್,
1: 1970
0: ಜುಲೈ 1 ಶಾಂತಳಿ ಹೈಸ್ಕೂಲ್. ಇದು ಮ್ಯಾಥ್ಸ್ ಟೀಚರ್.
1: ನೀವು ಏನಾಗಬೇಕು ಅಂತ ಕನಸು ಕಂಡಿದ್ರಿ?
0: ಒಂದು ಮಿಲಿಟ್ರಿಗೆ ಹೋಗ್ಬೇಕು ಅಂತ ಫಸ್ಟ್ ಸೆಲೆಕ್ಟ್ ಆಗಿದ್ದೆ ಮಡಿಕೇರಿಯಲ್ಲಿ. ಅಚ್ಚೆ ಮಾಸ್ಟರ್ ಇರಬೇಕು. ಅವರು ಒರಿಜಿನಲ್ TC ಕೊಡಲಿಲ್ಲ, ನಿನ್ನ ಹೊಟ್ಟೆ ಹೊಡೆದಾಗ್ತೀನಿ ನೋಡು, ನೀನು NDA ಮಾಡು PUC. NDA ಅಂದರೆ ಏನು ಫುಲ್ ಫಾರ್ಮ್ ಗೊತ್ತಿರಲಿಲ್ಲ ಆಗ 9th ನನಗೆ. ಆಗ ಮತ್ತು PUC ಬಂದಾಗ ಎಲ್ಲ ಡಾಕ್ಟ್ರು ಇಂಜಿನಿಯರಿಂಗ್ ಬಗ್ಗೆ ಮಾತಾಡು, ನಾನು ಸ್ವಲ್ಪ ಸಮರ್ಥನೆ ಮಾಡಿದೆ. ಆದರೆ ಆ ನೋವಿದೆ, ಅದು ನೆಕ್ಸ್ಟ್ ನಂದು ಟೀಚಿಂಗ್ ಇತ್ತು ಲೈಫಲ್ಲಿ ಟೀಚಿಂಗ್. ಇವತ್ತು ಕೂಡ ನೀವು ಆಕಾಶವಾಣಿಯಲ್ಲಿ ಜನರಲ್ ಬಗ್ಗೆ ಮಾತಾಡಿ ಕೇಳಿ ಒಂಥರ ಗೂಸ್ ಬಂಪ್ಸ್ಗೆ ಏನಂತಾರೆ, ಅದು ಅಂತೂ ಒಂಥರ ಸ್ಪಿರಿಟು. ನಾವು ಸಹ ಹಾಗೆ ಮಾಡಬೇಕಿತ್ತು. ಅಂದರೆ ಈ ಕೊಡಗಿನ ವಾತಾವರಣ ಆಗಿದೆ ಮೇಡಮ್, ಎಲ್ರಿಗೂ ಒಂದು ಸೈನ್ಯಕ್ಕೆ ಸೇರಬೇಕು ಅಂತ ಇದೆ. ನಮ್ಮ ಮಗನು ಸೇರಿದ್ದ, ಮತ್ತು ಅವನು ಇಂಜಿನಿಯರಿಂಗಲ್ಲಿ ಅಮೆರಿಕಾ ಹೋದಾಗ ತುಂಬ ಬರೆದಿದ್ರು ಅವರು. ನಾನು ಸೇರಬೇಕಿತ್ತು ಹೋದ ಅಂತ ಹೇಳಿ ಬರೆದೆ, ಏನಲ್ಲ ಆಯಿತು. ಬಟ್ ನನಗೆ ನೋವಿದೆ, ನಾನು ಸೇರಿಲ್ಲ ಅಂತ.
1: ಸೇರಿಲ್ಲ ಅಂತ. ಅಮ್ಮನ ಕನಸು ಏನಿತ್ತು, ಅಪ್ಪನ ಕನಸು ಏನಿತ್ತು?
0: ಅಮ್ಮನ ಕನಸು PCM ಮಾಡು ಅಂತ. ಏನು PCM ಅಂತ ಗೊತ್ತಿಲ್ಲ, ಅಮ್ಮನಿಗೆ ಭಾಳ ಇಷ್ಟ ಇತ್ತು ಸೈನ್ಸ್. ಸೈನ್ಸ್ ಮಾಡು ಓದು ಅಂತ.
1: ಅಮ್ಮ ಓದಿದ್ರ?
0: ಅಮ್ಮ 7th class ಅಷ್ಟೇ. ಅಪ್ಪ SSLC, ಅಪ್ಪ ರಾಯಲ್ ಇಂಡಿಯನ್ ನೇವಿಯಲ್ಲಿ ಇದ್ರು.
1: ಅಮ್ಮ ಹೇಳಿದ ಕಿವಿ ಮಾತು ನಿಮಗೆ?
0: ಹಾಂ, ಓದಬೇಕು ಚೆನ್ನಾಗಿ. ಆಮೇಲೆ ಸಪೋರ್ಟ್ ಮಾಡ್ತಿದ್ರು ಊಟದಲ್ಲಿ ತಿಂಡಿಲಿ. ಹೊಡೆದ ಜ್ಞಾಪಕಿಲ್ಲ, ಅಪ್ಪ ಹೊಡೆತಿದ್ರು, ಒದ್ದಿದ್ರು. ಏನು ನನಗೆ ಇನ್ನೂ ಅಳು ಬರ್ತದೆ ಅವ್ರನ್ನೆಲ್ಲ ಜ್ಞಾಪಕ. ಆಗ ಸರಿಯಾಗಿ ಯೋಚನೆ ಮಾಡಿ ಇನ್ನೊಂದು ಮೇಲಕ್ಕೆ ಬರ್ಬೋದು.
1: ತಂದೆಗೆ ಎಷ್ಟು ಮಕ್ಕಳು ಸರ್?
0: ಅವ್ರಿಗೆ 4 ಮಕ್ಕಳು, 5 ಇತ್ತು, ಒಂದು ತೀರಿ ಹೋದರು. ಅದು ಒಂದು ದುರಂತ. ಮಡಿಕೇರಿಯಲ್ಲಿ ಡಿಫ್ತೀರಿಯಾಕ್ಕೆ ಟ್ರೀಟ್ಮೆಂಟ್ ಮೈಸೂರಿಗೆ ಹೋಗಬೇಕಿತ್ತು. ಆಗ ನಮ್ಮ ಅಪ್ಪನ ಹತ್ರ ಮೈಸೂರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ದುಡ್ಡಿತ್ತಿಲ್ಲ. ತೀರಿ ಹೋದ್ಲು ವಾಣಿ ಅಂತ. ಆಕೆ ಒಳ್ಳೆ ವಾಯ್ಸು, ಮತ್ತು ಮಡಿಕೇರಿಯಾಗ ಗೆರೆ ಇರುವ ನೋಟ್ಬುಕ್ ಸಿಕ್ತಿತ್ತು, ಅದರಲ್ಲಿ ನನಗೆ ಕಳಿಸಿ. ನಾನು
1: ತಂಗಿ
0: ಒಂದು ತಂಗಿ, ಇನ್ನೊಂದು ತಂಗಿ ಕಾಲೇಜಲ್ಲಿ ಲೈಬ್ರರಿ ಅಸಿಸ್ಟೆಂಟ್ ಆಗಿ ರಿಟೈರ್ ಆದರು, ಇನ್ನೊಬ್ಳು ಪ್ರಿನ್ಸಿಪಲ್ ಆಗಿ ರಿಟೈರ್ ಆದರು ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ, ಯೂನಿವರ್ಸಿಟಿ ಅಲ್ಲ, ಹೆಣ್ಮಕ್ಳ ಕಾಲೇಜ್ ಇರಬೇಕದು. ಅವರು ಕರಿತಾ ಇದ್ದಾರೆ ಹೀಗೆ ಬಂದು ಅಂತ. ಸೊ ಅವರು ಇನ್ನೊಬ್ಳು ಬ್ಯಾಂಕಲ್ಲಿ ಆಫೀಸರ್ ಆಗಿ ರಿಟೈರ್.
1: ಬೆಂಗಳೂರು ಹೆಸರುಗಳೇನು ಸರ್?
0: ವಾಣಿ ಅಂತ ತೀರಿ ಹೋದವರು. ಇನ್ನು ಇಂದಿರಾ ಅಂತ, ಈಗ ಕಾಲೇಜಲ್ಲಿ ಲೈಬ್ರರಿ ಕೆಲಸ ಮಾಡಿದವರು.

0: ಭಾಗೀರಥಿ ಅಂತ ಕಾಲೇಜ್ ಪ್ರಿನ್ಸಿಪಲ್ ಆದವಳು, ಆಮೇಲೆ ಗೌರವ್ ಅಂತ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡಿದೆ. ಈಗ ರಿಟೈರ್ಡ್, ಎಲ್ಲ ರಿಟೈರ್ಡ್.
1: ಒಬ್ಬನೇ ಮಗ?
0: ಒಬ್ಬನೇ ಮಗ.

ಶ್ರೋತೃಗಳೇ, ಒಂದು ಮಾಹಿತಿ ನಿಮಗಾಗಿ. 2013 ಡಿಸೆಂಬರ್ 16 ಕೇಂದ್ರೀಯ ವಿದ್ಯಾಲಯ ಸಂಗಾತನ್ KVS ಸ್ವರ್ಣ ಜಯಂತಿ ಸಮಾರೋಹದಲ್ಲಿ, ಅಂದರೆ KVS ಗೋಲ್ಡನ್ ಜುಬಿಲಿ ಸೆಲೆಬ್ರೇಷನ್ಸ್ನಲ್ಲಿ ಇವರಿಗೆ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ದಿಸ್ ಮೊಮೆಂಟೋ ಈಸ್ ಪ್ರೆಸೆಂಟೆಡ್ ಟು ಯು ಆನ್ ದಿ ಅಕೇಶನ್ ಆಫ್ KVS ಗೋಲ್ಡನ್ ಜುಬಿಲಿ ಸೆಲೆಬ್ರೇಷನ್ಸ್ ಇನ್ ಅಪ್ರಿಸಿಯೇಷನ್ ಆಫ್ ಯುವರ್ ಅನ್ಪ್ಯಾರಲೆಲ್ಡ್ ಕಮಿಟ್ಮೆಂಟ್, ಡೆಡಿಕೇಶನ್ ಆ್ಯಂಡ್ ಮೆರಿಟೋರಿಯಸ್ ಸರ್ವಿಸ್ ಟುವರ್ಡ್ಸ್ ದಿ ಗ್ಲೋರಿಯಸ್ ಗ್ರೋತ್ ಆಫ್ KVS ಅಂತ ಇವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಗಿದೆ. ಹಾಗೆಯೇ 2014-17 ಇಂಟರ್ನ್ಯಾಷನಲ್ ಸ್ಕೂಲ್ ಅವಾರ್ಡ್ 2014-2017, ದಿಸ್ ಇಸ್ ಟು ಸರ್ಟಿಫೈ ದಟ್ ಪ್ರೊಫೆಸರ್ ಮೇದಪ್ಪ PA KVG ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಂಗಳೂರು ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಫಾರ್ ಲೀಡಿಂಗ್ ದಿ ಇಂಟಿಗ್ರೇಷನ್ ಆಫ್ ಇಂಟರ್ನ್ಯಾಷನಲ್ ಲರ್ನಿಂಗ್ ಇನ್ ದಿ ಸ್ಕೂಲ್. ಇದು ಒಂದು ಪ್ರಶಂಸನಾ ಪತ್ರ. ಹಾಗೆಯೇ ಕೇಂದ್ರ ಸಚಿವೆ ಶ್ರೀಮತಿ ಸ್ಮೃತಿ ಜುಬಿನ್ ಇರಾನಿ ಅವರಿಂದ ಒಂದು ಪ್ರಮಾಣ ಪತ್ರವೂ ಕೂಡ ದೊರೆತಿದೆ. ಯಾವುದಕ್ಕಾಗಿ ಅಂದರೆ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ವಿದ್ಯಾಭ್ಯಾಸ ಮಟ್ಟವನ್ನು ಉನ್ನತ ಸ್ಥಾನಕ್ಕೇರಿಸಿದ ಫಲವಾಗಿ ಕೇಂದ್ರ ಸಚಿವೆ ಶ್ರೀಮತಿ ಸ್ಮೃತಿ ಜುಬಿನ್ ಇರಾನಿ ಅವರಿಂದ ಒಂದು ಪ್ರಶಸ್ತಿ ದೊರೆತಿದೆ. ಪ್ರಶಂಸನಾ ಪತ್ರದಲ್ಲಿದೆ, ಡೇಟೆಡ್ 11th July 2015. ಇಟ್ ಈಸ್ ಇಂಡೀಡ್ ಡಿಯರ್ PA ಮೇದಪ್ಪ, ಇಟ್ ಈಸ್ ಇಂಡೀಡ್ ಎ ಗ್ಲೋರಿಫೈಯಿಂಗ್ ಮೊಮೆಂಟ್ ಫಾರ್ ಮೀ ಟು ಕಂಗ್ರ್ಯಾಚುಲೇಟ್ ಯು ಫಾರ್ ದಿ ಕಮಾಂಡಬಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬೈ ದಿ ಸ್ಟೂಡೆಂಟ್ಸ್ ಆಫ್ ಯುವರ್ ಸ್ಕೂಲ್ ಇನ್ ಬೋರ್ಡ್ಸ್ ಎಕ್ಸಾಮಿನೇಷನ್ 2015. ಇಟ್ ಈಸ್ ಯುವರ್ ಲೀಡರ್ಶಿಪ್ ಅಂಡ್ ಮ್ಯಾನೇಜರಿಯಲ್ ಸ್ಕಿಲ್ ವಿಚ್ ಹ್ಯಾವ್ ಟೇಕನ್ ಯುವರ್ ಸ್ಕೂಲ್ ಟು ಗ್ರೇಟ್ ಹೈಟ್ಸ್ ಅಂಡ್ ಇನ್ಶ್ಯೂರ್ಡ್ ಯುವರ್ ಸ್ಟೂಡೆಂಟ್ಸ್.

0: stellar performance. I am sure that your exceptional guidance will continue to ensure similar performance of your school in the years to come. With regards, yours sincerely, ಸ್ಮೃತಿ ಜುಬಿನ್ ಇರಾನಿ. ಈ ಒಂದು ಪ್ರಶಂಸನಾ ಪತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರವನ್ನ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಗೌರವಿಸುತ್ತಿದ್ರು ಶ್ರೀಯುತ ಪ್ರೊಫೆಸರ್ ಪಿ ಎ ಮೇದಪ್ಪ ಅವರು. ಅಂದರೆ ವಿದ್ಯಾರ್ಥಿಗಳಿಗೆ ಕಲಿಸುವಂಥದ್ದನ್ನ ಕಷ್ಟಪಟ್ಟು ಶ್ರಮವಹಿಸಿ ಕಲಿಸುತ್ತಿದ್ದುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಬನ್ನಿ ಅವರ ಮುಂದುವರೆದ ಮಾತುಗಳನ್ನ ಕೇಳೋಣ. ಸರಿ, ಈಗ ಶಿಕ್ಷಣ ಕ್ಷೇತ್ರದಲ್ಲಿ ನೀವು 48 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ. ಪ್ರಪ್ರಥಮ ಬಾರಿಗೆ ಟೀಚಿಂಗ್ ಸೈಡ್ ಹೋದಾಗ ನಿಮ್ಗೇನ್ ಅನ್ನಿಸ್ತಾ ಇತ್ತು? ಮಿಲಿಟರಿಗೆ ಹೋಗ್ಲಿಲ್ಲ ಅಂತ ಒಂದು ನೋವು, ಜೊತೆಯಲ್ಲಿ ಎರಡನೇ ಆಪ್ಷನ್ ನಾನು ಅಲ್ಲಿ ಟೀಚಿಂಗ್ ಸಬ್ಜೆಕ್ಟ್ ಬಂದೆ, ಅಂದ್ರೆ ಟೀಚಿಂಗ್ ಫೀಲ್ಡ್ ಬಂದೆ ಅಂತ ಅಂದಾಗ ನಿಮ್ಗೆ ಆ ಕ್ಷಣದಲ್ಲಿ ಏನ್ ಅನ್ನಿಸ್ತಾ ಇತ್ತು?
1: ಚಂದ ಪ್ರಶ್ನೆ ಮೇಡಮ್. ಅಲ್ಲಿ ಇನ್ಫ್ಯಾಕ್ಟ್ ನಾನು ಬಂದಾಗ ನಾನು ಬೇರೆ ಬೇರೆಗೆ ಅಪ್ಲೈ ಮಾಡಿದೆ. ಆ ಪೋಸ್ಟ್ಗೆಲ್ಲ ದುಡ್ಡು ಬೇಕಿತ್ತು, ದುಡ್ಡು ಇರಲಿಲ್ಲ, ಅದಕ್ಕೆ ಕೆಲಸಕ್ಕೆ ಹೋಗಿದ್ದು. ಆಗ ಏನಾಯಿತು, ಆ ಮಕ್ಕಳ ಪ್ರೀತಿ, ಶಾಂತಳಿ ಮಕ್ಕಳ ಪ್ರೀತಿ ನೋಡಿ ಜೀವನ ಪೂರ್ತಿ ಟೀಚಿಂಗೇ ಆಗಬೇಕು ಅಂತ ಇತ್ತು ಟೀಚಿಂಗ್. ಮತ್ತೆ ಸಿದ್ದಾಪುರಕ್ಕೆ ಬಂದೆ, ಅವರು ಎಂಥ ಪ್ರೀತಿ ಮೇಡಮ್, ಇವತ್ತು ಕರೀತಾರೆ. ಎಷ್ಟು ವರ್ಷ ಆಯಿತು ಅಲ್ಲಿ ಬಿಟ್ಟು. ನಾನು ಮನೆ ಮನೆಗೆ ಹೋಗಿದ್ದೆ, ಸಂಭ್ರಮ ಸನ್ಮಾನ ಮಾಡಿದರು. ಬೇಡ ದಮ್ಮೆ ಬೇಡ, ನಾನು ಎಷ್ಟೋ ವರ್ಷ ಆಯಿತು, ಆಗ ಒಳ್ಳೆ ಟೀಚರ್ ಕೂಡ ಆಗಿರಲಿಲ್ಲ. ಏನು ಇವನ ಬೆಸ್ಟ್ ಟೀಚರ್ ನಮಗೆ ಅಂತ ಈಗಲೂ ಫೋನ್ ಮಾಡ್ತಾರೆ ಕೆಲವರೆಲ್ಲ, ಮನೆಗೆ ಬರ್ತಾರೆ ರಾತ್ರಿ, ಅಲ್ಲಿ ಬಿಡಲಿಕ್ಕೆ ಕಾಂಪಿಟೇಷನ್, ನಾನು ಬಿಡ್ತೀನಿ ಅವ್ರನ್ನ, ನಾನು ಬಿಡ್ತೀನಿ ಅಂತ ಮನೆಗೆ. ಅಂಥ ಮಕ್ಕಳು ಕೊಡಗಿನಲ್ಲಿ ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ ಮೇಡಮ್.

0: ಕೇಳಿದ್ರಲ್ಲ ಶ್ರೋತೃಗಳೇ, ವ್ಯಕ್ತಿ ವಿಶೇಷ ಕಾರ್ಯಕ್ರಮದ ಅತಿಥಿ ಪ್ರೊಫೆಸರ್ ಪಿ ಎ ಮೇದಪ್ಪ ಅವರ ಮಾತುಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮೂಡಿಸಬೇಕು ಅಂತ ಅಂದ್ರೆ ಅಮೂಲ್ಯವಾದದನ್ನ ವೈಯಕ್ತಿಕವಾಗಿ ಕಳೆದುಕೊಳ್ಳುವಂತಹ ಸಂದರ್ಭವೇ ಹೆಚ್ಚು. ಶಿಕ್ಷಕರೊಬ್ಬರು ಮಿಲಿಟರಿ ಕ್ಷೇತ್ರಕ್ಕೆ ಹೋಗುವುದನ್ನ ತಡೆದು ಶಿಕ್ಷಣ ಕ್ಷೇತ್ರದಲ್ಲಿ ನೀನು ಸಾಧನೆಯನ್ನ ಮಾಡ್ತೀಯಾ ಅಂತ ಆಶೀರ್ವದಿಸಿ ಕಳುಹಿಸಿದ್ದೇ ಇಂದಿನ ಶಿಕ್ಷಣದ ಮಹತ್ವವನ್ನ ವಿವರಿಸಲು ಸಾಧ್ಯವಾಯಿತು. ಆದಾಗ್ಯೂ ಕೂಡ ಮೇದಪ್ಪ ಅವರಿಗೆ ಒಂದು ನೋವಿದ್ದೇ ಇದೆಯಂತೆ. ಜೊತೆಗೆ ಶಿಕ್ಷಕರಾಗಿ ಕೆಲಸ ಮಾಡಿದ್ದು ತೃಪ್ತಿಯನ್ನ ತಂದಿದೆಯಂತೆ. ಇವರ ಮುಂದುವರೆದ ಮಾತುಗಳನ್ನ ಮುಂದಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಆಲಿಸೋಣ. ಕಾರ್ಯಕ್ರಮವನ್ನ ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ.
1: ಇದುವರೆಗೆ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು.
0: ಇದುವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ 48 ವರ್ಷಗಳ ಕಾಲ ಸತತವಾಗಿ ಶಿಕ್ಷಕರಾಗಿ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಆಲಿಸಿದಿರಿ. ಪ್ರಸ್ತುತಿ ಯಂಶಕುಂತಲ.
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
0: ಸಲ್ಲಿಸಿದಂತಹ
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ಶತ್ರುಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

0: ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಮ್ಮ ನೆಚ್ಚಿನ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮತ್ತೆ ಕೇತಾಡ, ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ನೋಡೋಣ ಅಲ್ಲ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ತಿಮ್ಮಪ್ಪ ಅವರು ಹೇಗಿದ್ದೀರಾ ತಿಮ್ಮಪ್ಪ ಅವರೇ?
1: ಚೆನ್ನಾಗಿದ್ದೇನೆ ಮೇಡಮ್, ನಿಮ್ಮಲ್ಲಿ ಮಾತಾಡಿದ್ರೆ ತುಂಬಾ ಸಮಯ ಆಯ್ತು. ನಾನು
0: ಹೌದಾ? ಈಗ ನೋಡಿ, ಕರೆ ಸಿಕ್ಬಿಡ್ತಲ್ಲ.
1: ಹೌದು, ಬಾರಿ ಖುಷಿ ಆಯ್ತು ಮೇಡಮ್.
0: ನಮಗೂ ಸಹ ಅಷ್ಟೇ ಸಂತೋಷ ಆಯ್ತು. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಲ್ಲ.
1: ನಿಮಗೆ ಮುಂಚಿತವಾಗಿ ಹೇಳ್ತಾ ಇದ್ದೇನೆ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್.
0: ನಿಮಗೂ ಸಹ ಎಲ್ಲರಿಗೂ ಅಲ್ಲ.
1: ಹೌದು ಮೇಡಮ್.
0: ನೀವೀಗ ಒಂದು ವ್ಯಕ್ತಿ ವಿಶೇಷ ಕಾರ್ಯಕ್ರಮ ಕೇಳಿದ್ರಲ್ಲ.
1: ಕೇಳಲಿಲ್ಲ ಮೇಡಮ್, ನಾನು ಈಗ ಬಂದದ್ದೆ, ನಾನು ಹೊರಗೆ ಹೋಗಿದ್ದೆ.
0: ಆ ಮೇದಪ್ಪ ಸರ್ ಅವ್ರದ್ದು ಪಳಂಗಂಡ ನೋಡಿ, 48 ವರ್ಷಗಳ ಕಾಲ ಶಿಕ್ಷಣ ಸಂಸ್ಥೆಯಲ್ಲಿ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದು ತುಂಬಾ ಸುದೀರ್ಘವಾದದ್ದು ಅಲ್ವಾ?
1: ಹೌದು ಮೇಡಮ್.
0: ಅದರ ಮುಂದುವರೆದ ಭಾಗವನ್ನಾದ್ರೂ ಕೇಳಿ.
1: ಕೇಳ್ತೇನೆ ಮೇಡಮ್. ನನಗೆ ಅಂದ್ರೆ ನಾನು ಹೊರಗೆ ಕೆಲಸಕ್ಕೆ ಹೋಗ್ತೇನೆ ಅಲ್ಲ, ಬರುವಾಗ ಅವರ ಕಾರ್ಯಕ್ರಮ ಮುಗಿದಿರುತ್ತದೆ.
0: ಹೌದು,
1: ಮನೆಯಲ್ಲೇ ಇದ್ರೆ ಕೇಳ್ಬಹುದು. ಹೌದು ಮೇಡಮ್,
0: ತೊಂದ್ರೆ ಇಲ್ಲ, ನೆಕ್ಸ್ಟ್ ಕೇಳಿ.
1: ನಿಮಗೆ
0: ಒಂದು ಪ್ರಶ್ನೆಯನ್ನ ಕೇಳಲ?
1: ಕೇಳಿ ಮೇಡಮ್.
0: ಸೋಮರ್ಪೇಟೆ ತಾಲೂಕಿನಲ್ಲಿರುವ ಪ್ರಸಿದ್ಧ ಕೆರೆ ಯಾವುದು? ಯಾಕೆ ಅಂದ್ರೆ ನೀವು ಹೇಳಿದ್ರಿ ಗೌರಿ ಗಣೇಶ ಅಡ್ವಾನ್ಸ್ ಅಂತ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಇದು.
1: ಹೌದು, ಇದು ಹೊನ್ನಮ್ಮನ ಕೆರೆ ಮೇಡಮ್.
0: ಸರಿಯಾದ ಉತ್ತರ. ಬಾಗಿನವನ್ನ ಹೊನ್ನಮ್ಮನ ಕೆರೆಗೆ ಅರ್ಪಿಸ್ತಾರಲ್ಲ.
1: ಹೌದು ಮೇಡಮ್, ಹೌದು.
0: ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಯಾವ ಗೀತೆ ಬೇಕಿತ್ತು?
1: ನನಗೆ ಜೀವನ ಚೈತ್ರ ಚಿತ್ರದಿಂದ ನಾದ ಮಾಯ ಈ ಲೋಕವೆಲ್ಲ ನಾದ ಮಾಯ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿದ ಸುಮಧುರ ಗೀತೆ ಮೇಡಮ್.
0: ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಆಯ್ತು ಮೇಡಮ್, ಥ್ಯಾಂಕ್ ಯು.

0: ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ನಾನು ಮರಗೋಡಿನಿಂದ ರಾಧಾ ಡಾಲಿ ಮೇಡಮ್.
0: ರಾಧಾ ಡಾಲಿ ಅವರು. ಹೇಗಿದ್ದೀರಾ ರಾಧಾ ಡಾಲಿ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ. ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಲ್ಲ?
1: ಹಾಂ, ಕೇಳ್ತಾ ಇದ್ದೀನಿ ಮೇಡಮ್.
0: ಯಾವ ಕಾರ್ಯಕ್ರಮ ನಿಮಗೆ ಇಷ್ಟ ಆಗುತ್ತೆ?
1: ಮೇಡಮ್ ನನಗೆ ವ್ಯಕ್ತಿ ವಿಶೇಷ, ಮತ್ತೆ ಚಿಂತನ, ಮತ್ತೆ ಪ್ರಗತಿ ಪಥ, ಪ್ರಚಲಿತ.
0: ನೋಡಿ ಎಷ್ಟೊಂದು ಹೆಸರುಗಳ ಪಟ ಪಟ ಹೇಳ್ತಾ ಇದ್ದೀರಾ.
1: ಪ್ರಚಲಿತ, ಮತ್ತೆ ಇವತ್ತು ಶನಿವಾರ ಮಕ್ಕಳದು ಪ್ರೋಗ್ರಾಮ್ ಆಯ್ತಲ್ಲ ಮೇಡಮ್.
0: ಹಾ, ಚಿನ್ನರ್ ಲೋಕ.

0: ನಿಮಗೆ ಇಷ್ಟ ಆಗುತ್ತೆ?
1: ಮೇಡಮ್, ನನಗೆ ವ್ಯಕ್ತಿ ವಿಶೇಷ ಮತ್ತೆ ಚಿಂತನ
0: ಹ್ಮ್
1: ಮತ್ತೆ ಪ್ರಗತಿ ಪಥ
0: ಹ್ಮ್
1: ಪ್ರಚಲಿತ
0: ಹ್ಮ್ ನೋಡಿ ಎಷ್ಟೊಂದು
1: ಮತ್ತೆ
0: ಹೆಸರುಗಳನ್ನ ಪಟ ಪಟ ಹೇಳ್ತಾ ಇದ್ದೀರಾ. ಹ್ಮ್
1: ಪ್ರಚಲಿತ ಮತ್ತೆ ಇವತ್ತು ಶನಿವಾರ ಮಕ್ಕಳ ಜೊತೆ ಪ್ರೋಗ್ರಾಮ್ ಆಯ್ತಲ್ಲ ಮೇಡಮ್,
0: ಹಾ, ಚಿನ್ನರ ಲೋಕ,
1: ಚಿನ್ನರ ಲೋಕ ಮತ್ತೆ ನೆನಪು ನೀನಾದ ಕಾವೇರಿ ಸೃಷ್ಟಿದಂಗೆ ಎಲ್ಲ ಇಷ್ಟಪಡ್ತೀನಿ ಮೇಡಮ್.
0: ಹೌದಾ, ಧನ್ಯವಾದಗಳು.
1: ನಿಮ್ದು ಎಲ್ಲ ಕಾರ್ಯಕ್ರಮ ಕೇಳ್ತೀನಿ.
0: ಖಂಡಿತ ಕೇಳಿ, ನೀವು ಕೇಳೋದ್ರಿಂದನೆ ಹೊಸ ಹೊಸ ಕಾರ್ಯಕ್ರಮಗಳು ಇನ್ನು ಬರ್ತಾ ಇದೆ ಅಲ್ವಾ.
1: ಮೇಡಮ್ ನಂದೊಂದು ಅನಿಸಿಕೆ ಮೇಡಮ್,
0: ಹೇಳಿ.
1: ಶೀರ್ಷಿಕೆ ಗೀತೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಮೇಡಮ್.
0: ಯಾವ್ದು ಹೇಳಿ?
1: ಶೀರ್ಷಿಕೆ ಗೀತೆ ಅಂತ,
0: ಶೀರ್ಷಿಕೆ ಗೀತೆ.
1: ಶೀರ್ಷಿಕೆ ಗೀತೆ
0: ಅಂದ್ರೆ ಯಾವ ರೀತಿ?
1: ಅಂದ್ರೆ ಒಂದು ಶಬ್ದ ಇರ್ತದೆ, ಆ ಶಬ್ದಕ್ಕೆ ಅನುಕರಿಸುವಂತೆ ಒಂದು ಹಾಡು ಇರ್ಬೇಕು ಮೇಡಮ್.
0: ಹೌದಾ? ನಮ್ಮ
1: ಪ್ರೀತಿ ಅಂತಿದ್ರೆ ಅದಕ್ಕೆ ಹಾಡಿನಲ್ಲಿ ಆ ಪ್ರೀತಿ ಅಂತ ಬರ್ಬೇಕು, ನೆನಪು
0: ಓ ಹಾಗೆ.
1: ಶಬ್ದಗಳು ಆತರ.
0: ನಮ್ಮ ನಿಲಯದ ಅಧಿಕಾರಿಗಳು ರೇಡಿಯೋವನ್ನ ಕೇಳ್ತಾ ಇರ್ತಾರೆ, ಅವರ ಗಮನಕ್ಕೂ ಬಂದಿರುತ್ತೆ, ಮುಂದಿನ ದಿನಗಳಲ್ಲಿ ಅದು ಬರಬಹುದು. ಒಂದು ಪ್ರಶ್ನೆಯನ್ನ ಕೇಳಲ? ಆನಂದ ಭೈರವಿ ಚಿತ್ರದಲ್ಲಿ ನಟಿಸಿದ್ದ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಯಾರು? ಆನಂದ ಭೈರವಿಲಿ ಗುರುಗಳ ಪಾತ್ರವನ್ನು ಯಾರು ಮಾಡಿದ್ದಾರೆ? ಸಿನಿಮಾ ನೋಡಿದ್ದೀರಾ?
1: ಸಿನಿಮಾ ನೋಡಿದ್ದೀನಿ. ಆನಂದ ಭೈರವಲ್ಲಿ ಶ್ರೀನಾಥ್ ಮಾಧವಿ, ಗುರುಗಳ ಪಾತ್ರದಲ್ಲಿ ದಾರ ಬೇಂದ್ರೆ.
0: ಆನಂದ ಭೈರವಲ್ಲಿ ಆಕ್ಟರ್ಗಳು ಬೇರೆ, ಗುರುಗಳ ಪಾತ್ರದಲ್ಲಿ ನಮ್ಮ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಆದಂತ ಗಿರೀಶ್ ಕಾರ್ನಾಡ್ ಅವರು. ಈಗ ನೆನಪಿಗೆ ಬಂತ?
1: ಗಿರೀಶ್ ನೆನಪಿಗೆ ಬಂತು ಮೇಡಮ್, ಗಿರೀಶ್ ಕಾರ್ನಾಡ್.
0: ನಿಮಗೆ ಯಾವ ಗೀತೆ ಬೇಕಿತ್ತು
1: ಮೇಡಮ್? ಗಣೇಶನ ಮಹಿಮೆ ಚಿತ್ರದಿಂದ ಮೇಡಮ್. ಗಣೇಶ ಮಹಿಮೆ ಅಪಾರ,
0: ಚೆನ್ನಾಗಿ ಹೇಳ್ತೀರಾ.
1: ಗಣೇಶ ಶಕ್ತಿ ಅಪಾರ, ಈ ಗೀತೆ ಮೇಡಮ್ ಕರ್ನಾಟಕ ಜನತೆಗೆ
0: ಖಂಡಿತ
1: ಮತ್ತೆ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಎಲ್ರಿಗೂ ಮೇಡಮ್,
0: ಎಲ್ಲರಿಗೋಸ್ಕರ. ಆದ್ರೆ ನೀವು ನಾಳೆ ಭಾಗವಹಿಸಿ, ಈ ಹಾಡನ್ನು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ನಾಳೆ ಭಾಗವಹಿಸಿ. 11 ಗಂಟೆಗೆ ಇದೆಯಲ್ಲ, ನಿಮಗೆ ಗೊತ್ತಾ, ಸ್ವರ ಮಾಧುರ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ಇದೆ ಅಲ್ವಾ? ಆದ್ರೂ ನೀವು ಶೀರ್ಷಿಕೆ ಗೀತೆಯನ್ನ ಒಂದು ಸಲಹೆಯನ್ನ ಕೊಟ್ಟಿದ್ದೀನಿ, ನಿಮ್ಮ ಸಲಹೆಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.

0: ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು?
1: ನಾನು ಚೇರಂಬಾಣೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗಮ್ಮಯ್ಯ.
0: ವಾಣಿ ಚಂಗಮ್ಮಯ್ಯ ಅಲ್ವಾ?
1: ಹೌದು.
0: ಎಲ್ಲ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ?
1: ಕೇಳ್ತೀನಿ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ.
0: ಸಮಯ ತುಂಬಾ ಕಡಿಮೆ ಇರೋದ್ರಿಂದ ನಿಮಗೆ ಒಂದು ಪ್ರಶ್ನೆಯನ್ನ ನೇರವಾಗಿ ಕೇಳ್ಬಿಡ್ಲಾ?
1: ಆಯ್ತಾಯ್ತು.
0: ಮಹಾಭಾರತದಲ್ಲಿ ಕೌರವ ಪಾಂಡವರ ನಡುವೆ ನಡೆದ ಯುದ್ಧವನ್ನ ಆರಂಭದಿಂದ ಅಂತ್ಯದವರೆಗೆ ದೊರೆ ಧೃತರಾಷ್ಟ್ರನಿಗೆ ವಿವರವಾಗಿ ತಿಳಿಸಿದವರು ಯಾರು?
1: ಸಂಜಯ. ಸಂಜಯ,
0: ನೋಡಿ, ಸರಿಯಾದ ಉತ್ತರ ಅಲ್ವಾ? ಅವರಿಗೆ ನೋಡಕ್ ಆಗ್ತಾ ಇರಲಿಲ್ಲ, ಅದರಿಂದ ಧೃತರಾಷ್ಟ್ರನಿಗೆ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವರ ಕಣ್ಣಾಗಿ ವಿವರನ ತಿಳಿಸ್ತಾರಲ್ವಾ? ಯಾವ ಗೀತೆ ಬೇಕಿತ್ತು?
1: ನನಗೆ ಬೆಸುಗೆ ಚಿತ್ರದಿಂದ ಬೆಸುಗೆ ಬೆಸುಗೆ ಜೀವನವೆಲ್ಲ ಸುಂದರ ಬೆಸುಗೆ ಆಗಿ.
0: ಹಾ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಹೀಗೆ ಕರೆ ಮಾಡ್ತಾ ಇರಿ.
1: ಈಗಿನ ಸಂದರ್ಶನ ಮತ್ತೆ ಮೊನ್ನೆ ಕೊಡೋಸಿರಿ ತುಂಬಾ ಚೆನ್ನಾಗಿತ್ತು ಮೇಡಮ್.
0: ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು. ಕಾನೂರು ಕೋತೂರು ಮಹಿಳಾ ಸಂಘದ ತುಂಬಾ ಖುಷಿ ಆಗಿತ್ತು.
0: ಮಹಿಳಾ ಮಂಡಳಿಯವರು ಇದನ್ನ ಕೇಳ್ತಾ ಇದ್ರೆ ನಿಜವಾಗಿ ಖುಷಿ ಆಗ್ತಾರೆ. ಬೇರೆಯವರು ಸಹ ನಾವು ಸಹ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಮುಂದೆ ಬರ್ತಾರೆ.
1: ಅವರೊಬ್ಬರು ಲತಾ ಅಂತ, ಅವರ ಅಪ್ಪನ ಹೆಸರು ನಮ್ಮ ತಂದೆ ಹೆಸರೇ ಚಂಗಮ್ಮಯ್ಯ ಅಂತ. ಅದು ನನಗೆ ಈ ನಾಡು ಕನ್ನಡ ಅಂತ ಕೊಡೋ ಭಾಷೆಯಲ್ಲಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು.
0: ಆಯ್ತು, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಕರೆ ಮಾಡಿದ್ಕೆ ಧನ್ಯವಾದ.
1: ನಾಳೆ ಟ್ರೈ ಮಾಡ್ತೀನಿ, ಸಿಕ್ಕಿದ್ರೆ ಮಾತಾಡಿ.
0: ಖಂಡಿತ ಮಾಡಿ, ಖಂಡಿತ ಮಾಡಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಈ ಗೀತೆಯೊಂದಿಗೆ ಇಂದಿನ ಚಿತ್ರಕಾವೇರಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ, ಇಂದು ರಾತ್ರಿ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಸಾಮಾನ್ಯವಾದ ಕ್ಯಾನ್ಸರ್ಗಳ ಕುರಿತ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 6:50 ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮವಿದು. ಮೊದಲಿಗೆ ಏಲಕ್ಕಿ ಬೆಳೆಯಲ್ಲಿ ಸಸಿಗಳ ತಯಾರಿಕೆ ಕ್ರಮ ಕುರಿತು ಡಾ ಹೆಚ್.ಜೆ. ಅಕ್ಷಿತ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕೃಷಿ ಮಾಹಿತಿ, ಅನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಸುದ್ದಿ ಚಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಇವರ ಪ್ರಾಯೋಜಿತ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 8:00 ಸಿರಿಗಂಧ, ವಾಟ್ಸ್ಆಪ್ ಆಧಾರಿತ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಯುವವಾಣಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿ ಅಭ್ಯಾಸ ಮಾಡುತ್ತಿರುವ ಹಾಸನದ ಸ್ಮೃತಿ ಎಸ್ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಶ್ವಿನ್ ಎಂ ದೆಲ್ವಿ ಅವರ ಸುರ್ಬಹರ್ ಕಾರ್ಯಕ್ರಮ. ಇವು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ನಾಳೆ 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ 6:10. 6:30 ಚಿಂತನ ಡಾ ಡಿಸಿ ಗೀತಾ ಅವರಿಂದ. ರೈತರಿಗೆ ಸಲಹೆ 6:35. 6:40 7:00 ಹಾಗೂ 7:15 ವಾಣಿಜ್ಯ ಪ್ರಕಟಣೆಗಳು. 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಚಿತ್ರಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಸಾಮಾನ್ಯ ಕ್ಯಾನ್ಸರ್ಗಳ ಕುರಿತ ಜಾಗೃತಿ. 9:10 ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ವಿಶೇಷ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, ಬೆಂಗಳೂರು ಕೇಂದ್ರದಿಂದ. 9:35 ನಮ್ಮ ನಿಲಯದಿಂದ ಕೊಡವಸಿರಿ, ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ. 10:05 ಯುವವಾಣಿ, ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆ ಎನ್. 10:20 ಚಿಣ್ಣರ ಲೋಕ, ಸ್ಫೂರ್ತಿ ಪ್ರತಿಭೆಗಳ ಅನಾವರಣ. ಕೊಡಗು ಜಿಲ್ಲಾ ಅಂತರ್ಶಾಲಾ ಚೆಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕುಶಾಲ್ ನಗರದ ಬಾಲ ಪ್ರತಿಭೆ ಪೆರುಚಾಯ್ ಉನ್ನತ್ ಸಾರಥ್ಯ ಪಿಇಎಸ್ನೊಂದಿಗೆ ನಡೆಸಿದ ಮಾತುಕತೆಯ ಮುಂದುವರೆದ ಹಾಗೂ ಕೊನೆಯ ಕಂತು. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಗಾನ ಭಜಾನ 10:50. 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ, ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವಿ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ, ನಿರ್ಮಾಣ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಮೊಬೈಲ್ ಫೋನ್ ಬಳಕೆಯ ಅನಾನುಕೂಲಗಳು, ಈ ಕುರಿತು ಡಾ ಅವಿನಾಶ್ ಕಾಮತ್ ಅವರೊಂದಿಗೆ ಸಂದರ್ಶನ. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಅಭಿವೃದ್ಧಿ ಕಾರ್ಯಕ್ರಮ, ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನ್ ಲೋಕೇಶ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. 1:20 ಅಮರಧ್ವನಿ ಚಿತ್ರಚಿತ್ತಾರ, ಶಂಕರ್ ಶಾನ್ಬಾಗ್ ಗಾಯಕರು ಅವರೊಂದಿಗೆ ನಡೆಸಿರುವ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಸುಬ್ರಾಯ ಸಂಪಾಜೆ. ಪ್ರಚಲಿತ 1:50. 2:40 ಬಾಳ ಬೆಳಕು, ಹಿರಿಯ ನಾಗರಿಕಾಗಿ ಇರುವ ಕಾರ್ಯಕ್ರಮ. 3:00 ಗೀತಾ ಮಾಧುರ್ಯ, ನೇರ ಫೋನ್ ಇನ್ ಕಾರ್ಯಕ್ರಮ.

ಪದಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ ಎಂ ಶಕುಂತಲಾ. ಭಾವಯಾನ ಪ್ರಸ್ತುತಿ ಶ್ರುತಿ ಎಂಎಂ. 4 ಗಂಟೆಗೆ 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 5 ಗಂಟೆಗೆ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನು ಆಧರಿಸಿದ ಹಾಗೂ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕಿವಿ ಮಾತಾಗಿರುವ ನೀತಿ ಕಥೆಗಳು. ನಿರ್ವಹಣೆ ಎಂ ಶಕುಂತಲಾ. 6:51ಕ್ಕೆ ಕೃಷಿರಂಗದಲ್ಲಿ ವಿವಿಧ ವಯೋಮಾನದವರಿಗೆ ಆಹಾರ ಕ್ರಮ ಕುರಿತು ಡಾಕ್ಟರ್ ಎಂ ಪಿ ಸುಕ್ತಿಜಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಅಡಿಕಿರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: into concrete outcomes on the global stage. Mr. Modi said resilience, innovation, cooperation and sustainability have been India's foremost priorities as chair. Guided by these priorities, India has laid special emphasis on connecting BRICS cooperation directly with the common people. The Prime Minister noted that the Global South stands in the front row of global crises, but in the back row of decision-making. On the issue of reform in the United Nations Security Council, the Prime Minister emphasized that it can no longer be postponed. Prime Minister Narendra Modi today held a series of bilateral meetings on the sidelines of the BRICS summit. He met his Ethiopian counterpart, Dr. Abiy Ahmed Ali, Malaysian counterpart, Anwar Ibrahim, and Vietnamese counterpart, Lee Minh Hung. The leaders reviewed cooperation in trade, defense and security, people-to-people ties, and also covered regional and global issues. Mr. Modi also held talks with Abu Dhabi Crown Prince Sheikh Khalid bin Mohammed bin Zayed Al Nahyan. Both sides reiterated the importance of the India-UAE Comprehensive Strategic Partnership. And with that, we end this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳ ಈಗ ರೇಡಿಯೋ ಸಮಯ 6:10:20. ಈಗ ವಾಣಿಜ್ಯ ಪ್ರಕಟಣೆಗಳು.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
4: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡೂ ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
3: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್, ಇರಿಟಿ.
9: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ರೀ, ಗೌರಿ ಹಬ್ಬಕ್ಕೆ ಏನ್ ಕೊಡಿಸ್ತೀರಾ?
12: ಶಾರದಾ ಜುವೆಲ್ಲರ್ಸ್ ನಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಮೇಲೆ ಗ್ರಾಮ್ ಗೆ ಅಪ್ ಟು 500 rupees ಆಫ್, ಡೈಮಂಡ್ಸ್ ಮೇಲೆ ಕ್ಯಾರೆಟ್ ಗೆ ಅಪ್ ಟು 10,000 rupees ಆಫ್, ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಕಿಲೋಗೆ ಅಪ್ ಟು 20,000 rupees ಆಫ್, ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ಅಪ್ ಟು 10% ಆಫ್ ಸಿಗ್ತಾ ಇದೆ.
11: ಶಾರದಾ ಜುವೆಲ್ಲರ್ಸ್, ಡಿ ದೇವರಾಜರಸ್ ರೋಡ್, ಮೈಸೂರು.
13: ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
14: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೂಕ್, ಇರಿಟ್ಟಿ.
15: The number you've dialed is currently busy. Kindly
16: ಎಷ್ಟು ಹೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
17: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್

0: ಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: Paris Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires, collection starts from 5000 onwards. Paris Prithvi Jewels, Ashoka Road, Mysore.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ರಾಜ್ಯತರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಯ್ತು, ನೇಮಕ ಆಯ್ತು, ಇಕ್ಕಾಯ್ತು. ವಿಧಾನಸೌಧತ್ತು ತಾಂಡ ಕಚೇರಿಯಲ್ಲಿ ಅಧಿಕಾರ ವಹಿಸಿಂದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಪೆರ್ಮೆರ ಶಾಸಕ ಅಜ್ಜಿಕುಟ್ಟಿರೆಯ ಸ್ಪನ್ನಣ್ಣ ಅಯ್ಯಂಗ ಪಡಂದ ಬಲ್ಯೂರ ಸ್ಥಾನತ್ರ ಜವಾಬ್ದಾರನ ಚಾರ್ತೆ ನೀಸುವ ಶಕ್ತಿ ಯುಕ್ತಿ ಬುದ್ಧಿನ ಕೊಡ್ತಿತ್ತು. ಬೌಸಲು ರಾಜಕೀಯವಾಯ್ತು, ಇನ್ನೆಚ್ಚುಕೂ ಬಲ್ಯ ಸ್ಥಾನ ಕಟ್ಟಿತು. ಕೊಡಗಕ್ಕೆ ಪೆರ್ಮೆ ಕೊಂಡ ಒಪ್ಪನೆಗೆ ತಾಯಿ ಕಾವಿರಮ್ಮೆ, ಮಾಗುರು ಇಗುತಪ್ಪ, ಗುರುಕಾರೋಣ, ದೇವಾನು ದೇವತೆಯ ಆಶೀರ್ವಾದ ಮಾಡಿತು. ಬೆನ್ನಕ್ಕೆ ಬಲವಾಯ್ತಿ ನಿಕ್ಕಡಂದು ನಲ್ಲಾಮೆ ಬಂದಿತು. ಬಿದ್ದಾಟಂಡೆಯ ತಮ್ಮಯ್ಯ ತಮ್ಮಿ ಪಿಂಜ ಕಲಿಯಂಡ ಕೌಶಿ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
6: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. US ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
7: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ

ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು, ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು, ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:19:51. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
5: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
6: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
5: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
10: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
6: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
5: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
12: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
13: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
14: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
13: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
15: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
16: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
17: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
18: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
17: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
18: ವಿಲ್ಕೋ ಗೋಲ್ಡ್, ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?

0: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಮರಗೋಡು ಶ್ರೀ ಗಣಪತಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ 31ನೇ ವರ್ಷದ ಶ್ರೀ ಗೌರಿ ಗಣೇಶೋತ್ಸವದ ಪ್ರಯುಕ್ತ ಇದೇ 14ರಂದು ಸೋಮವಾರ ಬೆಳಿಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, 10:30 ಗಂಟೆಗೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಅಪರಾಹ್ನ ವಿವಿಧ ಪೂಜಾ ಕಾರ್ಯ, ಸಂಜೆ 6 ಗಂಟೆಯಿಂದ ಅಲಂಕೃತ ಮಂಟಪದಲ್ಲಿ ಶ್ರೀ ಗಣಪತಿ ಮೂರ್ತಿ ಮೆರವಣಿಗೆ ಮತ್ತು ವಿಸರ್ಜನೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್, ಕಾಲ್ 9606048734.
3: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ರು ಕೇಳ್ತಾರೆ ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತಹ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರ್ ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್ ಕಲೆಕ್ಷನ್ ಸ್ಟಾರ್ಟ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರ್.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
0: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
4: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋ. ಈಗ ಅಫಿಷಿಯಲ್ ಆಯ್ತು, ಗೋಣಿಕುಪತ್ಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋ ಎಲ್ಲ ಇಲ್ಲಿಯೇ ಕಟ್ಟುವ. ಕೋ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ.
3: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
7: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಈಗ ನಿಮಗೆ 4x2 ಡಿಜಿಟಲ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಕೇರಳ ಕುಶಾಲನಗರ ಮೈಸೂರು ರೇಟ್ ನಲ್ಲಿ ಸಿಗಲಿದೆ ಗೋಣಿಕೊಪ್ಪಲಿನಲ್ಲಿ. ಪ್ರಾಜೆಕ್ಟ್ ಆರ್ಡರ್ ಗಳಿಗೆ ಸ್ಪೆಷಲ್ ಬೆಸ್ಟ್ ರೇಟ್. ಜಾಗ್ವಾರ್, ಪ್ಯಾರಿವೇರ್, ಸರಾ ಸ್ಯಾನಿಟರಿ ವೇರ್ ಅಂಡ್ ಬಾತ್ ಫಿಟ್ಟಿಂಗ್ ರೀಸನೇಬಲ್ ರೇಟ್ ನಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
8: ಸಿಂಚು, ರೆಡಿನಾ? ಅಮ್ಮ ಇಲ್ಲಿ.
9: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
1: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
9: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
8: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
4: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಇದೇ ತಿಂಗಳ 14ರಂದು ಸೋಮವಾರ ಅಪರಾಹ್ನ 2 ಗಂಟೆಗೆ ಪೊನ್ನಂಪೇಟೆ

0: ಕೊಡವ ಸಮಾಜ ಆವರಣದಲ್ಲಿ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಬರೆದ ಪ್ರತಿಯೊಬ್ಬ ಕೊಡವರ ಮನೆಯಲ್ಲಿ ಇರಲೇಬೇಕಾದ ಕೊಡವ ವೀರ ಜನಾಂಗದ ಅಂತರಾತ್ಮ ಹಾಗೂ ಕೊಡವ ದ ಸೋಲ್ ಅಂಡ್ ಸ್ಪಿರಿಟ್ ಆಫ್ ಎ ವಾರಿಯರ್ ರೇಸ್ ಸಂಶೋಧನಾ ಗ್ರಂಥಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ನ ಸಂಚಾಲಕ ಚೊಟ್ಟಕ್ಮಾಡ ರಾಜು ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಾಸಕ ಅಜ್ಜಿಕುಟ್ರಿ ಎಸ್ ಪೊನ್ನಣ್ಣ ಗ್ರಂಥಗಳ ಬಿಡುಗಡೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಶಾಸಕರಾದ ಮಂಡೆಪಂಡ ಸುಜಾ ಕುಶಾಲಪ್ಪ, ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ, ಕೊಡವ ಸಮಾಜ ಒಕ್ಕೂಟ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಣ್ಣ ಮಹೇಶ್ ನಾಚಯ್ಯ, ಪೊನ್ನಂಪೇಟೆ ಕೊಡವ ಸಮಾಜ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ, ಕೊಡವ ತಕ್ಕ ಎಳ್ತಗಾರ ಕೂಟದ ಅಧ್ಯಕ್ಷ ಚಟಗಡ ರವಿ ಸುಬ್ಬಯ್ಯ ಆತಿಥ್ಯ ವಹಿಸಲಿದ್ದು, ತಾವೆಲ್ಲರೂ ಭಾಗವಹಿಸಬೇಕಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಕೋರಿದೆ. ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಲು ಮೂರ್ನಾಡಿನ ಕೋಡಂಬೂರಿನಲ್ಲಿ ಪ್ರಾರಂಭಗೊಂಡಿದೆ ಶ್ರೀ ಬಾಲಾಜಿ ಇಂಜಿನಿಯರಿಂಗ್ ವರ್ಕ್ಸ್. ಮನೆಗೆ ಬೇಕಾದ ರೂಫಿಂಗ್, ಸೆಟ್ರಸ್, ಗೇಟ್, ರೇಲಿಂಗ್, ನೀರಿನ ಟ್ಯಾಂಕ್ ಸ್ಟ್ಯಾಂಡ್, ಇನ್ನಿತರ ಕಬ್ಬಿಣದ ಹಾಗೂ ಸ್ಟೀಲ್ ಕೆಲಸಗಳನ್ನು ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಿಟ್ಟಿಮಾಡ ಉಮೇಶ್ 9945066525, ಪೊನ್ನಚನ ರೋಹಿತ್ 9353098731.
1: ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026 ಸೆಪ್ಟೆಂಬರ್ 20ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ, ಮೊಬೈಲ್ ನಂಬರ್ 9008509929, ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
2: ಪಪ್ಪಾ ಥ್ಯಾಂಕ್ ಯು ಸೋ ಮಚ್, ನನ್ನ ಮದುವೆಯನ್ನು ಮೂರ್ನಾಡ್ನಲ್ಲಿರುವ ಕಾಫಿ ಕ್ಯಾಸಲ್ ಕೂರ್ಗ್ ನ ವೈಟ್ ಪೆಟಲ್ಸ್ ಹಾಲ್ ನಲ್ಲಿ ಮಾಡಿದ್ದಕ್ಕೆ. ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡಿದ್ರು.
3: ಹೌದಮ್ಮ, ಕೊಡಗ್ ನಲ್ಲಿ ಬೆಸ್ಟ್ ಫಂಕ್ಷನ್ ಹಾಲ್ ಅದು, ಅದಕ್ಕೆ ಅದನ್ನೇ ಸೆಲೆಕ್ಟ್ ಮಾಡಿದ್ದು.
2: ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನಾಪಿ, ಎಲ್ಲ ಅತ್ಯುತ್ತಮ ಫೆಸಿಲಿಟಿ ಯೊಂದಿಗೆ. ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್ ಹಾಗೂ ರೂಮ್ಸ್ ಲಭ್ಯ.
1: ಕಾಫಿ ಕ್ಯಾಸಲ್ ಕೂರ್ಗ್, ಬಲಮರಿ ರೋಡ್, ಮೂರ್ನಾಡು. ಕಾಲ್ 9900311311.
0: ತಲೆಯಲ್ಲಿ ಕೂದಲಿಲ್ಲ ಅಥವಾ ಕೂದಲು ವಿರಳವಾಗಿದೆ ಎಂಬ ಚಿಂತೆಯೇ ಗೋಣಿಕೊಪ್ಪದಲ್ಲಿ ಶುಭಾರಂಭಗೊಂಡಿದೆ ಕಾವೇರಿ ಹೇರ್ ಫಿಕ್ಸಿಂಗ್ ಸ್ಟುಡಿಯೋ. ನಿಮಗೆ ಒಪ್ಪುವಂತಹ ನ್ಯಾಚುರಲ್ ಲುಕಿಂಗ್ ಫುಲ್ಲರ್ ಹೇರ್, ನಿಮ್ಮ ದಿನನಿತ್ಯದ ಜೀವನವನ್ನು ಯಾವುದೇ ಜಂಜಾಟಗಳಿಲ್ಲದೆ ಕಳೆಯಬಹುದು. ಹೇರ್ ವಾಶ್ ಕೂಡ ಮಾಡಬಹುದು. ಸರ್ಜರಿ ಇಲ್ಲ, ಯಾವುದೇ ಔಷಧಿ ಅವಶ್ಯಕತೆಯೂ ಇಲ್ಲ. ಭೇಟಿ ನೀಡಿ ಕಾವೇರಿ ಹೇರ್ ಫಿಕ್ಸಿಂಗ್ ಸ್ಟುಡಿಯೋ, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಲ್ 9600975909.
2: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
1: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಸೋಮರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 14ರಂದು ಸೋಮವಾರ ಬೆಳಿಗ್ಗೆ 9 ಗಂಟೆಯಿಂದ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೀ ಯದುವೀರ್ ಚಾಮರಾಜಕೃಷ್ಣದತ್ತ ಒಡೆಯರ್, ಶಾಸಕರಾದ ಡಾಕ್ಟರ್ ಮಂತರಗೌಡ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಸರ್ವರು ಪಾಲ್ಗೊಳ್ಳುವಂತೆ ಸಮಿತಿಯ ಅಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ.
5: ಅಕ್ಷರ ಸಾ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ, ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಪ್ರೀತಿಯ ಶ್ರೋತೃಗಳೇ, ನಾಳೆ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129, ಕೋಡ್ ಸಂಖ್ಯೆ 08272. ಅಕ್ಷರ ತಾ. ತಿರುಪತಿಗಿರಿವ

0: ಶ್ರೋತೃಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ?
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ.

0: ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: The number you've dialed is currently busy. Kindly try after some time. ಎಷ್ಟು ಕಾಲ್ ಮಾಡ್ತಾ ಇದ್ದೀನಿ,
4: ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಕಳೆದ ತಾರೀಕು 29ರಂದು ದೈವಾದೀನರಾದ ಮೂಲತಃ ಬಲಮುರಿ ಗ್ರಾಮದ ಮಡಿಕೇರಿ ನಿವಾಸಿ ಬಾಕಿಲನ ದಿವಂಗತ ಮುದ್ದಯ್ಯನವರ ಪತ್ನಿ ಪೂವಮ್ಮ ಭೋಜಿ ಅವರ ತಿಥಿ ಕರ್ಮಾಂತರವನ್ನು ನಾಳೆ ತಾರೀಕು 13ರ ಭಾನುವಾರ ಹಗಲು 11 ಗಂಟೆಗೆ ಮಡಿಕೇರಿ ಮೈತ್ರಿ ಹಾಲ್ನಲ್ಲಿ ನಡೆಸಲು ನಿಶ್ಚಯಿಸಿದ್ದು, ಊರಿನವರು, ನೆರೆಕರೆಯವರು, ಬಂಧು ಮಿತ್ರರು ಹಾಗೂ ಆಮಂತ್ರಣ ತಲುಪದವರು ಇದನ್ನೇ ವೈಯಕ್ತಿಕ ಆಮಂತ್ರಣವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ವಿನಂತಿಸಿದ್ದಾರೆ. ಮಗ ಸೊಸೆ ಬಾಕಿಲನ ತೇಜಾ ರೇಖ, ಮಗಳು ಅಳಿಯ ಹೊಸೋಕ್ಲು ಲತಾ ನಂದ, ಮೊಮ್ಮಕ್ಕಳು ಮತ್ತು ಕುಟುಂಬಸ್ಥರು.
7: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ,
8: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತ ಅಂದಾಗ ಆಗುವ ಒಂದು ಭಾವನೆ.

ಹೌದು, ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಯುವ ಶಕ್ತಿಗಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi सरकार की प्राथमिकता है.
1: कनेक्ट विद योर नियरेस्ट आंगनबाड़ी टुडे, बिकॉज हमारी आंगनबाड़ी है हमारी जिम्मेदारी.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ?

0: ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ವೈದ್ಯರು ಮತ್ತು ಸಿಬ್ಬಂದಿಯ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬಂದರೆ ಅವರ ವಿರುದ್ದವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 3ರಿಂದ 5 ವರ್ಷ ಸೇವೆ ಸಲ್ಲಿಸಿರುವ ವೈದ್ಯರನ್ನು ಖಾಯಂಗೊಳಿಸುವ ಬಗ್ಗೆಯೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಹಾರದ ಗುಣಮಟ್ಟ ನೋಡಿ ಸೇವಿಸಿ ಎಂದು ಸಾರ್ವಜನಿಕರಿಗೆ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ ಕಲಬೆರಕೆ ಆಹಾರಕ್ಕೆ ಸಂಬಂಧಿಸಿದಂತೆ ಹಲವು ಹಂತಗಳಲ್ಲಿ ತಪಾಸಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ರಾಜ್ಯಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಪರಿಗಣಿಸುವಂತೆ ಬೇಡಿಕೆ ಇದ್ದು, ಈ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಒಕ್ಕೂಟ ಸಲ್ಲಿಸಿರುವ ವಿವಿಧ ಬೇಡಿಕೆಗಳು ಸರ್ಕಾರದ ಗಮನದಲ್ಲಿವೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಿನ್ನೆಲೆಯಲ್ಲಿ ಶಾಲಾ ಸಮಯ ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಈ ಕುರಿತು ವಿವಿಧ ಇಲಾಖೆಗಳೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಖಾಸಗಿ ಶಾಲೆಗಳ ಆರ್ಆರ್ ನವೀಕರಣ ಹಾಗೂ ಬೆಂಗಳೂರು ನಗರದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಮನೆ ಬಾಡಿಗೆ ಭತ್ತೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರಿಗೂ ನೀಡುವಂತೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಈ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಮಾತನಾಡಿ, ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದು, ರಾಜ್ಯದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಗಣನೀಯ ಸುಧಾರಣೆ ಕಂಡುಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾರಿ ನಿರ್ದೇಶನಾಲಯಕ್ಕೆ ತಮ್ಮ ವಿರುದ್ದ ದೂರು ನೀಡಿದ ವ್ಯಕ್ತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಹಾಗೂ ತಮ್ಮ ಬೆಂಬಲಿಗರ ನಿವಾಸದಲ್ಲಿ ನಡೆಸಿದ ಇಡಿ ಶೋಧ ಕಾರ್ಯಾಚರಣೆಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದ್ದಾರೆ. ಇಡಿ ಆರೋಪಗಳು ಕೇವಲ ಶಂಕಿತ ಮತ್ತು ಆರೋಪಿತ ಅಂಶಗಳಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ನೋಟಿಸ್ ನೀಡಿದರೆ ಉತ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು, ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ

0: ವಿಚಾರ ನಡೆದಿಲ್ಲ ಎಂದು ಹೇಳಿದ್ದಾರೆ. ವಿದೇಶದಲ್ಲಿ ಹೂಡಿಕೆ ಮಾಡುವುದು ಕಾನೂನು ಬಾಹಿರವೇ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ದ ಇಡಿ ಅಧಿಕಾರಿಗಳು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ಇಡಿ ಅಧಿಕಾರಿಗಳು ಜಾರಕಿಹೊಳಿ ಅವರ ಹಣದ ಜಾಡು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ತನಿಖಾ ಸಂಸ್ಥೆಯೊಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವುದರಿಂದ ತಪ್ಪಿತಸ್ಥರೆಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಈ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ರಾಜ್ಯಾದ್ಯಂತ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭಿಯಾನದ ಭಾಗವಾಗಿ 12 ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಆಶೀರ್ವಾದ ದೀಪ ಎಂಬ ಕಾರ್ಯಕ್ರಮ ಹಾಗೂ ಭಾರತದ ಕನಸು ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಮತ್ತು ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ. ದೇಶದಲ್ಲಿ ಆಗಿರುವ ಪರಿವರ್ತನೆಯನ್ನು ತೋರಿಸಲು ನಮೋ ಸೇವಾ ಬೀದಿ ನಾಟಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ನೀರು ಪ್ರಾಯೋಗಿಕವಾಗಿ ಚಿತ್ರದುರ್ಗದ ಗೋನೂರು ಕೆರೆ ತಲುಪಿದೆ. ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೋನೂರು ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 80 ಕೆರೆಗಳನ್ನು ತುಂಬಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು 2028ರ ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಯೋಜನೆಯಡಿ ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ವ್ಯಾಪ್ತಿಯ 367 ಕೆರೆಗಳಿಗೆ ನೀರು ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣ ಹಾಗೂ ಅಭಿವೃದ್ದಿ ಕಾಮಗಾರಿಗಳಿಗೆ ಅಗತ್ಯವಿರುವ ಅನುದಾನ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಯ ವಸತಿ ಶಾಲೆಗಳ ಸುಧಾರಣೆ ಹಾಗೂ ಹೊಸ ವಸತಿ ಶಾಲೆಗಳನ್ನು ಮಂಜೂರು ಮಾಡುವ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯಲ್ಲಿ ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತ ಕುಟುಂಬಗಳ ಜಮೀನು ವ್ಯಾಜ್ಯಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಸೂಚಿಸಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ನಡೆದ ಪ್ರಜಾ ಸೇವೆ ಆಂದೋಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊತ್ತತ್ತಿ ಹೋಬಳಿಯಲ್ಲಿ 1960ಕ್ಕೂ ಹಿಂದಿನಿಂದಲೂ ಕೆಲವು ಕುಟುಂಬಗಳು ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು ಕೆಲವರ ಬಳಿ ಅಗತ್ಯ ದಾಖಲೆಗಳಿವೆ. ಇನ್ನು ಕೆಲವು ಕುಟುಂಬಗಳ ಬಳಿ ದಾಖಲೆಗಳ ಕೊರತೆ ಇರುವುದರಿಂದ ಜಮೀನು ಸಂಬಂಧಿತ ವ್ಯಾಜ್ಯಗಳು ಉಂಟಾಗಿವೆ ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ರಸ್ತೆ ಮೂಲಸೌಕರ್ಯ ಅಭಿವೃದ್ದಿಯ ನಿಟ್ಟಿನಲ್ಲಿ ಜಿಲ್ಲೆಯ ಎನ್ಎಚ್ 748A ಹೆದ್ದಾರಿಯ ಕಿಲೋಮೀಟರ್ 273.4 ರಿಂದ 331.33ರವರೆಗೆ ರಸ್ತೆ ಅಭಿವೃದ್ದಿ, ವಿಸ್ತರಣೆ ಹಾಗೂ ಸುಧಾರಣೆ ಕಾಮಗಾರಿಗೆ ಸಂಬಂಧಿಸಿದಂತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಭೂಸ್ವಾಧೀನ ಅಧಿಸೂಚನೆ ಹೊರಡಿಸಿದೆ. ಬೆಳಗಾವಿ ರಾಯಚೂರು ಹೆದ್ದಾರಿ ಕಾಮಗಾರಿ ವಿಳಂಬವಾಗಿದ್ದ ಹಿನ್ನೆಲೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ಇದೀಗ ಭೂಸ್ವಾಧೀನ ಅಧಿಸೂಚನೆ ಪ್ರಕಟವಾಗಿದ್ದು ಹೆದ್ದಾರಿ ಅಭಿವೃದ್ದಿ ಕಾಮಗಾರಿಯ ಮುಂದಿನ ಹಂತಗಳಿಗೆ ವೇಗ ದೊರೆತಿದೆ. ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ನಗರದಲ್ಲಿ ನಡೆಯುತ್ತಿರುವ ವಿವಿಧ ಸರ್ಕಾರಿ ಕಟ್ಟಡಗಳ ಕಾಮಗಾರಿಗಳನ್ನು ಇಂದು ವೀಕ್ಷಿಸಿದರು.

ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಸಚಿವರು ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಹಾಸನದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ವೀಕ್ಷಿಸಿ ಅಗತ್ಯ ಅನುದಾನ, ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 44 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಖಾಸಗಿ ಕೊಳವೆ ಬಾವಿಗಳಿಂದ ಕುಡಿಯುವ ನೀರನ್ನು ಪೂರೈಸುವ ಮೂಲಕ ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವೈ ನವೀನ್ ಭಟ್ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ

0: ನಿಷೇಧಿಸಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ.

0: ರೈತ ಬಾಂಧವರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-180-1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು
6: ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಏಲಕ್ಕಿ ಬೆಳೆಯಲ್ಲಿ ಸಸಿ ಮಡಿ ತಯಾರಿಕೆ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರೊಂದಿಗೆ ಸಂದರ್ಶನ.
3: ನಮಸ್ಕಾರ ಡಾಕ್ಟರ್ ಅಕ್ಷಿತಾ ಅವರೇ.
4: ನಮಸ್ಕಾರ.
3: ಏಲಕ್ಕಿ ಮುಖ್ಯವಾದ ಸಾಂಬಾರು ಬೆಳೆ. ನಾವು ಯಾವುದೇ ಬೆಳೆಯನ್ನ ಪ್ರಾರಂಭಿಸುವ

0: ಸೂಕ್ತವಾದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಸರಿಯಾದಂಥ ಸಸಿಗಳನ್ನು ಬಳಸಿಕೊಂಡು ತೋಟವನ್ನು ಮಾಡ್ಕೋಬೇಕಾಗತ್ತೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಏಲಕ್ಕಿನಲ್ಲಿ ಹೇಗೆ ಸಸಿಗಳನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಏಲಕ್ಕಿನಲ್ಲಿ ಯಾವ್ಯಾವ ವಿಧಾನಗಳಿಂದ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಅಂತಿದೆ?
1: ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಯಾವುದೇ ಕೃಷಿಯಲ್ಲಾದ್ರೂ ಸಹ ನಾವು ತಳಿನ ಹೇಗೆ ಆಯ್ಕೆ ಮಾಡ್ತೀವೋ ಅದೇ ತರ ಒಳ್ಳೆಯ ತರದ ಗಿಡಗಳನ್ನ ತಗೊಳ್ಳೋದು ಮುಖ್ಯ ಆಗುತ್ತೆ. ಯಾಕೆಂದ್ರೆ ಇದನ್ನೆಲ್ಲ ನಾವೇನ್ ಹೇಳ್ತೀವಿ ಅಂದ್ರೆ ಬಹುವಾರ್ಷಿಕ ಬೆಳೆಗಳು ಅಂತ ಹೇಳ್ತೀವಿ. ಒಂದ್ಸರಿ ನಾವು ತಳಿಯನ್ನಾಗ್ಲಿ ಅಥವಾ ಒಂದು ಗಿಡ ತಗೊಂಡ್ವಿ ಅಂತಂದ್ರೆ ತುಂಬಾ ವರ್ಷಗಳ ಕಾಲ ಅದು ನಮ್ಮ ಭೂಮಿಯಲ್ಲಿರುತ್ತೆ. ಹಾಗಾಗಿ ಏಲಕ್ಕಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ತುಂಬಾ ತಳಿಗಳನ್ನ ಇದಾವೆ, ಅದ್ರ ಜೊತೆಗೆ ಸಂಸ್ಥೆಯಿಂದ ಬಿಡುಗಡೆ ಆದಂತ ತಳಿಗಳು, ಅದೇ ತರ ರೈತರ ತಳಿಗಳಿದೆ. ಹೀಗೆ ಬಂದಂತ ತಳಿಗಳನ್ನ ನಾವು ಎರಡು ತರ ಅಭಿವೃದ್ಧಿ ಮಾಡಬಹುದು ಅಂದ್ರೆ ಮಾಡಬಹುದು. ಒಂದು ಸಸ್ಯ ಅಭಿವೃದ್ಧಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಕಂದುಗಳ ಮೂಲಕ ಸಕ್ಕರ್ಸ್ ಅಂತ ಹೇಳ್ತೀವಿ. ಕಂದುಗಳ ಮೂಲಕ ಸಸ್ಯ ಅಭಿವೃದ್ಧಿ ಮಾಡಿದ್ರೆ ಇನ್ನೊಂದು ಬೀಜದಿಂದನೂ ಸಹ ಮಾಡಬಹುದು. ಮತ್ತೆ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಯಾವುದೇ ಒಂದು ತಳಿ ಹೇಳ್ತೀವಿ, ಈಗ ಅಪ್ಪಂಗಲ ಒನ್ ಅಂತ ಹೇಳ್ತೀವಿ, ನೆಲ್ಲೆಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳ್ತೀವಿ, ಅದೇ ತಳಿ ನಮಗೆ ಬೇಕು ಅಂತ ಅಂದ್ರೆ ಇದರಲ್ಲಿ ನಾವು ಕಂದುಗಳನ್ನೇ ಆಯ್ಕೆ ಮಾಡ್ಕೋಬೇಕು ಸಸ್ಯ ಅಭಿವೃದ್ಧಿಗೆ. ಯಾಕೆ ಅಂತಂದ್ರೆ ಏಲಕ್ಕಿಯಲ್ಲಿ ಪರಕೀಯ ಪರಾಗಸ್ಪರ್ಶ ಅಂತ ನಾವ್ ಹೇಳ್ತೀವಿ, ಕ್ರಾಸ್ ಪಾಲಿನೇಷನ್. ಅದಾಗದ್ರಿಂದ ಬೀಜದಿಂದ ಸಸ್ಯ ಅಭಿವೃದ್ಧಿ ಮಾಡಿದ್ವಿ ಅಂತ ಅಂದ್ರೆ ಅದು ತಾಯಿ ಗಿಡ ತರನೇ ಇರಲ್ಲ, ನಾವು ಟ್ರೂ ಟು ಟೈಪ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅದೇ ತರ ಇರಲ್ಲ. ಹಾಗಾಗಿ ಕಂದುಗಳನ್ನೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ಬೀಜದಿಂದ ಮಾಡಿದ 100 ಗಿಡ ಹಾಕಿದ್ವಿ ಅಂತ ಅಂದ್ರೆ 100 ಗಿಡನು ಒಂದೇ ತರ ಇರಲ್ಲ, ಆಲ್ಮೋಸ್ಟ್ ನಾವ್ ಏನ್ ಹೇಳ್ತೀವಿ ಒಂದೊಂದು ಗಿಡನು ಬೇರೆ ತರ ಇರುತ್ತೆ, ಯಾಕೆಂದ್ರೆ ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ. ಅದೇ ಕಂದಿನಿಂದ ನಾವು 100 ಗಿಡ ಒಂದು ತಳಿದ್ ಹಾಕಿದ್ವಿ ಅಂದ್ರೆ 100 ಗಿಡನು ನಮಗೆ ಒಂದೇ ತರ ಬರುತ್ತೆ ಇದರಲ್ಲಿ.
0: ಅಂದ್ರೆ ಕಂದುಗಳಿಂದ ಸಸಿಗಳನ್ನು ತಯಾರು ಮಾಡಿಕೊಂಡ್ರೆ ಒಳ್ಳೆ ಗುಣಮಟ್ಟದ ಮತ್ತು ಏಕರೂಪದ ಸಸಿಗಳು ದೊರಕುತ್ತವೆ ಅಂತ ತಾವು ಹೇಳ್ತಾರೆ. ಹಾಗಾದ್ರೆ ಕಂದುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತೀರಿ? ಸರಿಯಾಗಿ ಸಸಿಗಳನ್ನು ತಯಾರು ಮಾಡ್ಕೋಬೇಕು ಅಂದ್ರೆ
1: ಕಂದುಗಳ ನರ್ಸರಿ ಮಾಡ್ಬೇಕಾಗುತ್ತೆ. ನಾವು ಕಂದನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದ್ರೆ, ನಾವು ಭೂಮಿಯಲ್ಲಿ ನೆಡ್ಲಿಕ್ಕೆ ಮಾಮೂಲಿ ನಾವು ಏನು ಇಳುವರಿ ಪಡೀಲಿಕ್ಕೆ ಬೆಳಿತೀವಲ್ಲ, ಅದರಲ್ಲಿ ಹೇಗೆ ಕಂದುಗಳಿರುತ್ತೋ ಅದೇ ತರದ ಕಂದುಗಳನ್ನ ನಾವು ಸಸ್ಯ ಅಭಿವೃದ್ಧಿ ಮಾಡಕ್ಕೂ ಸಹ ತಗೊಳ್ತೀವಿ. ಕಂದುಗಳ ನರ್ಸರಿ ಮಾಡ್ಲಿಕ್ಕೆ ಏನಿರ್ಬೇಕು ಅಂತ ಅಂದ್ರೆ, ಮೊದಲನೇದಾಗಿ ಅದರಲ್ಲಿ ಒಂದು ಗೆಡ್ಡೆ ಇರಬೇಕು, ಬೆಳೆದಿರುವಂತ ಕಂದಿರ್ಬೇಕು, ಉದ್ದ ಇರುತ್ತೆ. ಅದ್ರ ಜೊತೆಗೆ ಒಂದು ಸಣ್ಣ ಕಂದು ಬರ್ತಾ ಇರ್ತೀವಿ, ಪೀಪಿಂಗ್ ಶೂಟ್ ಅಂತ ಹೇಳ್ತೀವಿ ನಾವು, ಪಿಳ್ಳೆ, ಸಣ್ಣದೊಂದು ಪಿಳ್ಳೆ ಬರ್ತಾ ಇರುತ್ತೆ. ಆ ತರದನ್ನ ಫಸ್ಟ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಕಂದುಗಳ ನರ್ಸರಿನ ಯಾವಾಗ ಮಾಡಬಹುದು ಅಂತಂದ್ರೆ, ಜೂನ್ ನಿಂದ ಸೆಪ್ಟೆಂಬರ್ ತಿಂಗಳವರೆಗೂ. ಸೆಪ್ಟೆಂಬರ್ ವರೆಗೂ ಕಾಯ್ದಲ್ಲೇ ಇರೋದು ಒಳ್ಳೇದು ಒಂದೊಂದ್ಸರಿ, ಯಾಕಂದ್ರೆ ಮಳೆ ತುಂಬಾ ಕಡಿಮೆ ಆಗ್ಬಿಡ್ತು ಅಂತ ಅಂದ್ರೆ ಅದ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಸ್ವಲ್ಪ
0: ಕಷ್ಟ ಆಗುತ್ತೆ.
1: ಜೂನ್ ನಂತರ ಮಳೆ ಸ್ಟಾರ್ಟ್ ಆದ್ಮೇಲೆ ನರ್ಸರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಈಗ ನಾವ್ ಏನಂದ್ರೆ ಒಂದ್ ಜಾಗ ಆಯ್ಕೆ ಮಾಡ್ಕೊಳ್ತೀವಲ್ಲ, ಆ ಜಾಗದಲ್ಲಿ ಚೆನ್ನಾಗಿ ಸೂರ್ಯನ ಬಿಸಿಲು ಇರಬೇಕಾಗುತ್ತೆ, ಮತ್ತೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಮತ್ತೆ ಅದೇ ತರಹ ನೀರು ಬಸ್ತೋಗುವಂತ ಜಾಗ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ನೀರು ಜಾಸ್ತಿ ನಿಲ್ತು ಅಂತಂದ್ರೆ ಕೊಳೆ ರೋಗ ಬರುವಂತ ಸಾಧ್ಯತೆಗಳಿರುತ್ತೆ. ಹೀಗೆ ನಾವು ಒಂದು ಸ್ಥಳನ ಆಯ್ಕೆ ಮಾಡ್ಕೊಂಡು ಆದ ನಂತರ ಅದರಲ್ಲಿ ಏನಾದ್ರೂ ಬೇರೆ ಕಾಡ್ಗಿಡ ಅಥವಾ ಏನಾದ್ರು ಇತ್ತು ಅಂದ್ರೆ ಅದನ್ನೆಲ್ಲ ತೆಗೆದು ಭೂಮಿಯನ್ನ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ಮಾಡಾದ್ಮೇಲೆ ನಾವೇನ್ ಮಾಡ್ಬೇಕು ಅಂತಂದ್ರೆ, 1.5 ಅಡಿ ಅಗಲ ಮತ್ತೆ 1.5 ಅಡಿ ಅಷ್ಟು ಆಳ ಇರುವಂತ ಕಾಲುವೆಗಳು ಚರಂಡಿ ತರ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ಅದನ್ನ ತೆಗೆದ ನಂತರ ಅದರಲ್ಲಿ ಒಳ್ಳೆ ಮೇಲ್ ಮಣ್ಣು ಇರುತ್ತಲ್ವಾ, ಅದನ್ನ ಅದ್ರ ಜೊತೆಗೆ ಮರಳು ಮತ್ತೆ ಚೆನ್ನಾಗಿ ಕೊಳ್ತಿರುವಂತ ದನದ ಗೊಬ್ಬರನ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಕೊಟ್ಟಿಗೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡ್ಬೇಕು. ಅದ್ರ ಜೊತೆಗೆ ನಾವು ಟ್ರೈಕೋಡರ್ಮ ಬೇರೆ ಏನಾದ್ರೂ ಜೀವಾಣುಗಳು ಹಾಕದಾದ್ರೂ ಸಹ ಅದನ್ನು ಹಾಕೋಬಹುದು. ಇದಿಷ್ಟನ್ನ ಹಾಕಿ ತುಂಬಿದ ನಂತರ ನಾವೇನ್ ಮಾಡಬಹುದು ಅಂತಂದ್ರೆ, ಇದನ್ ಬೇಕಾದ್ರೆ ನಾವು ಒಂದು 4-5 ದಿನ ಅಥವಾ ಒಂದ್ ವಾರ ಹಾಗೆ ಬಿಟ್ಟರು ಬಿಡಬಹುದು, ತುಂಬಿಟ್ಟು
0: ಚೆನ್ನಾಗಿ ಅದು
1: ಹೊಂದ್ಕೊಳ್ಳುತ್ತೆ.
0: ಕುಸ್ತುಬಿಡುತ್ತೆ ಸ್ವಲ್ಪ.
1: ಅದಾದ ನಂತರ ನಾವು ಗಿಡಗಳನ್ನ ತಂದು ನಾವು ಯಾವ ತಳಿನ ಸಸ್ಯ ಅಭಿವೃದ್ಧಿ ಮಾಡ್ಬೇಕು ಅಂತ ಇದೀವೋ ಆ ತಳಿಯ ಕಂದುಗಳನ್ನ ತರಬೇಕು. ಇದಿಷ್ಟು ನಾವು ಕಂದುಗಳನ್ನ ಭೂಮಿಯಿಂದ ಕೀಳಕ್ಕೂ ಮುಂಚೆ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಏಲಕ್ಕಿನ ಒಂದ್ಸರಿ ತೆಗೆದಿದ ತಕ್ಷಣ ನೆಡ್ಬೇಕಾಗುತ್ತೆ ಗಿಡನ, ಯಾಕಂದ್ರೆ ಮಣ್ಣಿಂದ ತೆಗೆದಿರ್ತೀವಿ. ಸೊ ಅದಾದ ನಂತರ ಕಂದುಗಳನ್ನ 6 ಅಡಿ ಅಷ್ಟು ದೂರದಲ್ಲಿ ನಾವು ಆ ಚರಂಡಿಗಳನ್ನ ಮಾಡಿರ್ತೀವಿ. ಇದನ್ನ ಏನ್ ಮಾಡ್ಬೋದು ಅಂದ್ರೆ, ಆಲ್ಮೋಸ್ಟ್ 1 ಮೀಟರ್ ಅಥವಾ 3 ಅಡಿ ದೂರಕ್ಕೆ ಒಂದೊಂದು ಕಂದುಗಳನ್ನ ಚರಂಡಿಯಲ್ಲಿ ನೆಡ್ತಾ ಹೋಗ್ಬೋದು. ನಾವು ಬೇರೆ ಬೆಳೆ ಬೆಳೀಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಒಂದು 9 ಅಡಿಯಷ್ಟು ಅಥವಾ 6 ಅಡಿಯಷ್ಟು ನಾವು ಅಂತರ ಕೊಡ್ತೀವಿ. ಆದ್ರೆ ಇದೇನಂದ್ರೆ ನಾವು ಸಸ್ಯಾಭಿವೃದ್ಧಿಗೋಸ್ಕರ ಇರೋದ್ರಿಂದ ಹತ್ರದಲ್ಲಿ ಬೆಳೆದ್ರೆ ಆಯ್ತು, ಯಾಕಂದ್ರೆ ಮುಂದಿನ ವರ್ಷ ನಾವು ಅದನ್ನ ತೆಗಿಬೇಕು. 2 ಅಡಿ ಅಂತರದಲ್ಲಿ ಕಾಲುವೆಯಲ್ಲಿ ನೆಡಬಹುದು. ನಾವು ಈ ತರ ಕಾಲುವೆಗಳನ್ನ ಮಾಡಕ್ ಆಗಲ್ಲ, ಚರಂಡಿ ಮಾಡಕ್ ಆಗಿಲ್ಲ ಅಂದ್ರೂ ಸಹ ಗುಂಡಿಗಳನ್ನ ತೆಗಿಬಹುದು. 1.5-1.5 ಅಡಿಯಷ್ಟು ಆಳ ಇರುವಂತ ಗುಂಡಿಗಳನ್ನ ತೆಗೆದು ಅದರಲ್ಲೂ ಸಹ 1 ಮೀಟರ್ 1 ಮೀಟರ್ ಅಥವಾ 3 ಅಡಿ 3 ಅಡಿ ತೆಗೆದ್ಬಿಟ್ಟು ಗುಂಡಿಗಳನ್ನ, ಅದಕ್ಕೂ ಸಹ ನಾವು ಮಣ್ಣು ಮರಳು ಗೊಬ್ಬರ ಎಲ್ಲ ಹಾಕಿ ಅದರಲ್ಲೂ ಸಹ ಈ ಕಂದುಗಳನ್ನ ನೆಡಬಹುದು.
0: ಒಂದೊಂದೇ
1: ಕಂದ ನೆಟ್ಟರೆ ಆಯ್ತು, ಅದರಲ್ಲಿ ಒಂದು ಒಂದೊಂದ್ಸರಿ 2 ನೆಟ್ಟರು ಪರವಾಗಿಲ್ಲ ನಮ್ಗೆ, ಅದರಿಂದ ಗಿಡಗಳು ಬರುತ್ತೆ, 1 ಅಥವಾ 2 ಕಂದುಗಳನ್ನ ನೆಡಬಹುದು. ಅದಾದ ನಂತರ ನಾವೇನ್ ಮಾಡ್ಬೇಕು, ಚೆನ್ನಾಗಿ ಸ್ವಲ್ಪ ನೆರಳು ಇರಬೇಕಾಗುತ್ತೆ. ಈಗ ಹೊಸದಾಗಿ ನಾಟಿ ಮಾಡಿರ್ತೀವಲ್ವಾ, ಒಂದ್ ಛತ್ರಿ ಎಷ್ಟಾದ್ರೂ ನೆರಳು ಇರಬೇಕು ಅಂತ ಹೇಳ್ತೀವಿ ನಾವು. ಏಲಕ್ಕಿಯಲ್ಲಿ ತುಂಬಾ ಓಪನ್ ಆಯ್ತು ಅಂತ ಅಂದ್ರೆ ಅದು ಬಿಸಿಲಿಗೆ ಒಣಗೋಗೋದು ಆ ತರ ಎಲ್ಲ ಆಗುತ್ತೆ. ಅದಾದ್ಮೇಲೆ ಒಂದ್ 15 ದಿನಕ್ಕೊಂದ್ಸರಿ ಅಥವಾ 2 ದಿನ 3 ದಿನ ನೋಡ್ಕೊಂಡು ನೀರ್ ಹಾಕ್ತಾನೆ ಇರ್ಬೇಕು. ಒಂದ್ 15 ದಿನ ಅದ್ರ ಬಗ್ಗೆ ತುಂಬಾನೇ ಕೇರ್ ಮಾಡ್ಬೇಕಾಗುತ್ತೆ.

0: ಅದಾದ ನಂತರ ನಾವು ನಾಟಿ ಮಾಡಿದ 2 ತಿಂಗಳು ಆದ್ಮೇಲೆ 48 ಗ್ರಾಮು ಸಾರಜನಕ, 48 ಗ್ರಾಮಷ್ಟು ರಂಜಕ, 96 ಗ್ರಾಮಷ್ಟು ಪೊಟ್ಯಾಶ್, ಇಷ್ಟು ರಸಗೊಬ್ಬರನ 2-3 ವಿಭಾಗದಲ್ಲಿ ಕೊಡ್ಬೋದು. ಅಂದ್ರೆ ಒಂದೇ ಸರಿ ಅಷ್ಟನ್ನು ಕೊಡೋದು ಬೇಡ, 2 ತಿಂಗಳು ಆದ ನಂತರ ಕೊಡ್ತಾ ಹೋಗ್ಬೋದು. ಇಲ್ಲಾಂದ್ರೆ ಇನ್ನೂ ಒಂದು ಮಾಡ್ಬೋದು, 1-1.5 ತಿಂಗಳು ಆದ್ಮೇಲೆ ಅದ್ರದ್ದು ಬೇರೆ ಹಿಡ್ಕೊಂಡಿರುತ್ತೆ. ಹಿಡ್ಕೊಂಡ ನಂತರ ಏನ್ ಮಾಡ್ಬೋದು ಅಂತಂದ್ರೆ 50-90 ಅಂತ ಬರುತ್ತೆ, ಸುಜಲ ಸುಫಲ ಆ ತರ ಬರುತ್ತಲ್ವಾ, ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ. ಅದನ್ನು ಸ್ವಲ್ಪ ಸ್ವಲ್ಪ ಗಿಡಗಳಿಗೆ ಕೊಡ್ತಾ ಹೋದ್ರೆ ಆಯ್ತು. ಯಾವಾಗ ಯಾವಾಗ ನೀರು ಕೊಡ್ತೀವಲ್ವ, ಆ ಟೈಮಲ್ಲಿ ತಿಂಗಳಿಗೆ ಒಂದ್ಸರಿ ಕೊಟ್ರೆ 10 ತಿಂಗಳಲ್ಲಿ ಮುಂದಿನ ವರ್ಷ ನಾಟಿ ಮಾಡುವಂತ ಸಮಯ ಬರೋಷ್ಟರಲ್ಲಿ ನಾವು ಒಂದು ಗಿಡದಿಂದ ಸರಾಸರಿ 15-20 ನೆಡುವ ಕಂದುಗಳನ್ನ ಪಡಿಬಹುದು. ಅದರಿಂದ ಈ ತರ ಮಾಡೋದ್ರಿಂದ ಅದು ಮೇನ್ ಏನಾಗುತ್ತೆ ಅಂತಂದ್ರೆ, ಏಲಕ್ಕಿಯಲ್ಲಿ ನಾವು ಎಷ್ಟು ಅದಕ್ಕೆ ಇನ್ಪುಟ್ಸ್ ಕೊಡ್ತೀವಿ, ಗೊಬ್ಬರ ಆಗ್ಲಿ ನೀರು ಕೊಡ್ತೀವಿ, ಅಷ್ಟು ಅದು ಸ್ಪಂದಿಸುತ್ತೆ. ಸೊ ಹಾಗಾಗಿ ನಾವು ಗೊಬ್ಬರ ಚೆನ್ನಾಗಿ ಕೊಟ್ಕೊಂಡು 1 ತಿಂಗಳಿಗೆ ಒಂದ್ಸರಿ ನೀರು ಹಾಕ್ತಾ ಹೋದ್ರೆ ನಮಗೆ ಅಷ್ಟು ಕಂದುಗಳು ಸಿಗುತ್ತೆ.
1: ಅಂದ್ರೆ ಈಗ ಕಂದುಗಳನ್ನ ನಾವು ತೆಗಿತೀವಲ್ಲ ತಾಯಿ ಗಿಡದಿಂದ, ಆ ತಾಯಿ ಗಿಡಗಳನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗತ್ತೆ.
0: ಇದರಲ್ಲಿ ಏನಾಗುತ್ತೆ ಅಂದ್ರೆ, ತಾಯಿ ಗಿಡ ಒಂದು ನೆಟ್ಟಿರ್ತೀವಲ್ವಾ, ಅದು ಮುಂದಿನ ವರ್ಷ ಬರೋಷ್ಟರಲ್ಲಿ ಆ ಗಿಡ ಹೋಗುತ್ತೆ. ಅದು ಅದರಿಂದ ನಮಗೆ ಕಂದುಗಳು ಬಂದಿರುತ್ತೆ. ಅದರಲ್ಲಿ ನಾವು ಆಯ್ಕೆ ಮಾಡುವಾಗ್ಲೂ ನೆಕ್ಸ್ಟ್ ಬೆಳಿಲಿಕ್ಕೆ ಆಯ್ಕೆ ಮಾಡ್ಕೊಳ್ತೀವಲ್ಲ, ಅದರಲ್ಲಿ ಗಿಡನ ಹೇಗೆ ಸೆಪರೇಟ್ ಮಾಡ್ಬೇಕು ಅಂತಂದ್ರೆ, ಅದರಲ್ಲಿ ಒಂದು ಬೆಳೆದಿರುವಂತ ಕಂದಿರುತ್ತೆ, ಅದ್ರ ಜೊತೆಗೆ ಒಂದು ಸಣ್ಣ ಕಂದು ಬರುತ್ತೆ. ಇದೇನಾಗಿರುತ್ತೆ ಅಂದ್ರೆ, ಬೆಳೆದಿರೋ ಕಂದು 8-9 ತಿಂಗಳಷ್ಟು ಬೆಳೆದಿರುತ್ತೆ ಅದು, ಯಾಕಂದ್ರೆ ನಾವು ನೆಟ್ಟಲ್ಲಿಂದ ಅಷ್ಟು ದಿನ ತಗೊಂಡಿರುತ್ತೆ ಅದು. ಅದಾದ ನಂತರ ಹೊಸ ಚಿಗುರು ಬರುತ್ತೆ, ಹೊಸ ಅದು
1: ಅದನ್ನ ಆಯ್ಕೆ ಮಾಡ್ಕೊಂಡು
0: ಆತರ ನಾವು ಯಾವಾಗ ಆಯ್ಕೆ ಮಾಡ್ಬೇಕಾದ್ರು ಬರೀ ಒಂದೇ ಗಿಡ ಇರಬಾರ್ದು, ಅದ್ರ ಜೊತೆಗೆ 1 ಅಥವಾ 2 ಸಣ್ಣ ಗಿಡಗಳ ಪಕ್ಕದಲ್ಲಿ ಇರ್ಬೇಕು. ಅದೇನೆ ನಮಗೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಗೋದು.
1: ಅಂದ್ರೆ ಆ ತಾಯಿ ಗಿಡದ ಇಳುವರಿನೂ ಏನಾದ್ರೂ ನೋಡ್ಬೇಕಾಗತ್ತೆ.
0: ನಾವು ಆಲ್ರೆಡಿ ತಳಿಗಳನ್ನ ಸೆಲೆಕ್ಟ್ ಮಾಡಿರ್ತೀವಿ, ನಾವು ಇದೇ ತಳಿ ಬೇಕು ಅಂತ ಹೇಳಿ ಹಾಕಿರ್ತೀವಿ. ಈಗ ಅಪ್ಪಂಗಲವನ್ನ ಅಂತ ತಗೊಂಡ್ವಿ ಅಂದ್ರೆ, ನಮಗೆ 900 ಕೆಜಿ ಅಷ್ಟು ಒಂದು ಹೆಕ್ಟೇರಿಗೆ ಸಿಗ್ತಿದೆ ಅಂತಂದ್ರೆ, ನಾವು ಅದರಿಂದ ಸಸ್ಯಾಭಿವೃದ್ಧಿ ಮಾಡಿದ್ವಿ ಅಂತಂದ್ರೆ ನಮಗೆ ಅದೇ ತಳಿ ಬರುತ್ತೆ, ಅದೇ ತಳಿನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ದಂಗೆ ಆಗುತ್ತೆ.
1: ಈಗ ಕಂದುಗಳನ್ನ ನಾವು ನೆಟ್ಕೊಂಡು ಉಪಚಾರ ಕೊಟ್ಟು ಎಷ್ಟು ತಿಂಗಳವರೆಗೂ ಆ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ?
0: 10-12 ತಿಂಗಳಲ್ಲಿ ನಾವು ಆ ಗಿಡನ ಅಲ್ಲಿಂದ ತೆಗಿಬೇಕು, ತೆಗೆದು ಪ್ಲಾಂಟಿಂಗ್ ಮಾಡ್ಬೇಕಂತ ಮುಖ್ಯ ಜಮೀನಿಗೆ ನೆಡ್ಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ ಅಂದ್ರೆ, 1 ವರ್ಷ ಕಳೀತು ಅಂತಂದ್ರೆ ಮುಂದಿನ ಸೀಸನ್ ಬರೋಷ್ಟರಲ್ಲಿ ಅದರಿಂದ ಕೊತ್ತ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. 1 ವರ್ಷ ಅಷ್ಟೇ, ನಾವು 1 ವರ್ಷದಲ್ಲಿ ಅದನ್ನ ತೆಗೆದು ಬಿಡ್ಬೇಕು. ಅದರಿಂದ 12 ತಿಂಗಳಲ್ಲಿ ತೆಗಿಬೇಕು, ಇಲ್ಲಾಂದ್ರೆ ಅಲ್ಲೇ ಇಳುವರಿ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಷ್ಟು ಹತ್ರದಲ್ಲಿದ್ದು ಇಳುವರಿ ಸ್ಟಾರ್ಟ್ ಆದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಮತ್ತೆ ಒಂದೊಂದ್ಸರಿ ರೋಗ ಜಾಸ್ತಿ ಮಳೆ ಆಯ್ತು ಅಂತ ಅಂದ್ರೆ ರೈಸೋಮ್ ರೋಟ್ ಆತರ ಬರೋಂತ ಸಮಸ್ಯೆಗಳು ಇರುತ್ತೆ. ಎಲ್ಲಾದ್ರೂ ನೀರ್ ಸರಿಯಾಗಿ ಡ್ರೈನೇಜ್ ಆಗ್ಲಿಲ್ಲ ಅಂತ ಅಂದ್ರೆ,
1: ಅಂದ್ರೆ ಕನಿಷ್ಠ ಒಂದು 2 ಮೀಟರ್ ಆದ್ರೂ ಅಂತರ ಕೊಡಬೇಕಾಗುತ್ತೆ ಮುಖ್ಯ
0: ಜಮೀನಲ್ಲಿ. 2 ಮೀಟರ್ ಇಲ್ಲ 3 ಮೀಟರ್ ಕೊಟ್ಟರು ಕೊಡಬಹುದು. ಅದ್ರಲ್ಲಿ ತುಂಬಾ ದೊಡ್ಡದಾಗಿ ಈ ಒಳುಕ ಟೈಪ್ಸ್ ಅಂತೆಲ್ಲ ಬರುತ್ತೆ, ನಾವೇನ್ ನೆಲ್ಯಾಣಿ ಹೇಳಿದ್ವಲ್ಲ, ಅದರಲ್ಲಿ ಸ್ವಲ್ಪ ಎತ್ತರ ಬೆಳೆಯುತ್ತೆ ಗಿಡಗಳು, ಆಗ 3 ಮೀಟರ್ ಅಷ್ಟು ಕೊಡಬೇಕಾಗುತ್ತೆ.
1: ಈ ರೀತಿ ನಾವು ಮಾಡುವಾಗ ಈ ಕೀಟ ರೋಗಗಳ ಹಾವಳಿ ಏನಾದ್ರೂ ಕಂಡು ಬರುತ್ತಾ?
0: ಇದರಲ್ಲಿ ಮೇನ್ ಆಗಿ ನಮಗೆ ಕಂದು ಕೊರೆಯುವ ಹುಳ ಕಾಣಿಸುತ್ತೆ, ಅದಕ್ಕೆ ನಾವು ಒಂದು ಕ್ವೀನ್ ಆಲ್ಫಾಸ್ ಆತರ ಸ್ಪ್ರೇ ಕೊಟ್ಕೋಬಹುದು ನೋಡಿ. ಮತ್ತೆ ಮೇನ್ ಆಗಿ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ, ನಾನು ಯಾಕೆ ಜೂನ್ ಇಂದ ಸೆಪ್ಟೆಂಬರ್ ಒಳಗೆ ನೆಡಿ ಅಂತ ಹೇಳಿದೆ ಅಂತಂದ್ರೆ, ಮಳೆಗಾಲದಲ್ಲಿ ನೆಟ್ಟರೆ ಒಂದು ಎಸ್ಟಾಬ್ಲಿಷ್ಮೆಂಟ್, ಅದ್ರ ಜೊತೆಗೆ ಇದಕ್ಕೊಂದು ಶೂಟ್ ಫ್ಲೈ ಅಂತ ಒಂದು ಕೀಟ ಬರುತ್ತೆ, ಅದು ತುಂಬಾನೇ ಡ್ಯಾಮೇಜ್
1: ಮಾಡ್ಬಿಡುತ್ತೆ.
0: ಸುಳಿ ಹೊಸ ಸುಳಿ ಏನ್ ಬರ್ತಿರುತ್ತೋ ಅದನ್ನೆಲ್ಲದನ್ನು ಡ್ಯಾಮೇಜ್ ಮಾಡುತ್ತೆ. ಅಲ್ಲಿ ಅದೊಂಥರ ಸುಟ್ಟೋದಂಗೆ ಕಾಣಿಸ್ತಾ ಇರುತ್ತೆ ನಮಗೆ, ಬತ್ತಿ ಹೋದಂಗೆ ಹೇಳಿದ್ರೆ ಅದು ಬಂದ್ಬಿಡುತ್ತೆ ಹೊಸದಾಗಿ ಬರ್ತಿರುವಂತ ಕಂದುಗಳು. ಸೊ ಅದಕ್ಕೂ ಸಹ ನಾವು ಒಂದು ಕ್ವೀನ್ ಆಲ್ಫಾಸ್ನ ಸ್ಪ್ರೇ ಮಾಡ್ಬೇಕಾಗುತ್ತೆ. 2 ml 1 ಲೀಟರ್ ನೀರಿಗೆ ಅಂದ್ರೆ 400 ml 200 ಲೀಟರ್ ನೀರಲ್ಲಿ ಹಾಕಿ ಒಂದು ಸ್ಪ್ರೇ ಕೊಡ್ಬೇಕಾಗುತ್ತೆ. ಇದು ಯಾವಾಗ ಕಾಣಿಸುತ್ತೆ ಈ ಹುಳ ಅಂತಂದ್ರೆ, ಮಳೆ ನಿಂತಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಮಳೆಗಾಲದಲ್ಲಿ ನೆಟ್ವಿ ಅಂತಂದ್ರೆ, ಮಳೆ ಇದ್ದಾಗ ಈಗ ಹಾವಳಿ ಕಾಣಿಸಲ್ಲ ಈ ಕೀಟದ್ದು, ಹಾಗಾಗಿ 3 ತಿಂಗಳ ಗ್ರೋತ್ ಬಂದ್ಬಿಟ್ಟಿರುತ್ತೆ. ಈಗ ಜೂನ್ ಅಲ್ಲಿ ನೆಟ್ವಿ ಅಂತಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಒಂದಷ್ಟು ಕಂದುಗಳು ಬಂದಿರುತ್ತೆ, ಹಾಗಾಗಿ ಅಷ್ಟು ಪ್ರಾಬ್ಲಮ್ ಆಗಲ್ಲ. ನಾವು ಸೆಪ್ಟೆಂಬರ್ ಅಲ್ಲಿ ನೆಟ್ವಿ ಅಂದ್ರೆ ನಾವು ಸರಿಯಾಗಿ ನೀರು ಕೊಡ್ಲಿಲ್ಲ, ನಮ್ ಕೈಯಲ್ಲಿ ಕೊಡಕ್ ಆಗ್ಲಿಲ್ಲ ನೀರು ಅಂತಂದ್ರೆ ಅದು ಎಸ್ಟಾಬ್ಲಿಷ್ ಆಗಲ್ಲ ಗಿಡಗಳು, ಮತ್ತೆ ಅದ್ರ ಜೊತೆಗೆ ಈ ಕೀಟದ ಹಾವಳಿನೂ ಸ್ಟಾರ್ಟ್ ಆಗ್ಬಿಡುತ್ತೆ.
1: ಅಂದ್ರೆ ನಾವು ಜೂನ್ ಅಲ್ಲಿ ನೆಟ್ಕೊಂಡು ಸೆಪ್ಟೆಂಬರ್ ಅಷ್ಟೊತ್ತಿಗೆ ಬಲ್ತು ಬಿಟ್ಟಿರುತ್ತೆ ಸುಳಿ, ಅವಾಗ ಇದು ಅಷ್ಟು ತೊಂದರೆ ಕೊಡಕ್ ಆಗಲ್ಲ.
0: ಒಂದೊಂದು ಕೊಡಿಯುತ್ತೆ, ಆಲ್ರೆಡಿ ನಮ್ಮ ಹತ್ರ ಗಿಡಗಳು ದೊಡ್ಡದ್ ಬೆಳೆದಿರುತ್ತಲ್ವಾ, ಹಾಗಾಗಿ ಅದ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಅಷ್ಟು ಪ್ರಾಬ್ಲಮ್ ಆಗಲ್ಲ ನಮಗೆ. ಚಿಕ್ಕದ್ ಬರ್ತಿರೋದಕ್ಕೆ ಮಾತ್ರ ಅದು ಸುಳಿ ಏನು ಕೀಟ ಬರುತ್ತಲ್ಲ ಅದು ಹೊಡಿಯುತ್ತೆ ಅಷ್ಟೇ.
1: ಮತ್ತೆ ಏನು ಅಂತ ಸಮಸ್ಯೆಗಳು ಕಂಡು ಬರೋಲ್ಲ.
0: ಇನ್ನು ಥ್ರಿಪ್ಸ್ ಎಲ್ಲ ಹೋದ್ರೆ ಅದು ಎಲ್ಲಿ ನಾವು ಇಳುವರಿ ಕಾಣುತ್ತಲ್ಲ ಅಲ್ಲಿಗೆ ಕೀಟಗಳ
1: ನರ್ಸರಿಯಲ್ಲಿ
0: ಅಷ್ಟೊಂದಾಗಿ ಕಾಣಿಸಲ್ಲ. ಏನಾದ್ರೂ ಕೊಳೆ ರೋಗ ಆತರ ಏನಾದ್ರೂ ಕಾಣಿಸ್ತು ಅಂತಂದ್ರೆ ಅದಕ್ಕೆ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕಾಗುತ್ತೆ.
1: ಸಸ್ಯ ಹೇನುಗಳು ಅಂತೀವಲ್ಲ ಈ ಕೆಲವೊಂದು ಈ ಕಟ್ಟೆ ರೋಗ
0: ಕಟ್ಟೆ ರೋಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಮೇನ್ ಆಗಿ ತಾಯಿ ಗಿಡ ಆಯ್ಕೆ ಮಾಡ್ಕೊಳ್ತೀವಲ್ಲ ಅವಾಗ್ಲೇ ನೋಡ್ಬೇಕಾಗುತ್ತೆ ಕಟ್ಟೆದೇನಾದ್ರು ರೋಗದ ಲಕ್ಷಣಗಳಿತ್ತು ಅಂತಂದ್ರೆ,
1: ಗಿಡಗಳಲ್ಲಿ ಏನಾದ್ರು ಸಸ್ಯ ಹೇನುಗಳು ಇದ್ರೂ
0: ಹೌದು ಅದು ಒಂದ್ರಿಂದ ಒಂದು ಹರಡುತ್ತೆ. ಹಾಗಾಗಿ ಕಟ್ಟೆ ರೋಗ ಇಲ್ದಲೆ ಇರೋಂತ ಜಮೀನಿಂದ ಒಳ್ಳೆ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ತಾಯಿ ಗಿಡನ, ಅದರಿಂದನೇ ಸಸ್ಯ ಅಭಿವೃದ್ಧಿ ಮಾಡ್ಬೇಕು.
1: ಮತ್ತೆ ಈ ಬೇರ್ ತಿನ್ನುವಂತ ಹುಳದ ಏನಾದ್ರೂ ಕಾಟ ಬರುತ್ತೆ?
0: ಬೇರ್ ತಿನ್ನುವಂತದ್ದು ಅಷ್ಟೊಂದೇನಿಲ್ಲ, ಇದರಲ್ಲಿ
1: ಬರಲ್ಲ. ಅಂದ್ರೆ ನಾವು ಸಾವಯವ ಗೊಬ್ಬರ ಕೊಡುವಾಗ ಸರಿಯಾದ

0: ಗೊಬ್ಬರ
1: ಹಾಂ
0: ಕೊಡಬೇಕಾಗತ್ತೆ.
1: ಹೌದು, ಕಾಂಡ ಕೊರಕ ಬರುತ್ತೆ, ಮತ್ತೆ ಇನ್ನೊಂದು ಶೂಟ್ ಫ್ಲೈ ಅಂತ ಹೇಳಿದ್ನಲ್ಲ ಅದೆರಡು ಬರುತ್ತೆ ಮುಖ್ಯವಾಗಿ.
0: ಅಂತ ಏನು ಸಮಸ್ಯೆಗಳು ಉಳಿದಂತೆ ಕಂಡು
1: ಅಷ್ಟಾಗಿ ಏನು ಕಾಣಲ್ಲ. ಮೇಯ್ನ್ ಆಗಿ ನಾವು ಅದೇ ನೀರು ಮತ್ತೆ ಗೊಬ್ಬರ ನೋಡಿಕೊಂಡ್ರೆ 10 ತಿಂಗಳಲ್ಲಿ ಒಳ್ಳೆ.
0: ಅಂದ್ರೆ ಮಳೆಗಾಲದಲ್ಲಿ ನಾವು ಇವುಗಳನ್ನ ಬೆಳ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಚೆನ್ನಾಗಿ ಬಸ್ತೋಗ ಸ್ಥಳನ ಆಯ್ಕೆ ಮಾಡ್ಕೋಬೇಕು,
1: ಹೌದು
0: ಅದು ಬಹಳ ಮುಖ್ಯ ಆಗುತ್ತೆ.
1: ಹೌದು,
0: ಅಂದ್ರೆ ಇವನ್ನ ತೆಗಿತೀವಲ್ಲ ಸಸಿ ಮಡಿಯಿಂದ,
1: ಹೌದು,
0: ಅವಾಗ ಏನು ಎಚ್ಚರಿಕೆ ವಹಿಸಬೇಕಾಗತ್ತೆ?
1: ಅಂದ್ರೆ ಹೊಸ ಗಿಡ ಬರ್ತಾ ಇರುತ್ತಲ್ಲ ಸಣ್ಣ ಇದು, ಅದಕ್ಕೆ ಏಟ್ ಆಗಬಾರ್ದು ಅಷ್ಟೇ. ಮೇಯ್ನ್ ಆಗಿ ಅಂದ್ರೆ ಪೂರ್ತಿ ಗಿಡನೇ ನಾವು ಎತ್ತುತ್ತೀವಿ ಅಲ್ಲಿಂದ, 10ರಿಂದ 15 ಕಂದಿತ್ತು ಅಥವಾ 20 ಕಂದಿತ್ತು ಅಂದ್ರೆ ಪೂರ್ತಿ ಗಿಡನೇ ಅಲ್ಲಿಂದ ಏಳಿಸ್ತೀವಿ, ಆ ಭೂಮಿಯಿಂದ ತೆಗಿತೀವಿ. ತೆಗೆದು ಅದಾದ ನಂತರ ಒಂದೊಂದೇ ಗಿಡನ ಅದನ್ನ ಸೆಪರೇಟ್ ಮಾಡ್ತೀವಿ. ಸೊ ಹಾಗಾಗಿ ಹಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಹೊಸ ಗಿಡಕ್ಕೆ ಏಟ್ ಆಗಬಾರ್ದು. ಏಟ್ ಆಯ್ತು ಅಂದ್ರೆ ಮತ್ತೆ ಅಲ್ಲಿಂದ ಗಿಡ ಬರೋದು ಕಷ್ಟ ಆಗುತ್ತೆ ಅಷ್ಟೇ. ಅದಷ್ಟು ನೋಡ್ಕೊಂಡ್ರೆ ಆಯ್ತು. ಮತ್ತೆ ಇನ್ನೊಂದು, ಯಾರು ಬೆಳಿಬೇಕು ಅಂತಿರ್ತಾರೆ, ಈಗ ನಾವು ನರ್ಸರಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಿದೀವಿ ಅಂದ್ರೂ ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ, ಗಿಡ ತಗೊಂಡೋಗೋಕು ಮುಂಚೆ ನೀವು ಗುಂಡಿ ಮಾಡಿ ರೆಡಿ ಮಾಡಿಟ್ಟು ಬನ್ನಿ ಅಂತ ಹೇಳ್ಬೇಕು, ಎಲ್ಲ ಮಾಡಿಟ್ಟು ಬನ್ನಿ ಅಂತ. ಯಾಕೆಂದ್ರೆ ಅವ್ರು ತಗೊಂಡೋಗಿ ಅಲ್ಲಿ ಗಿಡ ಒಂದೆರಡು ದಿನ ಇಟ್ಟು ನೆಡಕ್ಕಾಗಲ್ಲ, ಯಾಕೆಂದ್ರೆ ಏಲಕ್ಕಿ ನಾವು ಮಣ್ಣಿಂದ ಕಿತ್ಕೊಡೋದ್ರಿಂದ ಕಂದು ಗಿಡನ ಹೋಗಿದ ತಕ್ಷಣ ಅದನ್ನ ನೆಟ್ಟರೆ ಒಳ್ಳೇದು. ಹಂಗಾಗಿ ಅದಷ್ಟು ನೋಡ್ಕೋಬೇಕಾಗುತ್ತೆ ಅದ್ರಲ್ಲಿ.
0: ಅಂದ್ರೆ ಸಾಧಾರಣವಾಗಿ ಒಂದು 6ರಿಂದ 9 ಮೀಟರ್ ಅಂತರ ಕೊಡಬೇಕಾಗುತ್ತೆ ಮುಖ್ಯ ಜಮೀನಲ್ಲಿ.
1: ಮುಖ್ಯ ಜಮೀನಲ್ಲಿ ಅಷ್ಟು ಕೊಡ್ಬೇಕಾಗುತ್ತೆ.
0: ಅಂದ್ರೆ ಗುಂಡಿಗಳನ್ನ ಎಷ್ಟು ಉದ್ದಾಗಲ ಆಳ ತೆಗಿಬೇಕಾಗುತ್ತೆ?
1: ಒಂದೂವರೆ ಅಡಿ ಎಷ್ಟು ತೆಗೆದ್ರೆ ಸಾಕು ಅದ್ರಲ್ಲಿ.
0: ಅಲ್ಲೂ ಕೂಡ ನಾವು
1: ಮೇಲ್ಮಣ್ಣು
0: ಕೊಟ್ಟಿಗೆ ಗೊಬ್ಬರ ಮರಳು ಹಾಕಬೇಕ?
1: ಮರಳು ಬೇಡ, ಅಲ್ಲೇನು ಬೇಕಾಗ
0: ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಸಾಕು,
1: ಹಾಕಿದ್ರೆ ಸಾಕು ಅಷ್ಟೇ.
0: ಅಲ್ಲಿ ನೆಟ್ಟು ಆಮೇಲೆ ನೀರನ್ನು ಕೊಡಬೇಕಾಗತ್ತೆ.
1: ನೀರು ಕೊಡ್ಬೇಕಾಗುತ್ತೆ. ಏನಂತಂದ್ರೆ ನೀರು ನಾವು ಜೂನ್ ಅಲ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ನೀರಿಂದ ಮಳೆ ಬರ್ತಾ ಇರುತ್ತೆ. ನಾವೀಗ ನರ್ಸರಿ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡುವಾಗ್ಲೂ ಅದನ್ನೊಂದು ಗಮನವಹಿಸ್ಬೇಕು. ಅವ್ರಿಗೆ ಹೇಳ್ಬೇಕು ನಾವು ಜೂನ್ ಇಂದ ಸೆಪ್ಟೆಂಬರ್ ಒಳಗೇನೆ ಗಿಡ ಕೊಡೋದು, ಅದಾದ ನಂತರ ಕೊಡಲ್ಲ, ಯಾಕಂದ್ರೆ ಮಳೆನೇ ಇರಲ್ಲ ಅಲ್ವಾ. ಒಂದು ನಾವು ಕಿತ್ತೇನೋ ಕೊಡ್ತೀವಿ, ಅವ್ರು ತಗೊಂಡೋಗಿ ನೆಡೋದು ಕಷ್ಟ, ಅದ್ರ ಜೊತೆಗೆ ನಮ್ಮ ಭೂಮಿಯಲ್ಲಿ ನಾವು ಮತ್ತೆ ನೆಡ್ಬೇಕು ಕಿತ್ತಿರೋ ಜಾಗದಲ್ಲಿ ಅಂದ್ರೂ ಕಷ್ಟನೇ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಮಳೆಗಾಲದಲ್ಲೇ ನಾವು ಗಿಡಗಳನ್ನ ಕೊಡ್ಬೇಕು. ಅದು
0: ಮತ್ತೆ ಈ ನೆರಳು ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ.
1: ಹೌದು, ನೆರಳಿರ್ಬೇಕು ಅದ್ರಲ್ಲಿ. ತುಂಬಾ ಓಪನ್ ಆಯ್ತು ಅಂತ ಅಂದ್ರೆ ಸ್ವಲ್ಪ ಕಷ್ಟ. ನೆರಳಿಲ್ಲ ಅಂತ ಅಂದ್ರೆ ಎಲೆ ಚುಕ್ಕೆ ರೋಗ ಆತರ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
0: ಮತ್ತೆ ಇಳಿಜಾರು ಪ್ರದೇಶದಲ್ಲಿ ನೆಡುವಾಗ ಸ್ವಲ್ಪ ಏನು ಸಮಪಾತಳಿ ಅಡ್ಡವಾಗಿ ನೆಡಬೇಕಾಗುತ್ತೆ. ಇಳಿಜಾರಿಗೆ ಅಡ್ಡಲಾಗಿದೆ, ಇಲ್ಲಾಂದ್ರೆ ಮಣ್ಣಿನ ಕೊಚ್ಚಣೆ ಆಗ. ಮತ್ತೆ ಕೆಲವು ಸಸ್ಯಗಳು ಇಂಥವೇನಾದ್ರೂ ಬೆಳೆಸಬಹುದಾ, ಏನಾದ್ರೂ ಮಣ್ಣಿನ ಕೊಚ್ಚಣೆ ಆಗದಂತೆ ನೋಡ್ಕೊಳ್ಳೋಕೆ ಅಂತ?
1: ಅಷ್ಟೊಂದಾಗಿ ನಮ್ಗೇನು ಕಾಣಿಸಲ್ಲ, ಅಂದ್ರೆ
0: ತುಂಬಾ ಇಳಿಜಾರಿನಲ್ಲಿ ಬೆಳೆದ ಕಷ್ಟ.
1: ಸ್ವಲ್ಪ ಕಷ್ಟನೇ ಅದರಲ್ಲಿ. ತುಂಬಾ ಇಳಿಜಾರಿದ್ರೆ, ನಾವು ಮೊದಲೆಲ್ಲ ನೋಡ್ತಿದ್ದಂತ ಜಾಗಗಳಲ್ಲಿ ಇಳಿಜಾರು ಜಾಸ್ತಿನೇ ಇರ್ತಿತ್ತು. ನಾವು ಮಲ್ನಾಡಲ್ಲಿ ನೋಡಿದ್ರೆ ಏಲಕ್ಕಿ ಬೆಳೆಯೋ ಜಾಗ ಆಗ್ಲಿ ಅದೆಲ್ಲ ಇಳಿಜಾರು ಇರ್ತಿತ್ತು. ಅಷ್ಟೊಂದಾಗಿ ಏನು ಪ್ರಾಬ್ಲಮ್ ಆಗಿರಲ್ಲ ಅಲ್ಲೆಲ್ಲ.
0: ಅಂದ್ರೆ ಈಗ ಬೇರೆಯವರು ಕೂಡ ನರ್ಸರಿಗಳನ್ನ ಮಾಡಿ ಮಾರಾಟ
1: ಮಾರಾಟ ಮಾಡಬಹುದು, ಅದರಿಂದ
0: ಮಾಡ್ತಾ ಇದ್ದಾರೆ. ಈಗ ಅದು ಬಹಳ ಮುಖ್ಯವಾದ ಪ್ರಶ್ನೆನೇ ಆಗುತ್ತೆ. ಇನ್ನ ನಮ್ಮ ರೈತರು ಖಾಸಗಿ ನರ್ಸರಿಯವರಿಂದ ಸಸಿಗಳನ್ನ ಕೊಂಡುಕೊಳ್ಳುವಾಗ ಏನು ಗಮನಿಸಬೇಕು ಅಂತೀರಿ? ಆ ಸಸ್ಯಗಳಲ್ಲಿ ಏನೇನು ಲಕ್ಷಣಗಳಿಗಾಗಿ ಗಮನಿಸಬೇಕು ಅಂತ?
1: ಇನ್ನೊಂದು ಸಸ್ಯಾಭಿವೃದ್ಧಿ ವಿಧಾನ ಇದೆ, ಅದು ಬೀಜದಿಂದ ಮಾಡೋದು. ಅದರಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಖಾಸಗಿಯಿಂದ ಯಾರು ತಗೊಳ್ತಾ ಇದ್ದೀರಿ ಅಂತ ನಮ್ಗೆ ಯಾರೇ ಫೋನ್ ಮಾಡ್ಲಿ, ಯಾರೇ ಬಂದು ವಿಚಾರಿಸಿದ್ರು, ನಾವೇನ್ ಹೇಳ್ತೀವಿ ಅಂದ್ರೆ, ಯಾವ್ದೇ ಒಂದು ತಳಿ ಬೇಕು ಅಂತ ಅಂದ್ರೆ ಕಂದಲ್ಲೇ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾನು ಮೊದಲೇ ಹೇಳ್ದಂಗೆ ತಾಯಿ ಗಿಡ ಅದೇ ತರ ಇರುತ್ತೆ, ಟ್ರೂ ಟು ಟೈಪ್ ಅಂತ ಇರುತ್ತೆ, ಏಕರೂಪ ತಳಿಯಾಗಿ ಗಿಡ ಇರುತ್ತೆ. ಅದು ಬಿಟ್ಟು ನಾವು ಖಾಸಗಿಯಿಂದ ತಗೊಳ್ಳುವಾಗ ಅದು ಬುಟ್ಟಿ ಗಿಡ ಆಗಿದೆಯಾ, ಬುಟ್ಟಿ ಗಿಡ ಇದ್ರೆ ಅದೇ ತಳಿ ಇರಲ್ಲ, ಇರ್ಬೋದು ಅದರಿಂದ ತಗೊಂಡು ಬೀಜ ತಗೊಂಡು ಮಾಡಿರ್ಬೋದು, ಆದ್ರೆ ಅದು ಬೇರೆ ತರ ಬರುತ್ತೆ ನಮಗೆ, ಅದೇ ತರ ನಮಗೆ ಇಳುವರಿ ಬರಲ್ಲ, ಅದೇ ತರ ಗುಣಲಕ್ಷಣಗಳು ಇರಲ್ಲ. ಅದೊಂದನ್ನ ಮೇಯ್ನ್ ಆಗಿ ನೋಡ್ಕೋಬೇಕು. ನಾವು ಖಾಸಗಿಯಿಂದ ತಗೊಳ್ಳುವಾಗ ಎಲ್ಲಿಂದ ಕೊಡ್ತಾ ಇದಾರೆ ಗಿಡನ, ಭೂಮಿಯಿಂದ ಕಿತ್ ಕೊಡ್ತಾ ಇದಾರ ಅಥವಾ ಬುಟ್ಟಿಯಿಂದ ಕೊಡ್ತಿದಾರ ಅನ್ನೋದನ್ನ ಮೇಯ್ನ್ ಆಗಿ
0: ನೋಡ್ಕೋಬೇಕು.
1: ಹೌದೌದು, ಈಗ ಒಬ್ಬೊಬ್ರಿಗೆ ಬುಟ್ಟಿ ಗಿಡ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ, ಸೀಡ್ಲಿಂಗ್ಸ್ ಅಂತ ಹೇಳ್ತೀವಲ್ವ, ಬೀಜದಿಂದ ಮಾಡಿದ ಗಿಡ ಆದ್ರೂ ಪರವಾಗಿಲ್ಲ ಬೆಳಿತೀವಿ ಅಂತವ್ರೆ, ಅಂತವ್ರು ತಗೋಬಹುದು, ಅದರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಎಲ್ಲ ಗಿಡ ಒಂದೇ ತರ ಇರಲ್ಲ, ಅದೇ ವೆರೈಟಿ ಇರಲ್ಲ, ನಾನು ಇದೇ ವೆರೈಟಿ ಬೆಳಿತಾ ಇದ್ದೀನಿ ಅಂತ ಹೇಳಕ್ ಆಗಲ್ಲ ಅದ್ರಲ್ಲಿ ಅಷ್ಟೇ. ಮತ್ತೆ ಇದು ಇಳುವರಿ ಬರಕ್ಕೂ ಟೈಮ್ ತಗೊಳ್ಳುತ್ತೆ. ನಾವೀಗ ಬುಟ್ಟಿ ಗಿಡ ತಗೊಂಡ್ವಿ ಅಂದ್ರೆ 2-3 ವರ್ಷ ತಗೊಳ್ಳುತ್ತೆ ಅದು, ಯಾಕಂದ್ರೆ ಗಿಡ ಅದು ಅಷ್ಟು ಬೆಳಿಬೇಕಲ್ಲ, ಟೈಮ್ ತಗೊಳ್ಳುತ್ತೆ ಅದು. ಅದೇ ಕಂದಿನ ಗಿಡ ಆದ್ರೆ ನಮಗೆ ಮೊದಲನೇ ವರ್ಷದಲ್ಲೇ ಒಂದೊಂದು ಕೊತ್ತು ಕಾಣಿಸುತ್ತೆ. ಆದ್ರೆ ಮೊದಲನೇ ವರ್ಷ ನಮ್ಮ ಗಮನ ಎಲ್ಲಿರ್ಬೇಕು ಅಂದ್ರೆ ಎಷ್ಟು ಕಂದುಗಳನ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳಿ. ಕಂದುಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಮೊದಲನೇ ವರ್ಷ ನಾವು ಚೆನ್ನಾಗಿ ಗೊಬ್ಬರ ಕೊಟ್ಟು ಎಲ್ಲ ಮಾಡಿದ್ವಿ ಅಂತ ಅಂದ್ರೆ ನಮಗೆ ಕೊತ್ತುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಇಳುವರಿ ಜಾಸ್ತಿ ಆಗುತ್ತೆ, 2ನೇ ವರ್ಷದಲ್ಲಿ ಇಳುವರಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ.
0: ಈಗ ಬೀಜದಿಂದನೂ ಕೂಡ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಲ್ಲ, ಯಾವ್ಯಾವ ಸಂದರ್ಭದಲ್ಲಿ ನಾವು ಈ ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಅಂತೀರಿ?
1: ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡೋದೇನು ಅಂತಂದ್ರೆ, ನಮಗೆ ಅದೇ ತಳಿ ಬೇಕು ಅನ್ನೋ ಏನ್ ಅವಶ್ಯಕತೆ ಇಲ್ಲ ಅಂತ ಒಂದು ಇರ್ಬೋದು. ಮತ್ತೆ ಒಬ್ಬೊಬ್ರು ರೈತರು ಏನ್ ಮಾಡ್ತಾರೆ ಅಂದ್ರೆ, ಅವ್ರದೇ ಭೂಮಿಯಲ್ಲಿ ಇರುವಂತ ಇದರಿಂದ ತಗೊಳ್ತಾರೆ, ಕ್ಯಾಪ್ಸೂಲ್ಸ್ ನ ತಗೊಂಡು ಅದರಿಂದ ಸಹ ಬೀಜದಿಂದ ಗಿಡಗಳನ್ನ ಮಾಡ್ತಾರೆ, ಅವರೇ ಬೆಳಿಲಿಕ್ಕೆ ಮಾಡ್ತಾರೆ. ನಮಗೆ ಬೇರೆ ತಳಿ ಬೇಕು ಅಂತಂದ್ರೆ ಮಾತ್ರ ನಾವು ಕಂದುಗಳಲ್ಲಿ ಹೋಗ್ಬೇಕಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇಳುವರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ನಾವು ಬೀಜದಿಂದ ಮಾಡಿದಾಗ. ಮತ್ತೆ

0: ಒಂದ್ ಕಡೆ ಎಲ್ಲಿ ಬೀಜದಿಂದ ಮಾಡ್ತೀವಿ ಅಂದ್ರೆ ನಾನು ಹೈಬ್ರಿಡೈಸೇಷನ್ ಕ್ರಾಸಿಂಗ್ ಮಾಡ್ತೀವಲ್ವಾ ನಮ್ಮ ಸಂಶೋಧನೆಗೋಸ್ಕರ, ಆಗ ಮಾತ್ರ ಬೀಜದಿಂದ ನಾವು ಮಾಡ್ತೀವಿ. ಯಾಕೆಂದ್ರೆ ಅದು ಕ್ರಾಸಿಂಗ್ ಮಾಡಿರೋದ್ರಿಂದ ಹೈಬ್ರಿಡ್ಸ್ ಡೆವಲಪ್ ಮಾಡಲಿಕ್ಕೆ.
1: ಅಂದ್ರೆ ನೀವು ಶಿಫಾರಸು ಮಾಡೋದು ಕಂದುಗಳಿಂದನೇ ಮಾಡ್ಕೊಳ್ಳೋದು?
0: ಕಂದುಗಳಿಂದನೇ ಮಾಡಬೇಕು ಅಂತ ಹೇಳ್ತೀವಿ.
1: ಅಂದ್ರೆ ಬೀಜಗಳು ಕೊಯ್ಲು ಮಾಡಿದ ತಕ್ಷಣ ಅದನ್ನ ಒಣಗಿಸಿದ ಮೇಲೆ ನೆಡಬಹುದಾ ಅವನ್ನ, ಬೀಜಗಳನ್ನ?
0: ಇದೇನಾಗುತ್ತೆ ಅಂದ್ರೆ ಏಲಕ್ಕಿ ಕುಯ್ಲಿಕ್ಕೆ ಜೂನ್ ಮಧ್ಯದಿಂದ ಹಂಗೆ ಸ್ಟಾರ್ಟ್ ಮಾಡ್ತೀವಿ ಅನ್ಕೊಳ್ಳಿ. ಅದಾದ ನಂತರ ಆಲ್ಮೋಸ್ಟ್ ಒಂದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ವರೆಗೂ ಹೋಗ್ತಾನೆ ಇರುತ್ತೆ ನಾವು ಕೊಯ್ಲು. ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗೋದು ಅಲ್ಲ, ಕೊನೆಯದು ಅಲ್ಲ, ಮಧ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಕಾಯಿಗಳನ್ನ ತಗೋಬಹುದು. ಅದು ಬಲ್ತಿರೋ ಕಾಯಿಗಳನ್ನ ಆಯ್ಕೆ ಮಾಡ್ಕೋಬಹುದು. ಹೇಗಿರ್ಬೇಕು ಅಂತಂದ್ರೆ ತುಂಬಾ ಅರಿಶಿನ ಕಲರ್ ಆಗಿ ಟರ್ನ್ ಆಗಿರುತ್ತೆ ತಗೊಳ್ಳುವಂತ ಕಾಯಿಗಳು. ಒಳಗಡೆ ಬೀಜ ಚೆನ್ನಾಗಿ ಬೆಳೆದಿರ್ಬೇಕು, ಕಪ್ಪಾಗಿ ಇರುವಂತಹ ತಗೋಬಹುದು. ನಾವೀಗ 1 ಕೆಜಿ ಕಾಯಿ ತಗೊಂಡ್ವಿ ಅಂತ ಅಂದ್ರೆ ಅದ್ರಲ್ಲಿ 500-800 ಕಾಯಿ ಇರ್ಬೋದು. ಅದು ವೆರೈಟಿ ಮೇಲೆ ಹೋಗುತ್ತೆ, ತಳಿ ಮೇಲೆ ಎಷ್ಟು ದಪ್ಪ ಇದೆ ಕಾಯಿ ಅನ್ನೋದ್ರಲ್ಲಿ. ಹಂಗ ನೋಡಿದಾಗ ನಾವು 3,000-5,000 ಗಿಡ ಮಾಡ್ಬೋದು. ಅದ್ರಲ್ಲಿ ತುಂಬಾ ಚೆನ್ನಾಗಿ ಬಂತು ಅಂದ್ರೆ ನಮಗೊಂದು 8,000 ಗಿಡನು ಬಂದ್ರು ಬರ್ಬೋದು, ಎಲ್ಲದನ್ನು ಜರ್ಮಿನೇಷನ್ ಆಯ್ತು ಅಂತ ಅಂದ್ರೆ. ಇಲ್ಲ ಅಂದ್ರೆ ಒಂದ್ ಮಿನಿಮಮ್ ಆಗಿ 3,000-5,000 ಗಿಡನ ಮಾಡ್ಬೋದು 1 ಕೆಜಿ ತಗೊಂಡ್ರೆ ನಾವು ಅದರಿಂದ ಬೀಜನ. ಆತರ ಬೀಜಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಬೀಜನ ಕಾಯಿ ಒಳಗಿಂದ ತೆಗಿಬೇಕಾಗುತ್ತೆ. ತೆಗೆದಾದ ನಂತರ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ಒಂದು ನೈಲಾನ್ ಮೆಶ್ ಆತರ ಇರುತ್ತಲ್ಲ ಬಟ್ಟೆ, ಇದ್ರಲ್ಲಿ ಕಟ್ಬಿಟ್ಟು, ಯಾಕೆಂದ್ರೆ ಅದ್ರ ಮೇಲ್ಗಡೆ ಒಂದು ಮ್ಯೂಸಿಲೇಜ್, ಒಂದು ಪದರ ಇರುತ್ತೆ, ಲೋಳೆ ಇರುತ್ತೆ. ಅದು ಆ ಲೋಳೆ ಇತ್ತು ಅಂತಂದ್ರೆ ಜರ್ಮಿನೇಷನ್ ಆಗಲ್ಲ, ಚೆನ್ನಾಗಿ ಬರಲ್ಲ. ಅದನ್ನ ನಾವು ತೆಗಿಬೇಕಾಗುತ್ತೆ, ಆ ಅಂಟು ಪದಾರ್ಥ ತೆಗಿಬೇಕು. ಹಂಗ ತೆಗಿಯಕ್ಕೆ ಒಂದು ನೈಲಾನ್ ಬಟ್ಟೆಯಲ್ಲಿ ಹಾಕಿ, ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಬೂದಿಲ್ ಮಿಕ್ಸ್ ಮಾಡೋರು. ನಮ್ಮನೆಯಲ್ಲೂ ನಾವು ಬೆಳಿತಿದ್ವಿ ಏಲಕ್ಕಿ, ಅವಾಗೆಲ್ಲ ಬೂದಿಲ್ ಮಿಕ್ಸ್ ಮಾಡಿ ಮತ್ತೆ ಒಂದು ನೆರಳಲ್ಲಿ ಇಡೋರು, ಮಾರ್ನೆ ದಿನ ತಗೊಂಡೋಗಿ ಸಸಿ ಮಡಿಲ್ ಹಾಕ್ತಿದ್ರು. ಹಂಗೂ ಮಾಡ್ತಾರೆ, ಆದ್ರೆ ಇನ್ನೊಂದು ನೈಟ್ರಿಕ್ ಆಮ್ಲ ಬರುತ್ತೆ, 25% ನೈಟ್ರಿಕ್ ಆಮ್ಲ. ಅದನ್ನ ತಗೊಂಡ್ಬಿಟ್ಟು ಅದರಿಂದನು ಸಹ ಉಪಚಾರ ಮಾಡಬಹುದು ಬೀಜನ. ಹಂಗೆ ಉಪಚಾರ ಮಾಡಿ ಅದನ್ನ ನೈಲಾನ್ ನೆಟ್ಟಲ್ಲಿ ಕಟ್ಟಿ ಈ ನೈಟ್ರಿಕ್ ಆಮ್ಲದಲ್ಲಿ ಒಂದು 10 ನಿಮಿಷ ಅದ್ಬೇಕಾಗುತ್ತೆ, ಆ ಬಿಳಿ ಪದರ ಹೋಗುತ್ತೆ. ಅದಾದ ನಂತರ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಮತ್ತೆ ಅದಾದ್ಮೇಲೆ ನಾವು ಒಂದು ದಿನ ನೆರಳಲ್ಲೇ ಒಣಗಿಸ್ಬೇಕು, ಅದನ್ನ ಬಿಸಿಲಿಗೆ ಹಾಕ್ಬಾರ್ದು. ನೆರಳಲ್ಲೇ ಒಂದು ಪೇಪರ್ ಮೇಲೆ ಹಾಕಿಟ್ಬಿಟ್ಟು ಮಾರನೇ ದಿನ ಅದನ್ನ ತೆಗೆದು ಭೂಮಿಗೆ ಹಾಕ್ಬೋದು. ನಾವೇನ್ ಹೇಳ್ತೀವಿ ಅಂದ್ರೆ ಅದು ತುಂಬಾ ಒದ್ದೆ ಇದ್ದಾಗ ತಗೊಂಡೋಗಿ ಭೂಮಿಗೆ ಹಾಕ್ಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದ್ರೊಳಗಡೆನು ಸ್ವಲ್ಪ ಜಾಸ್ತಿ ತೇವಾಂಶ ಇರುತ್ತೆ, ಸರಿಯಾಗಿ ಬರ್ದಲೇನು ಇರ್ಬೋದು, ಮತ್ತೆ ಯಾವ್ದಾದ್ರು ರೋಗ ಬಂದ್ರು ಬರ್ಬೋದು ಅನ್ನೋದಕ್ಕೋಸ್ಕರ ಒಂದಿನ ನೆರಳಲ್ಲಿಟ್ಟು ನೆಕ್ಸ್ಟ್ ದಿನ
1: ತಗೊಂಡೋಗಿ ನಾವು ಈ ಬೀಜಗಳನ್ನ ಸಸಿ ಮಡಿನಲ್ಲಿ ಹಾಕ್ಬೇಕಾಗುತ್ತೆ. ಅಲ್ಲಿ ಏನು ಅಂತರ ಕೊಡ್ಬೇಕಾಗುತ್ತೆ
0: ಅಂದ್ರೆ ಸಸಿ ಮಡಿಲ್ ಏನ್ ಹೇಳ್ತೀವಿ ಅಂದ್ರೆ 1 ಮೀಟರ್ ಅಗ್ಲ, ಅಂದ್ರೆ 3 ಅಡಿಯಷ್ಟು ಅಗ್ಲ ಇರುವಂತ ಇದು ಸಸಿ ಮಡಿ ಮಾಡ್ಕೋಬಹುದು. 1.25 ಅಡಿ ಎತ್ತರ ಇರುವಂತ ಸಸಿ ಮಡಿನ ಮಾಡ್ಕೊಂಡು ಉದ್ದ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಆಗುತ್ತೆ 6 ಮೀಟರ್ ಅಷ್ಟು ಉದ್ದ, ನಮ್ಗೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಮಾಡ್ಕೊಂಡು ಈ ತರದ ಮಡಿಗಳಲ್ಲಿ ಆಲ್ಮೋಸ್ಟ್ 1 ಇಂಚಷ್ಟು ಕಾಡ್ಮಣ್ಣು ಹಾಕಿ ಅಂತ ಹೇಳ್ತೀವಿ, ಮೇಲ್ಗಡೆ ಒಂದ್ ಪದ್ರ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಎರೆಗಳನ್ನ ಮಾಡಿ 2.5 ಇಂಚಷ್ಟು ಅಂತರದಲ್ಲಿ ನೆಡ್ಬೇಕಾಗುತ್ತೆ. ಒಂದು ಲೈನಿಂದ ಒಂದ್ ಲೈನಿಗೆ ಆಲ್ಮೋಸ್ಟ್ ಒಂದು 10 ಸೆಂಟಿಮೀಟರ್ ಅಷ್ಟು ಅಂತರದಲ್ಲಿ ನಾವು ಒಂದ್ ಲೈನಿಂದ ಒಂದ್ ಲೈನಿಗೆ ಬಿಟ್ಬಿಟ್ಟು ನೆಡ್ಬೇಕು. ಅದಾದ ನಂತರ ನಾವೇನ್ ಹೇಳ್ಬೋದು ಅಂದ್ರೆ ಒಂದು 18 ಅಡಿ ಅಗ್ಲ ಮತ್ತೆ 3 ಅಡಿ ಉದ್ದ ಇರುವಂತ ಸಸಿ ಮಡಿಗೆ ಒಂದು 30-50 ಗ್ರಾಮ್ ಅಷ್ಟು ಬೀಜ ಬೇಕಾಗುತ್ತೆ. ನಾವು ಅದನ್ನ ನೋಡ್ಕೊ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಅಷ್ಟು ತಗೊಂಡು ಸಹ ಮಾಡ್ಬೋದು. ಹೀಗೆ ನಾವು ಬಿತ್ತನೆ ಮಾಡಿದ್ಮೇಲೆ ಅದ್ರ ಮೇಲೆ 2.5 ಇಂಚ್ ಅಂತರದಲ್ಲಿ ಹಾಕುತ್ತೀವಲ್ಲ, ಹಾಕಿದ್ಮೇಲೆ ಅದ್ರ ಮೇಲೆ ನಾವು ಮತ್ತೆ ಮಣ್ಣನ್ನೇ ಹಾಕಕ್ ಹೋಗ್ಬಾರ್ದು, ಸ್ವಲ್ಪ ಪ್ರಮಾಣದಲ್ಲಿ ಮರಳನ್ನ ಮೇಲೆ ಹಾಕ್ಬೇಕಾಗುತ್ತೆ, ಆ ಲೈನ್ ಅಲ್ಲಿ ತೆಳುವಾಗಿ ಹಾಕ್ಬೇಕು. ಯಾಕೆಂದ್ರೆ ನೀರ್ ಹಾಕುವಾಗ ಎಲ್ಲ ಬೀಜ ಆಚೆ ಈಚೆ ಆಗದ್ ಬೇಡ ಅನ್ನೋದಕ್ಕೋಸ್ಕರ. ಅದಾದ ನಂತರ ಅದ್ರ ಮೇಲೆ ನಾವು ಒಣಗಿದ ಹುಲ್ ಸಿಗುತ್ತಲ್ಲ ಭತ್ತದ ಹುಲ್ಲು, ಅದನ್ನ ಅದ್ರ ಮೇಲೆ ಹಾಕ್ಬೇಕಾಗುತ್ತೆ. ನಮಗೆ ಈ ತರ ಹಾಕಿದ ನಂತರ ಏನಾಗುತ್ತೆ ಅಂದ್ರೆ ಒಂದ್ 20-25 ದಿನದಲ್ಲಿ ಜರ್ಮಿನೇಷನ್ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ, ಮೊಳಕೆ ಕಾಣಿಸಕ್ಕೆ. ಒಂದ್ 30-60 ದಿನದವರೆಗೂ ಅದು ಜರ್ಮಿನೇಷನ್ ಆಗ್ತಾ ಇರುತ್ತೆ,
1: ಮೊಳಕೆ
0: ಹೊಡಿತಾ ಬರ್ತಾ ಇರುತ್ತೆ. ಇದನ್ನ ನಾವು ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲೇ ಬಿಡಕ್ಕಾಗಲ್ಲ, ನಾವು ಭೂಮಿಗೆ ತಗೊಂಡೋಗಿ ಹಾಕೋವರ್ಗುನು. ಮೊದ್ಲೆಲ್ಲ ಏನ್ ಮಾಡೋರು ಅಂದ್ರೆ 2ನೇ ಸಸಿ ಮಡಿ ಅಂತ ಮಾಡೋರು, ಒಂದು ಪ್ರಾಥಮಿಕ, ಇನ್ನೊಂದು 2ನೇದು. 2ನೇದ್ರಲ್ಲೂ ಸಹ ಇದೇ ತರ ಏರು ಮಡಿಗಳನ್ನ ಮಾಡಿ ಅಲ್ಲಿಗೆ ಪ್ಲಾಂಟಿಂಗ್ ಮಾಡೋರು. ಅದ್ರ ಬದಲು ನಾವು ಇವಾಗ ಪಾಲಿಥಿನ್ ಬ್ಯಾಗ್ಗಳಲ್ಲೂ ಸಹ ಹಾಕ್ಬೋದು. ಆ ಪಾಲಿಥಿನ್ ಬ್ಯಾಗ್ಗಳಿಗೆ ಹಾಕಕ್ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ 3-4 ಎಲೆಗಳು ಬಂದಿರ್ಬೇಕು ಅದ್ರಲ್ಲಿ. ಹಂಗ್ ಬಂದಿರುವಂತ ಗಿಡಗಳನ್ನ ತಗೊಂಡು ನಾವು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕ್ಬೋದು. ಆ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ನಾವು 2 ಭಾಗ ಮಣ್ಣು, 1 ಭಾಗ ಮರಳು ಮತ್ತೆ 1 ಭಾಗ ಚೆನ್ನಾಗಿ ಕೊಳ್ತಿರುವಂತ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡ್ಬಿಟ್ಟು ಅದ್ರಲ್ಲಿ ನೆಡ್ಬೋದು.
1: ಅಂದ್ರೆ ಅಲ್ಲಿ ಎಷ್ಟು ದಿನ ನೋಡ್ಕೋಬೇಕಾಗತ್ತೆ ಆ ರೀತಿಯಾಗಿ ಸಸಿಗಳನ್ನ ಅಲ್ಲಿಗೆ ಪ್ಲಾಸ್ಟಿಕ್ ಚೀಲಗಳಿಗೆ ವರ್ಗಾವಣೆ ಮಾಡಿದಾದ್ಮೇಲೆ?
0: ಅಲ್ಲಿಂದ 1-10 ತಿಂಗಳು ತಗೊಳ್ಳುತ್ತೆ ಅದು ದೊಡ್ಡ ಗಿಡ ಆಗ್ಲಿಕ್ಕೆ. ಅದಾದ ನಂತರ
1: ಮುಖ್ಯ ಜಮೀನಿಗೆ
0: ಹಾಕ್ಬೋದು,
1: ಅಂದ್ರೆ ಪ್ರಾಥಮಿಕ ನರ್ಸರಿ, ಆಮೇಲೆ ಮಾಧ್ಯಮಿಕ ನರ್ಸರಿ, ಅದಾದ್ಮೇಲೆ ಮುಖ್ಯ ಜಮೀನಿಗೆ ಮಾಡ್ಕೋಬಹುದು. ಅಂದ್ರೆ ಸಾಧಾರಣವಾಗಿ ಇತ್ತೀಚೆಗೆ ಯಾರು ಅಷ್ಟೊಂದು ಇದನ್ನ ಅನುಸರಿಸ್ತಾ ಇಲ್ಲ ಅಂತ.
0: ಹೌದು, ಇದನ್ನ ಅಷ್ಟೊಂದು

0: ತರಿಸ್ತಿಲ್ಲ. ಎಲ್ಲಾದರೂ ಯಾರಾದರೂ ಸಸಿಗಳನ್ನ ಮಾಡಿದರೆ ಬ್ಯಾಗಲ್ಲಿ ಇದೆ ಅಂತ ಅಂದ್ರೆ ಅದನ್ನ ತಗೊಂಡೋಗಿ ಹಾಕ್ತಿದಾರೆ ಅಷ್ಟೇನೆ. ಮೊದಲೆಲ್ಲ ಇಲ್ಲಿ ಮೂಡಿಗೆರೆ, ಚಿಕ್ಕಮಗಳೂರು ಆ ಭಾಗ, ಕೊಡಗಲ್ಲೆಲ್ಲ ನೋಡಿದ್ರೆ ಇದೇ ತರ ಮಾಡ್ತಿದ್ದು. ಯಾರು ಕಂದಿಂದ ಅಷ್ಟಾಗಿ ಮಾಡ್ತಿರ್ಲಿಲ್ಲ, ಸಸ್ಯ ಅಭಿವೃದ್ಧಿ ಬೀಜದಿಂದನೇ ಮಾಡ್ತಾ ಇದ್ದಿದ್ದು. ಆದ್ರೆ ಈಗ ಎಲ್ಲರೂ ಕಂದುಗಳಿಂದ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ.
1: ಅಂದ್ರೆ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಕಂದುಗಳಿಂದ ಅಭಿವೃದ್ಧಿ ಮಾಡಿದಂತ ಸಸಿಗಳನ್ನ ಬಳಸ್ಕೊಳ್ಳೋದು ಏಲಕ್ಕಿ ಬೆಳೆನಲ್ಲಿ ಬಹಳ ಒಳ್ಳೇದು ಅಂತ ಹೇಳ್ತೀರಿ. ಈಗ ಅಪ್ಪಂಗ್ಲ ಏಲಕ್ಕಿ ಸಂಶೋಧನಾ ಕೇಂದ್ರ ಇದೆಯಲ್ಲ, ಇಲ್ಲಿ ಸಸಿಗಳು ಸಾಮಾನ್ಯವಾಗಿ ಯಾವ ತಿಂಗಳುಗಳಲ್ಲಿ ಲಭ್ಯವಾಗ್ತವೆ ಅಂತೀರಿ?
0: ನಾವಿವಾಗ ಕಂದು ಗಿಡಗಳನ್ನ ಕೊಡೋದಾದ್ರೆ ನಾವು ಜೂನ್ ಇಂದ ಸೆಪ್ಟೆಂಬರ್ ಒಳಗಡೆ ಕೊಡ್ತೀವಿ, ಯಾಕಂದ್ರೆ ಮಳೆ ಬರ್ತಾ ಇರಬೇಕಾಗುತ್ತೆ. ಆ ಸಂದರ್ಭದಲ್ಲೇ ನಾವು ಗಿಡಗಳನ್ನ ಕಿತ್ತು ಮತ್ತೆ ಅವ್ರು ತಗೊಂಡೋಗಿ ನಾಟಿ ಮಾಡ್ಲಿಕ್ಕೂ ಸಹ ಅದು ಸೂಕ್ತ ಸಮಯ. ಹಾಗಾಗಿ ಜೂನ್ ಇಂದ ಸೆಪ್ಟೆಂಬರ್ ತಿಂಗಳಲ್ಲಿ ತಗೊಂಡೋಗಿ ನೆಡ್ಬೋದು.
1: ಆತ್ಮೀಯ ರೈತ ಬಾಂಧವರೇ, ಈ ಏಲಕ್ಕಿ ಬೆಳೆನಲ್ಲಿ ಸಸಿಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಯ್ತು ಅಂದರೆ ಡಾಕ್ಟರ್ HJ ಅಕ್ಷಿತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7034886005. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7034886005. ತುಂಬ ಸಂತೋಷ ಡಾಕ್ಟರ್ ಅಕ್ಷಿತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏಲಕ್ಕಿ ಬೆಳೆನಲ್ಲಿ ಸಸಿಗಳನ್ನು ನಾವು ಯಾವ ರೀತಿ ಉತ್ಪಾದನೆ ಮಾಡ್ಕೋಬಹುದು ಮತ್ತು ಅವುಗಳನ್ನು ಆಮೇಲೆ ಯಾವ ರೀತಿ ನಾವು ನಾಟಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ರೈತ ಬಾಂಧವರೇ, ಇದುವರೆಗೆ ಏಲಕ್ಕಿ ಬೆಳೆಯಲ್ಲಿ ಸಸಿ ಮಡಿ ತಯಾರಿಕೆ ಈ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ HJ ಅಕ್ಷಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
1: ರೈತ ಬಾಂಧವರು ಬಿತ್ತನೆ ಬೀಜವನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಅಧಿಕೃತ ಬಿತ್ತನೆ ಬೀಜದ ಮಾರಾಟಗಾರರಿಂದಲೇ ಬಿತ್ತನೆ ಬೀಜವನ್ನು ಕೊಂಡ್ಕೋಬೇಕು. ಬಿತ್ತನೆ ಬೀಜವನ್ನು ಖರೀದಿ ಮಾಡಿದಾಗ ತಪ್ಪದೆ ಅಧಿಕೃತ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿಯಲ್ಲಿ ಲಾಟ್ ನಂಬರನ್ನು ನಮೂದಿಸಿರಬೇಕು. ಚೀಲದ ಮೇಲೆ ನಮೂದಿಸಿರೋ ರೀತಿಯಲ್ಲಿ ತೂಕ ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಖಚಿತ ಮಾಡ್ಕೋಬೇಕು. ಜೊತೆಗೆ ಆ ಬಿತ್ತನೆ ಬೀಜದ ಚೀಲಕ್ಕೆ ಯಂತ್ರದಿಂದ ಹೊಲಿಗೆಯನ್ನು ಹಾಕಲಾಗಿದೆಯೇ ಎನ್ನುವುದನ್ನು ಖಚಿತ ಮಾಡ್ಕೋಬೇಕಾಗತ್ತೆ. ಬಿತ್ತನೆ ಬೀಜದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕು. ಬಿತ್ತನೆ ಬೀಜ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪರೀಕ್ಷಿಸಲ್ಪಟ್ಟು ಗುಣಮಟ್ಟದ ಬಗ್ಗೆ ದೃಢೀಕರಣವನ್ನು ಪಡ್ಕೊಂಡಿದೆಯೇ ಇಲ್ಲವೇ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ದೃಢೀಕರಣಕ್ಕಾಗಿ ಕೆಲವೊಂದು ಟ್ಯಾಗ್ಗಳನ್ನು ಅಳವಡಿಸಲಾಗಿರುತ್ತೆ, ಇದನ್ನು ನಾವು ಖಾತ್ರಿಪಡಿಸ್ಕೋಬೇಕು. ಬಿತ್ತನೆಗೆ ಮುಂಚೆ ಬೀಜ ಮೊಳೆಯುವಿಕೆಯ ಪ್ರಮಾಣವನ್ನು ಪರೀಕ್ಷೆ ಮಾಡ್ಕೋಬೇಕು. ಬಿತ್ತನೆ ಬೀಜವನ್ನು ಕೀಟನಾಶಕದಿಂದ ಉಪಚರಿಸಲಾಗಿದೆಯೇ ಎಂಬುದನ್ನು ಗಮನಿಸ್ಕೋಬೇಕು. ಬಿತ್ತನೆ ಬೀಜದ ಚೀಲ, ಸ್ವಲ್ಪ ಪ್ರಮಾಣದ ಬಿತ್ತನೆ ಬೀಜ, ಜೊತೆಗೆ ಈ ದೃಢೀಕರಣದ ಬಗ್ಗೆ ಲಗತ್ತಿಸಿರುವಂಥ ಟ್ಯಾಗ್ಗಳನ್ನು ಬೆಳೆ ಕಟಾವಾಗುವವರೆಗೂ ಕೂಡ ಸುರಕ್ಷಿತವಾಗಿ ಕಾಯ್ದಿಟ್ಕೋಬೇಕಾಗತ್ತೆ. ಜೊತೆಗೆ ಆ ಬಿತ್ತನೆ ಬೀಜದ ಉತ್ಪಾದನಾ ದಿನಾಂಕ ಮತ್ತು ಅದರ ವಾಯಿದೆ ಅಥವಾ ಅವಧಿ ಬಗ್ಗೆನೂ ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ರೈತ ಬಾಂಧವರು ಕೀಟನಾಶಕಗಳನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದಲೇ ಖರೀದಿ ಮಾಡಬೇಕು. ಕೀಟನಾಶಕವನ್ನು ಖರೀದಿಸಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿಯಲ್ಲಿ ಬ್ಯಾಚ್ ನಂಬರು, ಜೊತೆಗೆ ಲಾಟ್ ನಂಬರು, ಹಾಗೆಯೇ ಖರೀದಿಸಿದಂಥ ಪ್ರಮಾಣವನ್ನು ಕೂಡ ತಪ್ಪದೇ ನಮೂದಿಸಿರಬೇಕು. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣ ತೆರೆದಿಲ್ಲ ಎನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣದ ಮೇಲೆ ISI ಚಿಹ್ನೆ ಇರೋದನ್ನು ಗಮನಿಸಬೇಕು. ಜೊತೆಗೆ ಕೀಟನಾಶಕದ ತಾಂತ್ರಿಕ ಹೆಸರು, ಮಾರಾಟದ ಹೆಸರು, ಕ್ರಿಯಾಶೀಲ ವಸ್ತು ಮತ್ತು ಅದರ ಪ್ರಮಾಣವನ್ನು ನಮೂದಿಸಲಾಗಿದೆಯೇ ಎಂಬುದನ್ನು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದನಾ ದಿನಾಂಕ ಮತ್ತು ಅವಧಿ ಮೀರುವಂಥ ದಿನಾಂಕಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ನೋಡಿಕೊಂಡೇ ಕೊಂಡ್ಕೋಬೇಕಾಗತ್ತೆ. ಕೀಟನಾಶಕದ ಗುಣಮಟ್ಟದ ಬಗ್ಗೆ ಅನುಮಾನ ಇದ್ದರೆ ಸಮೀಪದ ಕೀಟನಾಶಕ ಪರಿವೀಕ್ಷಕರ ಮುಖಾಂತರ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಗುಣಮಟ್ಟದ ಖಾತ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ಅಥವಾ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸ್ಬೋದು. ರೈತರ ಸಹಾಯವಾಣಿ 1800435353 ಕರೆ ಮಾಡಬಹುದು. ಹಾಗೆಯೇ ಕಿಸಾನ್ ಕಾಲ್ ಸೆಂಟ್ರು ಕೂಡ ರೈತರು ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ಕಿಸಾನ್ ಕಾಲ್ ಸೆಂಟರ್ನ ಸಂಖ್ಯೆ

0: ಹೀಗಿದೆ 1800180155551.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,500 ರೂಪಾಯಿಗಳು, ಅರೇಬಿಕ ಚೆರಿ 13,500 ರೂಪಾಯಿಯಿಂದ 15,800 ರೂಪಾಯಿಗಳು, ರೊಬೆಸ್ಟ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೊಬೆಸ್ಟ ಚೆರಿ 10,000 ರೂಪಾಯಿಗಳಿಂದ 10,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು.
2: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ ಜಾಗರೂಕರಾಗಿರಿ. ನಿಧನ ಸುದ್ದಿ. ಪಾಲೂರು ಗ್ರಾಮದ ನಿವಾಸಿ ದಿವಂಗತ ಪುವನಿ ಅವರ ಪತ್ನಿ ನಾಗೇಶ್ ಅವರ ತಾಯಿ ಬಿಪಿ ಶೇಷಮ್ಮ ಅವರು ಇಂದು ನಿಧನರಾದರು. 78 ವರ್ಷ ಪ್ರಾಯದ ಬಿಪಿ ಶೇಷಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಭಾನುವಾರ 10:30 ಗಂಟೆಗೆ ಪಾಲೂರು ಹಿಂದೂ ರುದ್ರಭೂಮಿಯಲ್ಲಿ ಜರುಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
5: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಬಗೆಯಲ್ಲಿ ಎಲ್ಲವೂ ಸಹಕರಿಸುವ ಹಂಗೆ ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ ಹಂಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎಸ್ ಬಿಂದುಮಣಿ ಅವು ಕೇಳಿಕೊಂಡಳು. ಪ್ಯಾಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಸಭೆಯಲ್ಲಿ ಗೌರಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಹಂಗೆ ಅಂದರೆ ವಿಸರ್ಜನೆ ಗಣೇಶ ಬಿಡುವ ಸಮಯದಲ್ಲಿ ಪಾಲಿಸುವ ನಿಯಮದ ಬಗೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವು ಮಾತಾಡ್ದು. ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ ಅವು ಮಾತಾಡಿ ಗೌರಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮತ್ತೆ ವಿಸರ್ಜನೆ ಹೊತ್ತುಲಿ ಪ್ರತಿಯೊಬ್ಬನು ನ್ಯಾಯಾಲಯದ ಆದೇಶನ ಪಾಲಿಸಕೂತ ಅವು ಕೇಳಿಕೊಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದ ಹಂಗೆ ಶಾಂತಿಯುತ ಆಗಿ ಶ್ರದ್ದಾಭಕ್ತಿಯಿಂದ ಹಬ್ಬನ ಆಚರಿಸೋಕೂ ಭಕ್ತಿ ಇರಲಿ, ಆದರೆ ಡಿಜೆ ಬೇಡಾತ ಜಿಲ್ಲಾಧಿಕಾರಿ ಮನವಿನ ಮಾಡಿಕೊಂಡು ಈ ಹೊತ್ತುಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮನಿ, ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಇದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲೆನ ಪ್ರವಾಸಿ ತಾಣದಲ್ಲಿ ಮನಾರ ಕುಡಿಯುವ ನೀರು ಶೌಚಾಲಯ ರಸ್ತೆ ವಾಹನ ನಿಲುಗಡೆ ಹಂಗೆ ಸೂಚನಾ ಫಲಕ ಸೇರಿದಂಗೆ ಅವಶ್ಯ ಮೂಲ ಸೌಕರ್ಯಗಳನ್ನ ಕಲ್ಪಿಸುವುದರ ಜೊತೆಗೆ ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆ ನೀಡೋಕೂತ ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ ಅವು ಹೇಳಿಳು. ಪ್ಯಾಟಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ನಿನ್ನೆ ನಡೆದ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು. ಪ್ರವಾಸಿಗರಿಗೆ ಅವಶ್ಯ ಮೂಲಸೌಕರ್ಯ ಕಲ್ಪಿಸುವ ಮೂಲಕ ಪ್ರವಾಸೋದ್ಯಮ ಚಟುವಟಿಕೆನ ವ್ಯವಸ್ಥಿತ ಆಗಿ ಉತ್ತೇಜಿಸೋಕೂತ ಈ ಹೊತ್ತುಲಿ ಅವು ತಿಳಿಸಿದ್ದು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಡ್ದು ಸೋಮವಾರ ಸೆಪ್ಟೆಂಬರ್ 14ರಂದು ಗಣೇಶ ಚತುರ್ಥಿ ಬಗೆಯಲ್ಲಿ ಕ್ಲಿನಿಕ್ಗೆ ರಜೆ ಇದ್ದದೆ. ಹಂಗೆ ಇದೇ ತಿಂಗಳ ತಾರೀಕು 16ರಂದು ಫಾರ್ಮಸಿಸ್ಟ್ ಮದ್ದು ಸಂಗ್ರಹಿಸಿಕೆ ಬೆಂಗಳೂರಿಗೆ ಹೋಗಿ ಇರದರಿಂದ ಔಷಧಿ ಆ ದಿನದಿಂದ ಇರ್ದುಳೆತ ಪ್ರಕಟಣೆಗೆ ತಿಳಿಸಿಯೋಳು. ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ತಡೆಯುವ ಬಗೆಯಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ಧ್ವನಿವರ್ಧಕಲಿ ಪ್ರೆಷರ್ ಮಿಟ್ ಅಳವಡಿಸುವುದು, ಹಂಗೆ ಪ್ರೆಷರ್ ಮಿಡ್ ಅಳವಡಿಸಿದ ಧ್ವನಿವರ್ಧಕಗಳನ್ನ ಬಳಕೆ ಮಾಡಿದ್ದು ಜಿಲ್ಲಾಧಿಕಾರಿ ಜಿಲ್ಲಾ ದಂಡಾಧಿಕಾರಿ

0: ಎಸ್ಜಿ ಸೋಮಶೇಖರ್ ಅವರು ನಿಷೇಧಿಸಿ ಆದೇಶ ಹೊರಡಿಸಿಯೋಳು. ವಿರಾಜಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 19ರಂದು ಹೊತ್ತಾರೆ 10:30 ಗಂಟೆಗೆ ವಿರಾಜಪೇಟೆ ಸಂತ ಅನ್ನಮ್ಮ ಶಾಲೆನ ಅಂಗಳದಲ್ಲಿ ನಡೆದಿದೆ. ಸಾರ್ವಜನಿಕರು ಪ್ರಜಾಸೇವಾ ಅಭಿಯಾನದ ಪ್ರಯೋಜನ ಪಡ್ಕೊಳ್ಳುವ ಹಂಗೆ ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ ಅವರು ತಿಳಿಸಿಯೋಳು. ಸಾರ್ವಜನಿಕರು ತೊಂದರೆ ತಾಪತ್ರೆನ ಆಲಿಸಿ ಅದಕ್ಕೆ ತಕ್ಕ ಹಂಗೆ ಪರಿಹಾರ ನೀಡಿದು ಸರ್ಕಾರದ ಆದ್ಯತೆ ಆಗುಟ್ಟು ಅದರ ಹಂಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನಾಯಕತ್ವದಲ್ಲಿ ಹಂಗೆ ಶಾಸಕರ ಉಪಸ್ಥಿತಿಯಲ್ಲಿ ಪ್ರಜಾಸೇವೆ ಆಂದೋಲನ ಸಭೆ ನಡೆದಿದೆ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಈಗ ವಾಣಿಜ್ಯ ಪ್ರಕಟಣೆಗಳು.
3: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
4: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
5: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
6: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
3: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
5: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ. 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
9: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
9: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
10: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡಿ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ. ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದು ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶು, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಿ.

0: ಆಚರಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿನಳ್ಳು ಮಂಡವಂಡ ಹರ್ಷಿತ್ ಪೊನ್ನಪ್ಪ. ಸಾರ್ವಜನಿಕ ಕಿರಿಕಿರಿ ಪಿಂಜ ತೊಂದರೆ ಆಪನ್ನ ತಡಪನಿಟ್ಟಲು ಕೊಡಗು ಜಿಲ್ಲೆಯಲ್ಲಿ ಧ್ವನಿವರ್ಧಕತ್ಲು ಪ್ರೆಷರ್ ಮಿಡ್ ಅಳವಡಿಕೆ ಪಿಂಜ ಪ್ರೆಷರ್ ಮಿಡ್ ಉಳ್ಳನತ್ತ ಧ್ವನಿವರ್ಧಕತ್ನ ಬಳಸುವನಕ್ಕೆ ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ದಂಡಾಧಿಕಾರಿ ಎಸ್ ಜೆ ಸೋಮಶೇಖರ್ ರಂಗ ನಿಷೇಧ ಮಾಡಿತ್ತು ಆದೇಶ ಹೊರಡಿಸಿಟ್ಟಿತ್ತು. ಜಿಲ್ಲೆಯ ಗೌರಿ ಗಣೇಶ ನಮ್ಮೆರ ನೆರತ್ತು ಧ್ವನಿವರ್ಧಕತ್ರ ಬಳಕೆಂಜ ಸಾರ್ವಜನಿಕಂಕ ತೊಂದರೆ ಆಪ ಹಿನ್ನೆಲೆಯಲ್ಲಿ ಸಾರ್ವಜನಿಕಂಗಡ ಆರೋಗ್ಯ ಪಿಂಜ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶ ತಂಜ ಈ ಕ್ರಮ ಅಡ್ತಂಡಿತ್ತು. ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ದಂಡಾಧಿಕಾರಿ ಅಂಗಡ ಆದೇಶ ಪೋಲೆ ಇದೇ 14 October 31 ಕೊಡಗು ಜಿಲ್ಲೆಯಲ್ಲಿ ಧ್ವನಿವರ್ಧಕತ್ಲು ಪ್ರೆಷರ್ ಮಿಡ್ ಅಳವಡಿಕೆ ಮಾಡೊಂಡು ಪಿಂಜ ಅನ್ನತ್ತ ಧ್ವನಿವರ್ಧಕತ್ನ ಬಳಸುವನ ನಿಷೇಧ ಮಾಡಿತ್ತು. ಆದೇಶತ್ನ ಉಲ್ಲಂಘನೆ ಮಾಡುವಂಗಡ ವಿರುದ್ಧ ಕಾನೂನು ಕ್ರಮ ಒಡ್ತವ ಎಂದು ಜಿಲ್ಲಾಧಿಕಾರಿ ಅರಿಚಿಟ್ಟಿತ್ತು. ಉಲಗತ್ರ ಬಲ್ಯ ಕೌಶಲ್ಯ ನಮ್ಮೆ ಸ್ಕಿಲ್ಸ್ ಪೈಪೋಟಿ ದಂಡ ಕಾಲಕೋಮ ನಡಪ ಇದು ಬಲ್ಯವರ ಪೈಪೋಟಿ ಆಯಿತು. ಕರ್ನಾಟಕ ರಾಜ್ಯ ಕೌಶಲ್ಯ ಒಲಿಂಪಿಕ್ಸ್ ದಂಡಾರ್ಥಿ 26-27 ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮತ್ರ ಆದನೆಂಜ ಆಯೋಜನೆ ಮಾಡಿನುಂಡು. ಭಾರತತ್ನ ಪ್ರತಿನಿಧಿಸಿಡಕ್ಕೂ ಬೈಂದ ಬಾಲಕಾರ ಬಾಲಕಾತಿಯಕ್ಕೆ ಇಂಡಿಯಾ ಸ್ಕಿಲ್ಸ್ ದಂಡಾರ್ಥಿ 26 ಕಾರ್ಯಕ್ರಮ ರಾಜ್ಯ ಮಟ್ಟತ್ರ ವೇದಿಕೆ ಕೊಡ್ತನುಂಡು. 63 ಬಾರಿ ವೃತ್ತಿಪರ ಕೌಶಲ್ಯ ವಿಭಾಗತ್ಲು 16-25 ಬಯತರ ಉಳ್ಳ ಜಿಲ್ಲೆಯ ಬಾಲಕಾರ ಬಾಲಕರ್ತಿಯ ವಿಶ್ವ ಕೌಶಲ್ಯ ಪೈಪೋಟಿಲು ಕೂಡಿಯಾಡಲು ಇರದೇ ಉಳ್ಳವು ಆನ್ಲೈನ್ ಮೂಲಕ ಇದೇ 15 ನೋಂದಣಿ ಮಾಡಿವಳು. ನೋಂದಣಿ ಶುಲ್ಕ ಇಪ್ಪಲೆ ವಿವರ ಮಾಹಿತಿಕ್ಕೆ 9060649 ನಂಬರ್ನ ಸಂಪರ್ಕ ಮಾಡಲು. ಮಹಾರಾಷ್ಟ್ರ ಕೊಲ್ಲಾಪುರದ ಸಂಜೀವನ್ ಸ್ಕೂಲ್ ನಡೆದ ದಕ್ಷಿಣ ವಲಯ ಮಟ್ಟತ್ರ ಹಾಕಿ ಕಳಿಕೂಟತ್ಲು ಮಡಿಕೇರಿಯ ಕೊಡಗು ವಿದ್ಯಾಲಯತ್ರ ಬಾಲಕರ್ತಿಯಡ ಪಿಂಜ ಬಾಲಕರಡ ಹಾಕಿ ತಂಡ ನಲ್ಲ ಪ್ರದರ್ಶನ ಕಾಟಿತ್ತು. ಬಾಲಕರ್ತಿಯಡ ತಂಡ ಆದ್ಯ ಸ್ಥಾನ ಪಡೆದಿತ್ತು. ಇದೇ ತಿಂಗ ಪಂಜಾಬ್ರ ಅಮೃತ್ಸರ್ ನಡಪಕೊಳ್ಳೋ ರಾಷ್ಟೀಯ ಮಟ್ಟತ್ರ ಹಾಕಿ ಕಳಿಕೂಟತ್ಲು ಆಯ್ಕೆ ಆಯ್ತುಳ್ಳದು ಕೊಡಗು ವಿದ್ಯಾಲಯತ್ರ ಕ್ರೀಡಾಕೋರ ಪೆರ್ಮೆರ ಸಾಧನೆ ಆಯ್ತು. ಬಾಲಕರ್ತಿಯಡ ತಂಡ ಲೀಗ್ ಹಂತತ್ಲು ಡಿಫೆನ್ಸ್ ಕೆರಿಯರ್ ಅಕಾಡೆಮಿ ವಿರುದ್ಧ 18-0 ಪಿಂಜ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮೈಸೂರರ ವಿರುದ್ಧ 6-0 ಗೋಲ್ರ ಮೂಲಕ ಭರ್ಜರಿ ಆಯ್ತು ಗದ್ದಿತ್ತು. ಕನ್ನಡ ಸಾಹಿತ್ಯ ಪರಿಷತ್ ಮೂರ್ನಾಡ್ ಹೋಬಳಿ ಘಟಕತ್ರ ಪುದಿಯ ಕಚೇರಿನ ಕನಪಟ್ಟಂಗಡ ಹಾಜರಿಯಲ್ಲಿ ಉದ್ಘಾಟನೆ ಮಾಡಿಚಿ. ಕನ್ನಡ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್, ನಿಕಟಪೂರ್ವ ಅಧ್ಯಕ್ಷ ಟಿಪಿ ರಮೇಶ್, ಮಡಿಕೇರಿ ತಾಲೂಕು ಅಧ್ಯಕ್ಷ ಕಡ್ಲೇರ ತುಳಸಿ ಮೋಹನ್, ಮೂರ್ನಾಡ್ ಹೋಬಳಿ ಘಟಕತ್ರ ಅಧ್ಯಕ್ಷೆ ಈರಮಂಡ ಹರಿಣಿ ವಿಜಯ ಕೂಡನಕ್ಕೆ ಕನ್ನಪೊಟ್ಟವು ಬೆಳಚ ಬೆಚ್ಚಿತು. ಕನ್ನಡಂಬೆಕ್ಕೆ ಪೂ ಹುಟ್ಟಿತು ಕಚೇರಿಯನ್ನ ಉದ್ಘಾಟನೆ ಮಾಡಿಚಿ. ಅಲ್ಲಿಂದ ತಕ್ಕ ಬಂದ ಎಂಪಿ ಕೇಶವ ಕಾಮತ್ ಎಂಗ ಮೂರ್ನಾಡ್ ಹೋಬಳಿ ಘಟಕ ಪಂಚಾಯತಿರ ಆದನೆಂಜ ಕಚೇರಿ ಕಟ್ಟಿನೊಳ್ಳದು ಖುಷಿಯ ವಿಷಯ. ಇದಂಗಾಯ್ತು ಘಟಕತ್ರ ಅಧ್ಯಕ್ಷಂಗ ಪಿಂಜ ಪದಾಧಿಕಾರಿಯ ಓರ್ ಕಾಲತಂಜೆ ನಡೆತನ ಪ್ರಯತ್ನತ್ರ ಫಲ ಅಂದು ಅಣಿಚಿ. ಕೊಡಗು ಜಿಲ್ಲೆಯಲ್ಲಿ ಚೆನ್ನಂಗಿ ಹೋಬಳಿ ಘಟಕಕ್ಕೆ ಸ್ವಂತ ಕಚೇರಿ ಸೌಲಭ್ಯ ಎಂಜಿತ್ತು. ಇದಕ್ಕ ಮೂರ್ನಾಡು ಘಟಕ ಆ ಪಟ್ಟಿಗೆ ಕೂಡಿತಿಳಿದು ಪೆರ್ಮೆರ ಸಂಗತಿ ಎಂದು ಅವು ಅಣಿಚಿ. ಕೊಡೋಮಕ್ಕಡ ಕೂಟತ್ರ ಅಧ್ಯಕ್ಷ ಬಳ್ಳಜಿರಿ ಬಿ ಅಯ್ಯಪ್ಪ ಎಂಗ ಒಲ್ದಿತುಳ್ಳೋ ಕೂಟತ್ರ ನೋಯಿಟ 27 ಪುಸ್ತಕ ಆಟು ಪಾಟು ಪಡಿಪುರ 7 ಆವೃತ್ತಿ ಬೋಳಿ ಕಂಡಿತು. ನಗರತ್ರ ಅಜ್ಜಮಡ ದೇವಯ್ಯ ಸರ್ಕಲ್ ನಡೆದ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ದೇವಯ್ಯ ಎಂಗಡ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಾಹಿತಿ ಭುಜಂಗಡ ಡಾಕ್ಟರ್ ಅವನಿಜ ಸೋಮಯ್ಯ ಎಂಗ ಪುಸ್ತಕತ್ನ ಬೋಳಿ ಪಡ್ತಿಚಿ. ಅಲ್ಲಿಂಜ ತಕ್ಕ ಬಂದ ಅವು ಕೊಡವ ಸಂಸ್ಕೃತಿ ಆಚಾರ ವಿಚಾರ ಪಿಂಜ ಪರಂಪರೆ ಇಡೀ ಉಲಗತ್ಲೆ ವಿಶಿಷ್ಟ ಸ್ಥಾನ ಪಡೆದಿತ್ತು ಎಂದು ಅಣ್ಣಿಚಿ. ಇಲ್ಲಿ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದ್ರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ.
4: ಆಕಾಶವಾಣಿ ಮಡಿಕೇರಿ ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 7:34. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಡದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನವಾದ ಇಂದು ಐತಿಹಾಸಿಕ ನವದೆಹಲಿ ಘೋಷಣೆ 2026 ಅಳವಡಿಸಿಕೊಳ್ಳಲಾಗಿದೆ. ಇದರ ಮೂಲಕ ಬ್ರಿಕ್ಸ್ ರಾಷ್ಟಗಳು ಜಾಗತಿಕ ಧ್ರುವೀಕರಣ, ಅಂತಾರಾಷ್ಟೀಯ ಶಸ್ತಾಸ್ತ್ರ ವೆಚ್ಚದ ಏರಿಕೆ ಹಾಗೂ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಸುಸ್ಥಿರ ಅಭಿವೃದ್ಧಿ, ಹಸಿವು ಮತ್ತು ಬಡತನದ ನಿರ್ಮೂಲನೆ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಲು ಪ್ರತಿಯೊಂದು ದೇಶದ ದೃಷ್ಟಿಕೋನಗಳನ್ನು ಗೌರವಿಸುವ ಬಹುಪಕ್ಷೀಯ ವಿಧಾನವನ್ನು ಬ್ರಿಕ್ಸ್ ನಾಯಕರು ಬಲವಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಕಳವಳ ವ್ಯಕ್ತಪಡಿಸಿದ ಬ್ರಿಕ್ಸ್ ಒಕ್ಕೂಟ, ಯುದ್ದ ನಿರತ ದೇಶಗಳು ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಮತ್ತು ವಿಶ್ವಸಂಸ್ಥೆಯ ನಿಯಮಾವಳಿಗಳಿಗೆ ಬದ್ಧವಾಗಿ ನಾಗರಿಕರು ಹಾಗೂ ನಾಗರಿಕರ ಮೂಲಸೌಕರ್ಯಗಳ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದೆ. ಅಂತಾರಾಷ್ಟೀಯ ಅಣುಶಕ್ತಿ ಸಂಸ್ಥೆಯ ಸಂಪೂರ್ಣ ಭದ್ರತಾ ವ್ಯಾಪ್ತಿಯಲ್ಲಿರುವ ಶಾಂತಿಯುತ ಪರಮಾಣು ಸೌಲಭ್ಯಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ವಿರೋಧಿಸಿದ ನಾಯಕರು ಅಣು ಸುರಕ್ಷತೆಯನ್ನು ಸದಾ ಕಾಯ್ದುಕೊಳ್ಳಬೇಕು ಎಂದಿದ್ದಾರೆ. ಗಾಜಾಪಟ್ಟಿಯಲ್ಲಿ ತಕ್ಷಣದ ಕದನ ವಿರಾಮ ಜಾರಿ, ತಡೆರಹಿತ ಮಾನವೀಯ ನೆರವು ಪೂರೈಕೆ ಹಾಗೂ ಪ್ಯಾಲೆಸ್ತೀನ್ ಜನತೆಯ ನ್ಯಾಯಸಮ್ಮತ ಹಕ್ಕುಗಳ ಈಡೇರಿಕೆಯ ಮೂಲಕವೇ ಇಸ್ರೇಲ್ ಪ್ಯಾಲೆಸ್ತೀನ್ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಸಾಧ್ಯ ಎಂದು ಪುನರುಚ್ಚರಿಸಲಾಗಿದೆ. ಇದೇ ವೇಳೆ ಯಾವುದೇ ರೂಪದ ಭಯೋತ್ಪಾದನೆಯನ್ನು ತೀಕ್ಷ್ಣವಾಗಿ ಖಂಡಿಸಿದ ಬ್ರಿಕ್ಸ್ ನಾಯಕರು ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು. ಗಡಿಯಾಚೆಗಿನ ಭಯೋತ್ಪಾದಕರ ಸಂಚಾರ, ಉಗ್ರವಾದಕ್ಕೆ ಹಣಕಾಸು ನೆರವು ಹಾಗೂ ಸುರಕ್ಷಿತ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಒಕ್ಕೂಟದ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಿವೆ. ಕ್ರೀಡೆಯನ್ನು ಸಾಮಾಜಿಕ ಅಭಿವೃದ್ಧಿಯ ಮಾಧ್ಯಮ ಎಂದು ಗುರುತಿಸಿರುವ ಬ್ರಿಕ್ಸ್ ನವದೆಹಲಿ ಘೋಷಣೆ, ಭಾರತ ಪ್ರಸ್ತಾಪಿಸಿದ್ದ ಕ್ರೀಡಾ ತಂತ್ರಜ್ಞಾನ ಕಾರ್ಯಪಡೆ ರಚನೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಸಮಾವೇಶ ಆಯೋಜನೆಗೆ ಪೂರ್ಣ ಸಮ್ಮತಿ ಸೂಚಿಸಿವೆ. ಕ್ರೀಡಾಪಟುಗಳ ಪ್ರದರ್ಶನ ಮೌಲ್ಯ, ಪಾರದರ್ಶಕತೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಪ್ರಮುಖ ಎಂದು ಒಕ್ಕೂಟ ಪ್ರತಿಪಾದಿಸಿದೆ. ಕಳೆದ ತಿಂಗಳು ವಿಶಾಖಪಟ್ಟಣಂನಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮಂಡಿಸಿದ್ದ ಪ್ರಮುಖ ಉಪಕ್ರಮಗಳಿಗೆ ಈ ಮೂಲಕ ಜಾಗತಿಕ ಮಾನ್ಯತೆ ದೊರೆತಂತಾಗಿದೆ. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಚಾಲನೆ ದೊರೆಯಿತು. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಪ್ರತಿ ವರ್ಷ ಬದಲಾಗುತ್ತಿದ್ದರೂ ಸಂಸ್ಥೆಯ ಕಾರ್ಯಸಾಧನೆ ಮತ್ತು ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬ್ರಿಕ್ಸ್ ನಿರಂತರತೆ ಮತ್ತು ಅನುಷ್ಠಾನ ವ್ಯವಸ್ಥೆಯನ್ನು ಪ್ರತಿಪಾದಿಸಿದರು. ಈ ನೂತನ ಚೌಕಟ್ಟು ಒಕ್ಕೂಟದ ಎಲ್ಲಾ ನಿರ್ಧಾರ ಮತ್ತು ಉಪಕ್ರಮಗಳ ನಿರಂತರ ಅನುಸರಣೆಗೆ ನೆರವಾಗಲಿದೆ. ಮುಂಬರುವ 20 ವರ್ಷಗಳಿಗಾಗಿ ಬ್ರಿಕ್ಸ್ ರಾಷ್ಟಗಳು ಮಹತ್ವಾಕಾಂಕ್ಷಿ ಕಾರ್ಯಸೂಚಿಯೊಂದಿಗೆ ಶ್ರಮಿಸಬೇಕಿದ್ದು ಈ ಬದಲಾವಣೆ ಒಕ್ಕೂಟದ ಆಂತರಿಕ ಕಾರ್ಯಾಚರಣಾ ವ್ಯವಸ್ಥೆಯಿಂದ ಆರಂಭವಾಗಬೇಕು ಎಂದರು. ಇನ್ನು ಜಾಗತಿಕ ವ್ಯಾಪಾರಕ್ಕೆ ಅಪಾರ ಕೊಡುಗೆ ನೀಡುವ ನಾವಿಕರು ಎದುರಿಸುವ ತುರ್ತು ಸಂದರ್ಭಗಳಲ್ಲಿ ನೆರವಾಗಲು ಸಂಬಂಧಪಟ್ಟ ರಾಷ್ಟಗಳ ಕಡಲ ಪ್ರಾಧಿಕಾರಗಳು ಹಾಗೂ ರಾಜತಾಂತ್ರಿಕ ನಿಯೋಗಗಳನ್ನು ಬೆಸೆಯುವ ನಾವಿಕರ ತುರ್ತು ಬೆಂಬಲ ಜಾಲವನ್ನು ಸ್ಥಾಪಿಸಲು ಪ್ರಧಾನಿ ಕರೆ ನೀಡಿದರು. ಬ್ರಿಕ್ಸ್ ಯಾರ ವಿರುದ್ಧವೂ ಕಾರ್ಯನಿರ್ವಹಿಸದೆ ಎಲ್ಲರನ್ನೊಳಗೊಳ್ಳುವ ಮನೋಭಾವದೊಂದಿಗೆ ಮುನ್ನಡೆಯುತ್ತಿದೆ ಎಂದರು. 18ನೇ ಬ್ರಿಕ್ಸ್ ಶೃಂಗಸಭೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಜಾಗತಿಕ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಈ ವೇಳೆ ಪ್ರಧಾನಿಯವರು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹಾಗೂ ವಿಯೆಟ್ನಾಂ ಪ್ರಧಾನಿ ಲೇ

0: ಮಿನ್ ಹಂಗ್ ಅವರೊಂದಿಗೆ ಪ್ರತ್ಯೇಕ ಭೇಟಿ ನಡೆಸಿ ಸಮಾಲೋಚಿಸಿದರು. ಉಭಯ ದೇಶಗಳ ನಾಯಕರು ವಾಣಿಜ್ಯ, ರಕ್ಷಣೆ ಮತ್ತು ಭದ್ರತೆ, ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ಸಾರ್ವಜನಿಕ ಸಹಭಾಗಿತ್ವದ ವಿಸ್ತರಣೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದ್ದಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಇದೇ ವೇಳೆ ಪ್ರಧಾನಿಯವರು ಅಬುದಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೂ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಮಹತ್ವವನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದು ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯುವ ಕುರಿತು ಆಶಯ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನದ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಕ್ಸ್ ರಾಷ್ಟಗಳ ನಾಯಕರು ಭಾರತ್ ಮಂಟಪದ ಹೊರಭಾಗದಲ್ಲಿರುವ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಅವರು ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ರಾಯ್ಗಢದಲ್ಲಿ ನಿರ್ಮಿಸಲಾದ 1.85 ಕಿಲೋಮೀಟರ್ ಉದ್ದದ ವಿಶ್ವದ ಅತ್ಯಂತ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆಯು ಪ್ರಸಿದ್ಧ ಗಿನ್ನಿಸ್ ವಿಶ್ವ ದಾಖಲೆಯ ಗೌರವಕ್ಕೆ ಪಾತ್ರವಾಗಿದೆ. ಉಕ್ಕು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೊರಬರುವ ಉಪ ಉತ್ಪನ್ನವಾದ ಸ್ಟೀಲ್ ಸ್ಲ್ಯಾಗ್ ಅನ್ನು ಶುದ್ಧೀಕರಿಸಿ ರಸ್ತೆ ನಿರ್ಮಾಣದ ಜಲ್ಲಿ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಕ್ಕೆ ಈ ಯೋಜನೆಯು ಬೃಹತ್ ಮೈಲಿಗಲ್ಲಾಗಿದೆ. ನವದೆಹಲಿಯಲ್ಲಿ ಇಂದು ನಡೆದ ಗಿನ್ನಿಸ್ ವಿಶ್ವ ದಾಖಲೆ ಪ್ರಮಾಣ ಪತ್ರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್, ಸಿಎಸ್ಐಆರ್ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ತಿಳಿಸಿದರು. ಈ ಕ್ರಾಂತಿಕಾರಿ ತಂತ್ರಜ್ಞಾನ ರಸ್ತೆ ನಿರ್ಮಾಣ ವೆಚ್ಚವನ್ನು ಶೇಕಡಾ 40%ರಷ್ಟು ತಗ್ಗಿಸುವುದಲ್ಲದೆ ಸಾಂಪ್ರದಾಯಿಕ ರಸ್ತೆಗಳಿಗಿಂತ 4 ಪಟ್ಟು ಹೆಚ್ಚಿನ ಬಾಳಿಕೆ ಹಾಗೂ ಶಕ್ತಿಯನ್ನು ಒದಗಿಸಲಿದೆ ಎಂದು ಸಚಿವರು ವಿವರಿಸಿದರು. ಕಸದಿಂದ ರಸ ಎಂಬಂತೆ ಈ ರಸ್ತೆಗಳಿಗೆ ಸುಮಾರು 15 ವರ್ಷಗಳವರೆಗೆ ಯಾವುದೇ ರೀತಿಯ ನಿರ್ವಹಣೆ ಅಥವಾ ದುರಸ್ತಿಯ ಅಗತ್ಯ ಇರುವುದಿಲ್ಲ ಎಂದು ಅವರು ಹೇಳಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ಇಂದು ಮಲೇಷ್ಯಾದ ಹೂಡಿಕೆ, ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವ ದತ್ತುಕ್ ಸಿರಿ ಜೋಹ್ರಿ ಅಬ್ದುಲ್ ಘನಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಚಿವ ಪಿಯೂಷ್ ಗೋಯಲ್, ಸಭೆಯಲ್ಲಿ ಭಾರತ ಮಲೇಷ್ಯಾ ಆರ್ಥಿಕ ಸಹಭಾಗಿತ್ವವನ್ನು ಎರಡೂ ದೇಶಗಳು ಪರಿಶೀಲಿಸಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು, ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುವುದು ಹಾಗೂ ಪರಸ್ಪರ ಪೂರಕ ಸಾಮರ್ಥ್ಯ ಹೊಂದಿರುವ ಕ್ಷೇತ್ರಗಳಲ್ಲಿ ಪೂರೈಕೆ ಸರಪಳಿ ಸಂಪರ್ಕಗಳನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. 6 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಗ್ಯಾಂಗ್ಝೌ ಮತ್ತು ನವದೆಹಲಿ ನಡುವಿನ ಪ್ರಯಾಣಿಕ ವಿಮಾನ ಸಂಚಾರ ಸೇವೆ ಇದೇ 21ರಿಂದ ಪುನರಾರಂಭಿಸುವುದಾಗಿ ಚೀನಾ ಸದರ್ನ್ ಏರ್ಲೈನ್ ತಿಳಿಸಿದೆ. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಬಳಿಕ ಭಾರತ ಚೀನಾ ನಡುವೆ ವಾಯುಯಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಬ್ರಿಕ್ಸ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸುತ್ತಿರುವ ಸಂದರ್ಭದಲ್ಲೇ ಈ ವಾಯುಯಾನ ಸೇವೆಯು ಪುನರಾರಂಭವಾಗುವ ಸಾಧ್ಯವಾಗಿದೆ. ಇದೇ ವರ್ಷದ ಮಾರ್ಚ್ನಲ್ಲಿ ಇಂಡಿಗೋ ಸಂಸ್ಥೆ ಶಾಂಘೈ ಮತ್ತು ಕೋಲ್ಕತ್ತಾ ನಡುವೆ ವಿಮಾನ ಹಾರಾಟ ಆರಂಭಿಸಿತ್ತು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ನಡೆದ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಐಸಿಎಐನ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮ ದೇಶದ 23 ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಸಚಿವರು ನೂತನವಾಗಿ ಮಾನ್ಯತೆ ಪಡೆದ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಸದಸ್ಯತ್ವ ಪ್ರಮಾಣಪತ್ರಗಳನ್ನು ಪ್ರದಾನ ಮಾಡಿದರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಮಹಿಳಾ ಜೂನಿಯರ್ ಏಷ್ಯಾ ಕಪ್ 2026 ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಸೌತ್ ಕೊರಿಯಾ ತಂಡವನ್ನು 5-1 ಅಂತರದಲ್ಲಿ ಮಣಿಸಿ ಭಾರತ ಮಹಿಳಾ ತಂಡ ಫೈನಲ್ ಪ್ರವೇಶಿಸಿದೆ. ಇನ್ನು ಭಾರತ ತಂಡ ಫೈನಲ್ನಲ್ಲಿ ಚೀನಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪರ ಸುಪ್ರಿಯಾ ತ್ರಿವಳಿ ಗೋಲು ಗಳಿಸಿದರೆ ಮಧು ಸಿದಾರ್ ಮತ್ತು ಸುಖವೀರ್ ಕೌರ್ ತಲಾ ಒಂದು ಗೋಲು

0: ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಢದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ 3ರಲ್ಲಿ ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ C2S ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ, ಸಂಸ್ಥೆಗಳ ಬೆಂಬಲ, ಟೇಪ್ ಔಟ್ ಮತ್ತು ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪಿನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು, ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಲಕ್ಷ ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸಿಐಐ ಆಯೋಜನೆ ಮಾಡಿದ್ದಂತಹ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಮತ್ತು ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ತಿಳಿಸಿದ್ದಾರೆ.
2: ಇಸ್ರೋ ಈಸ್ ನಾಟ್ ಪ್ರೈವೇಟ್, ಇಸ್ರೋ ಈಸ್ ಎ ಗವರ್ನಮೆಂಟ್ ಆರ್ಗನೈಸೇಷನ್ ಅಂಡ್ ವಿ ಆರ್ ವರ್ಕಿಂಗ್ ಫಾರ್ ಗವರ್ನಮೆಂಟ್ ಇನ್ವೆಸ್ಟ್ಮೆಂಟ್ ಅಂಡ್ ವಿ ಆರ್ ವರ್ಕಿಂಗ್ ಗವರ್ನಮೆಂಟ್ ಮ್ಯಾಂಡೇಟ್ ಟು ಇನ್ಸ್ಪೇಸ್ ಇಸ್ರೋ ಅಂಡ್ ಎನ್ಸಿಲೀಸ್ ಟು ಗ್ರೋ ದ ಸ್ಪೇಸ್ ಎಕೋಸಿಸ್ಟಮ್ ವಿತ್ ರೆಸ್ಪೆಕ್ಟ್ ಟು ದ ಬಜೆಟ್. ವಾಟ್ ಎವರ್ ಇಸ್ರೋ ನೀಡ್ಸ್ ಪರ್ ಇಯರ್ ಗವರ್ನಮೆಂಟ್ ಇಸ್ ಅಲಾಟ್, ದರ್ ಇಸ್ ನೋ ಶಾರ್ಟೇಜ್ ಆಫ್ ಬಜೆಟ್. ಸಪೋಸ್ ಇಫ್ ಯು ಸ್ಪೆಂಡ್ ಮೋರ್, ಗವರ್ನಮೆಂಟ್ ಇಸ್ ರೆಡಿ ಟು ಫಂಡ್ ಮೋರ್. ಸೊ ಇನ್ ಮೈ ಕೆಪಾಸಿಟಿ ಆಫ್ ದ ಸೆಕ್ರೆಟರಿ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್, ವಿ ಓನ್ಲಿ ರಿಕ್ವೆಸ್ಟ್ ದ ಗವರ್ನಮೆಂಟ್ ಟು ಅಲಾಟ್ ದ ಬಜೆಟ್. ವಾಟ್ ಎವರ್ ವಿ ರಿಕ್ವೆಸ್ಟ್, ಗವರ್ನಮೆಂಟ್ ಇಸ್ ಅಲಾಟ್, ದರ್ ಇಸ್ ನೋ ಶಾರ್ಟೇಜ್ ಆಫ್ ಬಜೆಟ್.
1: ಇದೇ ವೇಳೆ ಇನ್ಸ್ಪೇಸ್ ಅಧ್ಯಕ್ಷ ಪವನ್ ಗೋಯಂಕಾ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ವಿಸ್ತರಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನಿನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರು ಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ, ರಾಗಿ ಬಿತ್ತನೆ ಪ್ರದೇಶವು ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031ಕ್ಕೂ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್ ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು, ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆ ಇದ್ದು, ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ.

ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ

0: ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 100 ದಿನಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ದೃಢ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆರಹಿತ ಪರಿಶಿಷ್ಟರಿಗೆ ಉಚಿತ ಮನೆ ಮತ್ತು ನಿವೇಶನ, ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತರಿಗೆ 5 ಲಕ್ಷ ನಿವೇಶನ ವಿತರಿಸಲಾಗುವುದು, ರಸ್ತೆ ಬದಿಯಲ್ಲಿ ತೇಗದ ಸಸಿ ನೆಟ್ಟು ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ರೈತರಿಗೆ ನೀಡಿ ಅದು ಬೆಳೆದು ಕಟಾವಿಗೆ ಬಂದಾಗ ಅದರ ಬೆಲೆಯಲ್ಲಿ 70% ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಯುವಕರ ಪ್ರತಿಭೆಗೆ ಉತ್ತೇಜನ ನೀಡಲು ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುತ್ತಿದ್ದು ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ಆಫ್ಲೈನ್ ಅರ್ಜಿ ಲಭ್ಯವಾಗಲಿದ್ದು ಕನಿಷ್ಠ 25 ಲಕ್ಷ ಸದಸ್ಯರು ನೋಂದಣಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ 1,000 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಸಿಎಸ್ಆರ್ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಈ ವರ್ಷ ವಿಶ್ವಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದಲ್ಲಿ 1,000 ಶಾಲೆ ನಿರ್ಮಿಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸಲು ಹಿಂದುಳಿದ ತಾಲೂಕುಗಳಲ್ಲಿ ಹೂಡಿಕೆಗೆ ವೇಗವರ್ಧನ ಪ್ಯಾಕೇಜ್ ನೀಡಲಾಗುವುದು. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಪೀಳಿಗೆಯನ್ನು ತಯಾರು ಮಾಡಲು ಭಾರತದಲ್ಲಿ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ ಜೊತೆಗೆ 6ನೇ ತರಗತಿಯಿಂದ ಮಕ್ಕಳಿಗೆ ಎಐ ಶಿಕ್ಷಣ ನೀಡಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.
1: ಕರ್ನಾಟಕದಲ್ಲಿ ಹೊಸ ಆಲೋಚನೆಗೆ ಹೆಜ್ಜೆಯನ್ನು ಇಡ್ತಾ ಇದೆ. 88 ಲಕ್ಷ ಮಂದಿಗೆ ಮನೆಗಳಲ್ಲಿ ತಪಾಸಣೆ ಮಾಡುವಂತಹ ಕೆಲಸ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಂದು ನಡೀತಾ ಇದೆ. ಹೃದಯ ಜ್ಯೋತಿ ಸುಮಾರು 21,659 ಕೇಸ್ಗಳನ್ನು ಈಗಾಗಲೇ ಹಾರ್ಟ್ ಅಟ್ಯಾಕ್ ಅನ್ನ ಈಗಾಗಲೇ ನಾವು ಈ ಟೈಮಲ್ಲಿ ನಾವು ಗಮನಿಸಿದ್ದೇವೆ. ಸುಮಾರು 6 ದಿನಗಳ ಕಾಲ ನಮ್ಮ ಫೌಂಡೇಶನ್ ವಿಪ್ರೋ ಸಹಕಾರ ಮತ್ತು ಸರ್ಕಾರ ಜೊತೆ ಸೇರಿ ಪ್ರತಿ ದಿನ ಅವರಿಗೆ ಪೌಷ್ಟಿಕವಾದಂತಹ ಶಕ್ತಿಯನ್ನು ಕೊಡಬೇಕು ಅಂತೇಳಿ, ನಮ್ಮ ಮಕ್ಕಳಿಗೆ ಇವತ್ತು ನ್ಯೂಟ್ರಿಷನ್ ಕೊಡಬೇಕು ಅಂತೇಳಿ ಮೊಟ್ಟೆಗಳನ್ನು ಕೊಡುವಂತ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತು ಮುಂದುವರ್ಕೊಂಡು ಹೋಗ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಮುಖಂಡ ತಂದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 3 ವರ್ಷಗಳ ಸಾಧ್ಯತೆ ಮೇ 23ರಿಂದ ಇಲ್ಲಿವರೆಗೂ ಕೂಡ ಗಳಿಸಿದಂತಹ ಹೂಡಿಕೆ ಎಂ ಬಿ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಸಹಕಾರದಿಂದ ಇಲ್ಲಿವರೆಗೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಣೆ ಮಾಡಿ ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. 6 ಲಕ್ಷ ಅಧಿಕ ಉದ್ಯೋಗಗಳ ಇವತ್ತು ಸೃಷ್ಟಿಯಾಗುವಂತಹ ಸಾಧ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ. 31.81 ಲಕ್ಷ ಕೋಟಿ ಇವತ್ತು ರಾಷ್ಟ್ರದಲ್ಲೇ ಕೂಡ 8.1 ಸರಾಸರಿಯಾಗಿ ಇವತ್ತು ಮಾಡಿಕೊಂಡು ತನ್ನ ಆದಾಯ 4,33,123. ಈ ದೇಶದಲ್ಲಿ ಹೆಚ್ಚು ತಲಾದ ಆದಾಯ ಪ್ರತಿಯೊಬ್ಬರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ. ಈ ಒಂದು ಎಂ ಬಿ ಪಾಟೀಲ್ ಅವರು ಹೊರಗಡೆ ದೇಶಕ್ಕೆ ಹೋಗಿ ಇನ್ವೆಸ್ಟ್ ಕರ್ನಾಟಕಕ್ಕೆ ಇವತ್ತು ಈಗಾಗಲೇ ಅವರು ಹೋಗಿದ್ದಾರೆ. ಇವತ್ತು ನಾವು ಫ್ರಮ್ ಸೆಕ್ಯೂರಿಟಿ ಟು ಆಪರ್ಚುನಿಟಿ 2,400 ಜನರಿಗೆ ಸುಪ್ರೀಂ ಕೋರ್ಟ್ ಅವರು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದಕ್ಕೊಂದು ದಾರಿಯನ್ನು ಕೊಟ್ಟು ವಿದ್ಯುತ್ ಶಕ್ತಿ ನೀರು ಕೊಡಬೇಕು, ಯಾರಿಗೂ ತೊಂದರೆ ಆಗಬಾರದು ಅಂತೇಳಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ಸುಮಾರು 7-8 ಲಕ್ಷ ಜನರಿಗೆ ಯಾರು ಮನೆಯನ್ನ ಅನಧಿಕೃತವಾಗಿ ಲೈಸೆನ್ಸ್ ಇಂದ ಕೊಡ್ಕೊಂಡಿದ್ರು ಅವರೆಲ್ಲ ಕೊಡುವಂತಹ ತೀರ್ಮಾನವನ್ನ ಕಟ್ಟಡದ ಅನುಕೂಲ ತೀರ್ಮಾನವನ್ನ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಯುವಕ ಉದ್ಯೋಗ ಖಾಲಿ ಉದ್ಯೋಗ 72,000 ಉದ್ಯೋಗಗಳನ್ನ
0: ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕರ್ನಾಟಕದ ಆರ್ಥಿಕತೆಯನ್ನು 2037ರ ವೇಳೆಗೆ 1 ಟ್ರಿಲಿಯನ್ಗೆ ತಲುಪಿಸುವಂತಹ ಗುರಿ ಹೊಂದಲಾಗಿದೆ. ಶೇಕಡ 5ಕ್ಕಿಂತ ಕಡಿಮೆ ಅಪೌಷ್ಟಿಕತೆ, ಮಕ್ಕಳು ಶಾಲೆ ತೊರೆಯುವಿಕೆ ಮತ್ತು ಬಡತನವನ್ನು ಶೂನ್ಯಕ್ಕೆ ಇಳಿಸುವ ಮಹಾಸಂಕಲ್ಪಗಳನ್ನು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಸೇರಿದಂತೆ ರಾಜ್ಯದ ಜಲಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ ಮಾದರಿಯ 5 ಉದ್ಯಾನಗಳನ್ನು ನಿರ್ಮಿಸುವ ಉದ್ದೇಶವಿದೆ. ಅರಣ್ಯ ಇಲಾಖೆ ಜಾಗಗಳಲ್ಲಿ ಈ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಂದಾಯ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರದ ಮಾರ್ಗಸೂಚಿಗಳ ಅನ್ವಯ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಧ್ಯಯನ ನಡೆಯುತ್ತಿದ್ದು ಇದನ್ನು ಹಂತ ಬರಪೀಡಿತ ಎಂದು ಘೋಷಣೆ ಮಾಡಿ ಸದ್ಯದಲ್ಲಿಯೇ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಉದ್ದೇಶ ಇದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ 5,00,000 ನಿವೇಶನಗಳನ್ನು ಮುಂದಿನ 2 ತಿಂಗಳಲ್ಲಿ ಕೊಡುವ ಗುರಿ ಹೊಂದಲಾಗಿದೆ.

0: ಆಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ವಸತಿ ರಹಿತರಿಗೆ 5 ಲಕ್ಷ ನಿವೇಶನಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 100 ದಿನಗಳು ಒಂದು ಸಂಭ್ರಮಾಚರಣೆಯಲ್ಲ. ಈ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡ ನೀತಿ ನಿರ್ಧಾರಗಳನ್ನು ಜನರ ಮುಂದಿಡುವಂತಹ ಒಂದು ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಣ್ಯರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣಾದಾಯಕವಾಗಿವೆ ಎಂದು ತಿಳಿಸಿದ್ದಾರೆ. 2026ನೇ ಸಾಲಿನಲ್ಲಿ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶತಾವಧಾನಿ ಡಾ ಆರ್ ಗಣೇಶ್ ಮತ್ತು ಪದ್ಮಶ್ರೀ ಪುರಸ್ಕೃತರುಗಳಾದಂತಹ ಅಂಕೇಗೌಡ ಎಂ, ಡಾ ಎಸ್ಜಿ ಸುಶೀಲಮ್ಮ, ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಸುರೇಶ್ ಹನಗವಾಡಿ ಹಾಗೂ ದಿವಂಗತ ಟಿಟಿ ಜಗನ್ನಾಥ್ ಅವರ ಪರವಾಗಿ ಪತ್ನಿ ಲತಾ ಜಗನ್ನಾಥ್ ಅವರುಗಳನ್ನು ರಾಜ್ಯಪಾಲರು ಸನ್ಮಾನಿಸಿದರು. ಉದ್ಯಮಿಗಳು ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಿರುವ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ವಲಯದಲ್ಲಿ 42 ಕೋಟಿ ಉದ್ಯೋಗದ ಅವಕಾಶಗಳು ಇವೆ. ಈ ನಿಟ್ಟಿನಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಕೌಶಲ್ಯಯುಕ್ತ ಶಿಕ್ಷಣ ಹಾಗೂ ತರಬೇತಿ ನೀಡಿ ಯುವ ಜನರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರ ಅತಿ ಸಣ್ಣ ಸಣ್ಣ ಮಧ್ಯಮ ಉದ್ಯಮಗಳ ಇಲಾಖೆಯ ಮೂಲಕ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಎಂದರು.
1: ಮೆಷಿನರಿ ಇಲ್ಲ ಅಂದ್ರೆ ಇಲ್ಲಿ ಬಂದು ಕಸ್ಟಮೈಸ್ಡ್ ನೀವು ಮ್ಯಾನುಫ್ಯಾಕ್ಚರ್ ತಗೋಬಹುದು. ಈಗಾಗಲೇ ಮುಂಬೈನಿಂದ ಆರ್ಡರ್ ಸಿಕ್ಕಿದೆ, ಚಂದ್ರಾಜ್ಯ ಟೆಕ್ನಾಲಜಿ ಸೆಂಟರ್ ದಿ ಫಸ್ಟ್ ಆರ್ಡರ್ ವಿ ಗಾಟ್ ಫ್ರಮ್ ಮುಂಬೈ. ಈ ಟೆಕ್ನಾಲಜಿ ಸೆಂಟರ್ ನಿಮ್ಗೆ ಗೈಡೆನ್ಸ್ ಕೊಡುತ್ತೆ, ಯಾವ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇದೆ, ಏನ್ ಮಾಡ್ಬೇಕಾಗಿದೆ, ಹೇಗೆ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬಹುದು, ನಿಮ್ಮ ಇಂಡಸ್ಟ್ರಿಯನ್ನ ಹೇಗೆ ನೀವು ಎತ್ತರಕ್ಕೆ ತಗೊಂಡೋಗ್ಬಹುದು, ಹೇಗೆ ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನ ನಾವು ಪ್ರೊಡಕ್ಷನ್ ಮಾಡ್ಬೋದು, ಎಲ್ಲಿ ಯಾವತ್ತೇ ಡಿಮ್ಯಾಂಡ್ ಇದೆ, ಇದೆಲ್ಲವನ್ನು ಕೂಡ ಗೈಡೆನ್ಸ್ ಕೊಡುವಂತ ಒಂದು ಕೇಂದ್ರ ಆಗಿದೆ, ಪರಿವರ್ತನೆ ಆಗಿದೆ. ಇದರ ಜೊತೆಗೆ ಒಂದು ಸೆಂಟರ್ ಅನ್ನ ನಾವು ಚೀನಾದಲ್ಲಿ ಈಗಾಗಲೇ ಶಿಲಾನ್ಯಾಸ ಮಾಡಿದ್ದೀವಿ. ಅದರಲ್ಲಿ ರೊಬೊಟಿಕ್ಸ್ ಮತ್ತು ಎಐ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಇದೆ, ಮತ್ತು ಯಾರು ವರ್ಕರ್ಸ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಕಲಿಸ್ಕೊಳ್ಳೋಕೆ ಆ ಸೆಂಟರ್ ಆಗುತ್ತೆ. ಇನ್ನೊಂದು ಇದೇ ತರ ಟೆಕ್ನಾಲಜಿ ಸೆಂಟರ್ ಈಗಾಗಲೇ ಬೆಳಗಾವಿನಲ್ಲಿ, ಬೆಳಗಾವ್ ಭಾಗ, ಹುಬ್ಳಿ ಭಾಗ ಮತ್ತು ಪುಣೆಯಿಂದ ಈ ಕಡೆ ಇರುವಂತ ಆ ರೀಜನ್ಗೆ ಸರ್ವ್ ಮಾಡಕ್ಕೆ ಅಲ್ಲೊಂದು ನಾವು ಸೆಂಟರ್ ಅನ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇದೆಲ್ಲರ ಸೌಲಭ್ಯವನ್ನ ನಮ್ಮೆಲ್ಲ ಇಂಡಸ್ಟ್ರಿ ಅವರು ನಿಮ್ಮ ಜನಕ್ಕೆ ಸ್ಕಿಲ್ಲಿಂಗ್ ಮಾಡಕ್ಕೆ ನೀವು ಇದನ್ನ ತಗೋಬೇಕು. ಯಾಕಂದ್ರೆ ನನಗೆ ಬಹಳ ಹೆಮ್ಮೆ ಇರುವಂತದ್ದು, ಇವತ್ತಿನ ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ಅತ್ಯಂತ ಹೆಚ್ಚು ಉದ್ಯೋಗಗಳನ್ನು ಕೊಡುವ ಕ್ಷೇತ್ರ ಯಾವುದು ಅಂದ್ರೆ ಅದು ಕೃಷಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆಮದು ಕಡಿಮೆ ಮಾಡಿ ದೇಶದಲ್ಲಿ ತಾಂತ್ರಿಕ ಆಧಾರಿತ ಉತ್ಪನ್ನಗಳು ತಯಾರಾಗಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ನೆರವು ಮತ್ತು ಮಾರ್ಗದರ್ಶನ ನೀಡುತ್ತಿದೆ ಎಂದು ಬೆಂಗಳೂರು ಏರೋಸ್ಪೇಸ್ ಹಬ್ ಆಗಿದೆ. ಆಟಿಕೆಗಳಿಂದ ಚಂದ್ರಯಾನದವರೆಗೆ ಬೇಕಾದ ಎಲ್ಲ ಉತ್ಪನ್ನಗಳು ಇಲ್ಲಿಯೇ ತಯಾರಾಗಬೇಕೆಂದು ಎಂಎಸ್ಎಂಇ ವತಿಯಿಂದ ಕೇಂದ್ರ ಸರ್ಕಾರ ತರಬೇತಿ ನೀಡುತ್ತಿದೆ. ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ರೋಬೋಟಿಕ್ಸ್, ಎಐ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಇಂತಹ ತರಬೇತಿ ಕೇಂದ್ರಗಳನ್ನು ಇಂದಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ 3 ದಶಕಗಳ ಸುದೀರ್ಘ ಹೋರಾಟಕ್ಕೆ ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು, ಭದ್ರಾ ಜಲಾಶಯದಿಂದ ಬರಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದ ಕೆರೆಗೆ ಜೀವಕಳೆ ಬಂದಿದ್ದನ್ನು ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿಯುವ ನೀರನ್ನ ಕಣ್ತುಂಬಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಮತ್ತು ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು, 2.52 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಹಾಗೂ 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕ

ಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಚೇತನ್ ಸಿ ವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯರೆಲ್ಲರಿಗೂ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನ ತಗೊಂಡು ಮಾತನಾಡ್ತಾ ಕೆಲವು ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಂಭ್ರಮ. ಏನಪ್ಪಾ ಇದು ಸಂಭ್ರಮ ಅಂತಂದ್ರೆ ಅಂತ ಅನ್ಕೋತಾ ಇದ್ದೀರಾ? ಪಟಾಕಿ ಸಿಡ್ಸೋದ, ಅಥವಾ ಕೇಕ್ ಅನ್ನ ಕತ್ತರಿಸೋದ, ಅಥವಾ ಪಾರ್ಟಿ ಮಾಡೋದ, ಅಥವಾ ಸ್ನೇಹಿತರ ಜೊತೆ ಸೇರಿ ಕುಣಿಯೋದ? ಹೌದು, ಇದೆಲ್ಲವೂ ಕೂಡ ಸಂಭ್ರಮವೇ. ಆದರೆ ಸಂಭ್ರಮ ಅಂದ್ರೆ ಕೇವಲ ದೊಡ್ಡ ಕಾರ್ಯಕ್ರಮಗಳಲ್ಲ, ನಮ್ಮ ಬದುಕಿನ ಸಣ್ಣ ಸಣ್ಣ ಸಂತೋಷಗಳನ್ನ ಮನಸ್ಸು ತುಂಬಿಕೊಂಡು ಅನುಭವಿಸೋದೇ ನಿಜವಾದಂಥ ಸಂಭ್ರಮ. ಹಬ್ಬಗಳ ಸಂಭ್ರಮ, ಕುಟುಂಬದ ಸಂಭ್ರಮ, ಸ್ನೇಹದ ಸಂಭ್ರಮ, ಯಶಸ್ಸಿನ ಸಂಭ್ರಮ, ಎಲ್ಲದಕ್ಕಿಂತ ಮುಖ್ಯವಾಗಿ ಬದುಕಿರುವುದರ ಒಂದು ಸಂಭ್ರಮ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ, ಸಂಭ್ರಮ. ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. RN ಜಯಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಸುನಿಧಿ ಗಣೇಶ್ ಹಾಗೂ ಸಂಗಡಿಗರು ಹಾಡಿರುವಂತಹ ಯಥಾದ್ಭವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸುರೇಶ್ ರೆಡ್ಡಿ ಅವರ ಸಾಹಿತ್ಯ, ಉತ್ಸವ್ ಶ್ರೀ ಅವರ ಸಂಗೀತವಿತ್ತು. ಸಂಗೀತ ಕೇಳಿದಾಗಲೇ ಮನಸ್ಸಿಗೆ ಒಂದು ರೀತಿಯ ಸಂಭ್ರಮ ಬರುತ್ತೆ ಅಲ್ವಾ? ಒಂದು ಹಾಡು ನಮ್ಮ ಹಳೆಯ ನೆನಪನ್ನ ತರುತ್ತೆ, ಮತ್ತೊಂದು ಹಾಡು ಸ್ನೇಹಿತನನ್ನ ನೆನಪಿಸುತ್ತೆ, ಮತ್ತೊಂದು ಹಾಡು ನಮ್ಮ ಜೀವನದ ಯಾವುದೋ ವಿಶೇಷ ಕ್ಷಣವನ್ನ ಕಣ್ಣು ಮುಂದೆ ತರುತ್ತೆ. ಹಾಗಾಗಿ ಸಂಗೀತನೂ ಕೂಡ ಒಂದು ರೀತಿಯ ಸೆಲೆಬ್ರೇಷನ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಸರಿ, ಹಾಗಾದ್ರೆ ಸಂಭ್ರಮ ಅಂದ್ರೆ ಏನು? ಸಂಭ್ರಮ ಅಂತಂದ್ರೆ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ, ಯೋಚನೆ ಮಾಡಿ. ಸಂಭ್ರಮ ಅಂತಂದ್ರೆ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬಂದ್ರೆ ಅದು ಸಂಭ್ರಮ. ಒಬ್ಬ ತಂದೆಗೆ ತನ್ನ ಮಗಳು ಮೊದಲ ಬಾರಿಗೆ ವೇದಿಕೆಯ ಮೇಲೆ ನಿಂತು ಮಾತನಾಡಿದ್ರೆ ಅದು ಸಂಭ್ರಮ. ಒಬ್ಬ ತಾಯಿಗೆ ಮಗ ಮೊದಲ ಸಂಬಳ ತಂದು ಕೈಗೆ ಕೊಟ್ರೆ ಅದೇ ಸಂಭ್ರಮ. ಬಹಳ ದಿನಗಳ ನಂತರ ಸ್ನೇಹಿತರನ್ನ ಭೇಟಿಯಾದ್ರೆ ಅದು ಕೂಡ ಸಂಭ್ರಮನೆ. ಅಜ್ಜಿ ಮಾಡಿದ ಅಡುಗೆಯನ್ನ ಇಡೀ ಕುಟುಂಬದ ಒಟ್ಟಿಗೆ ಕುಳಿತು ತಿಂದರೂ ಕೂಡ ಸಂಭ್ರಮವೇ ಸಂಭ್ರಮ. ಹಾಗಾದ್ರೆ ಈ ಸಂಭ್ರಮಕ್ಕೆ ಒಂದು ದೊಡ್ಡ ಕಾರಣ ಬೇಕಾ? ಇಲ್ಲ ಅಲ್ವಾ? ಹಾಗಾದ್ರೆ ಸಂಭ್ರಮ ಅಂದ್ರೆ ಮತ್ತೇನೇನೆಲ್ಲ ಆಗಿರಬಹುದು ಅಂತ ಮಾತನಾಡ್ತಾ ಹೋಗೋಣ ನಮ್ಮ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಣಿ ಚಿತ್ರದ ಗೀತೆ, ಹಾಡಿದ್ದಾರೆ ನಂದಿತಾ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಂಭ್ರಮದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಂಭ್ರಮಕ್ಕೆ ದೊಡ್ಡ ಕಾರಣ ಬೇಕಾ? ಇಲ್ಲ ಅಲ್ವಾ? ಕೆಲವೊಮ್ಮೆ ಬೆಳಗ್ಗೆ ಎದ್ದು ಕಿಟಕಿಯಿಂದ ಹೊರಗಡೆ ನೋಡಿದಾಗ ಕಾಣುವಂತಹ ಸೂರ್ಯೋದಯ ಕೂಡ ಸಂಭ್ರಮ, ಮಳೆಯ ಮೊದಲ ಹನಿ ಕೂಡ ಸಂಭ್ರಮನೆ, ಬಹಳ ದಿನಗಳ ನಂತರ ಕೇಳಿದ ಇಷ್ಟವಾದಂತಹ ಹಾಡು ಕೂಡ ಒಂದು ಸಂಭ್ರಮ ಅಂತಾನೆ ಹೇಳ್ಬಹುದು. ಹಾಗೇನೆ ಮನಸ್ಸಿಗೆ ಇಷ್ಟವಾದಂತಹ ವ್ಯಕ್ತಿಯಿಂದ ಒಂದು ಫೋನ್ ಕಾಲ್ ಕೂಡ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು. ನಮ್ಮ ಜೀವನದಲ್ಲಿ ಪ್ರತಿ ದಿನ ಕೂಡ ಇಂತಹ ನೂರಾರು ಚಿಕ್ಕ ಚಿಕ್ಕ ಸಂಭ್ರಮಗಳಿರುತ್ತೆ. ಅದನ್ನ ನಾವು ವಿಶೇಷವಾಗಿ ಗಮನಿಸಿರೋದಿಲ್ಲ, ಆದರೆ ಅದನ್ನ ಯಾವುದೋ ಒಂದು ರೀತಿಯಲ್ಲಿ ನಾವು ಸಂಭ್ರಮಿಸ್ತಾನೇ ಇರ್ತೀವಿ. ನಾವು ದೊಡ್ಡ ಸಂತೋಷಕ್ಕಾಗಿ ಕಾಯ್ತಾ ಸಣ್ಣ ಸಣ್ಣ ಸಂತೋಷಗಳನ್ನ ಕಳೆದುಕೊಳ್ಳೋದು ಬೇಡ. ಸಂಭ್ರಮಿಸೋದಕ್ಕೆ ಕಾರಣ ಸಿಗೋದಿಲ್ಲ, ಸಂಭ್ರಮಿಸೋದಕ್ಕೆ ಮನಸ್ಸಿರಬೇಕು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆತ್ಮೀಯ ಚಿತ್ರದ ಗೀತೆ ಹಾಡಿದ್ದಾರೆ ಚಿನ್ಮಯಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನೋಜ್ ಜಾರ್ಜ್ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:27. ಇನ್ನು ಆಹಾರದ ಸಂಭ್ರಮ ಅಂದ್ರೆ ಏನನ್ಸುತ್ತೆ ನಿಮ್ಗೆ? ಆಹಾರ ಅಂದ್ರೆ ಕೇವಲ ಹೊಟ್ಟೆ ತುಂಬಿಸುವಂತಹ ವಸ್ತು ಅಲ್ಲ, ಆಹಾರದಲ್ಲಿ ನೆನಪಿದೆ, ಆಹಾರದಲ್ಲಿ ಪ್ರೀತಿ ಕೂಡ ಇದೆ, ಆಹಾರದಲ್ಲಿ ಸಂಸ್ಕೃತಿ ಇದೆ, ಆಹಾರದಲ್ಲಿ ಸಂಬಂಧಗಳಿವೆ, ಮತ್ತೆ ಕೆಲವೊಮ್ಮೆ ಆಹಾರದಲ್ಲೇ ನಮ್ಮ ಬಾಲ್ಯ ಕೂಡ ಅಡಗಿರುತ್ತೆ. ಅಮ್ಮ ಮಾಡಿದ ಬಿಸಿ ಬಿಸಿ ಅನ್ನ ಸಾರು, ಅಜ್ಜಿ ಮಾಡಿದ ಹೋಳಿಗೆ, ಮಳೆಗಾಲದಲ್ಲಿ ಬಿಸಿ ಬಿಸಿ ಬಜ್ಜಿ, ಸ್ನೇಹಿತರ ಜೊತೆ ತಿಂದಂತಹ ಪಾನಿಪುರಿ. ಹಾ ಹಾ, ಬಾಯಲ್ಲಿ ನೀರು ಬರ್ತಾ ಇದೆ ಅನ್ಕೊಳ್ತೀನಿ. ಹೌದು ಸರಿ, ಹಾಗಾದ್ರೆ ರುಚಿಯ ನೆನಪಿನ ಮತ್ತು ಸಂಭ್ರಮದ ಪಯಣದಲ್ಲೂ ಕೂಡ ನಾವಿದ್ದೀವಿ. ಈಗ ಮುಂದಿನ ಗೀತೆ ಏನು ಮೂಡಿ ಬರ್ತಾ ಇದೆ, ಒಗ್ಗರಣೆ ಚಿತ್ರದ ಗೀತೆ, ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ.

ಆಹಾರದ ಸಂಭ್ರಮವನ್ನ ಸಂಭ್ರಮಿಸಿ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಹಬ್ಬಗಳ ಸಂಭ್ರಮದತ್ರ ಹೋಗೋಣ. ಭಾರತವನ್ನ ಹಬ್ಬಗಳ ದೇಶ ಅಂತ ಕರೀತಾರೆ. ಯಾಕೆ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬ ಅಂದ್ರೆ ಕೇವಲ ಒಂದು ದಿನದ ಆಚರಣೆಯಲ್ಲ, ಅದು ಕುಟುಂಬವನ್ನ ಒಟ್ಟಿಗೆ ಸೇರಿಸುವಂತಹ ಒಂದು ವಿಷಯ ಅಥವಾ ಒಂದು ನೆಪ ಅಂತಾನೆ ಹೇಳ್ಬೋದು. ದೀಪಾವಳಿ ಬಂದಾಗ ಮನೆ ಬೆಳಗತ್ತೆ, ಯುಗಾದಿ ಬಂದಾಗ ಹೊಸ ವರ್ಷದ ನಿರೀಕ್ಷೆ ಹುಟ್ಟತ್ತೆ, ಸಂಕ್ರಾಂತಿ ಬಂದಾಗ ಪ್ರಕೃತಿಗೆ ರೈತನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ, ಗಣೇಶ ಚತುರ್ಥಿ ಬಂದಾಗ ಭಕ್ತಿ ಮತ್ತು ಸಂಭ್ರಮ ಒಂದಾಗತ್ತೆ, ಕ್ರಿಸ್ಮಸ್ ಬಂದಾಗ ಪ್ರೀತಿ ಮತ್ತು ಹಂಚಿಕೊಳ್ಳುವಂತಹ ಮನೋಭಾವ ಹೆಚ್ಚಾಗತ್ತೆ, ಈದ್ ಬಂದಾಗ ಸಹೋದರತ್ವ ಮತ್ತು ಹಂಚಿಕೊಳ್ಳುವ ಸಂತೋಷ ಕಾಣಿಸುತ್ತೆ. ಹೀಗೆ ಹಬ್ಬಗಳು ನಮಗೆ ಒಂದು ಸುಂದರವಾದಂತಹ ಪಾಠವನ್ನ ಕಲಿಸುತ್ತೆ. ಸಂತೋಷವನ್ನ ಒಬ್ಬರೇ ಅನುಭವಿಸೋದಕ್ಕಿಂತ ಎಲ್ಲರೊಂದಿಗೆ ಹಂಚಿಕೊಂಡಾಗ ಅದರ ಬೆಲೆ ಹೆಚ್ಚಾಗತ್ತೆ. ಒಂದು ಮನೆಯಲ್ಲಿ ದೀಪ ಹಚ್ಚಿಟ್ರೆ ಅದು ಒಂದು ಬೆಳಕು, ಆದರೆ ಸಾವಿರ ಮನೆಗಳಲ್ಲಿ ದೀಪ ಹಚ್ಚಿದ್ರೆ ಅದು ಒಂದು ಹಬ್ಬ. ಅದೇ ರೀತಿ ಒಬ್ಬ ವ್ಯಕ್ತಿ ನಗೋದಕ್ಕಿಂತ ಒಂದು ಕುಟುಂಬ ಒಟ್ಟಿಗೆ ನಗೋದೇ ಒಂದು ದೊಡ್ಡ ಸಂಭ್ರಮ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪ್ರೀತ್ ಸೇ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್, ಅನುರಾಧ ಪೋಡ್ವಾಲ್ ಹಾಗೂ ಚಿತ್ರ. ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯ.

ಸಂಭ್ರಮ ಅಂದ್ರೆ ಕೇವಲ ಹಬ್ಬ ಅಲ್ಲ, ಸಂಭ್ರಮ ಅಂದ್ರೆ ಬದುಕನ್ನ ಪ್ರೀತಿಸುವಂತಹ ಒಂದು ವಿಧಾನ. ನಮ್ಮ ಬಳಿ ಇರುವುದನ್ನ ಮೆಚ್ಚಿಕೊಳ್ಳಿ, ನಿಮ್ಮವರನ್ನ ಪ್ರೀತಿಸಿ, ಸಣ್ಣ ಗೆಲುವನ್ನ ಆಚರಿಸಿ, ಸ್ನೇಹಿತರ ಜೊತೆ ನಗ್ತಾಯಿರಿ, ಕುಟುಂಬದ ಜೊತೆ ಸಮಯವನ್ನ ಕಳೆಯಿರಿ, ಹಾಗೇನೆ ಕಾರಣವಿಲ್ಲದಿದ್ರೂ ಕೂಡ ಕೆಲವೊಮ್ಮೆ ಖುಷಿ ಪಡಬೇಕಾಗತ್ತೆ. ಯಾಕೆ ಅಂದ್ರೆ ಜೀವನದಲ್ಲಿ ಕೆಲವು ಕ್ಷಣಗಳನ್ನ ನಾವು ಸೃಷ್ಟಿಸಿಕೊಳ್ಬೇಕು, ಕೆಲವು ಕ್ಷಣಗಳನ್ನ ನಾವು ಆಚರಿಸಿಕೊಳ್ಬೇಕು, ಮತ್ತೆ ಕೆಲವು ಕ್ಷಣಗಳನ್ನ ಎಂದಿಗೂ ಕೂಡ ಮರೆಯಬಾರದು. ನಮ್ಮ ಜೀವನದಲ್ಲೂ ಕೂಡ ಹಾಗೇನೆ, ಪ್ರತಿ ಒಂದು ದಿನ ಕೂಡ ಹೊಸ ಸಂಭ್ರಮ ಉಂಟು ಮಾಡಲಿ, ನಿಮ್ಮ ಮನೆ ನಗುವಿನಿಂದ ತುಂಬಿರಲಿ, ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರಲಿ, ಕನಸುಗಳು ನನಸಾಗಲಿ, ಹಾಗೇನೆ ಜೀವನ ಕೂಡ ಒಂದು ಸುಂದರವಾದಂತಹ ಸಂಭ್ರಮ ಆಗಿರಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಗ್ತಾ ಇರಿ, ಸಂತೋಷವಾಗಿರಿ, ಹಾಗೇನೆ ಸಂಭ್ರಮಿಸ್ತಾ ಇರಿ ಅಂತ ಹೇಳ್ತಾ ಕೊನೆಯ ಹಾಡು ನಿಮಗೋಸ್ಕರ. ಸಂಭ್ರಮದ ಹಾಡು ಇಲ್ದಿದ್ರೆ ಹೇಗೆ? ಈ ಹಾಡು ಕೇಳಿದ್ರೆ ಇಡೀ ನಮ್ಮ ಎಲ್ಲ ಕನ್ನಡ ಬಂಧುಗಳು ಸಂಭ್ರಮಿಸ್ತಾರೆ ಅಂತ ಅನ್ಕೊಳ್ತಾ ಹಾಡನ್ನ ಪ್ರಸಾರ ಮಾಡ್ತಾರೆ.

0: ಏನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು.
1: ಇದುವರೆಗೆ ಸಿರಿಗಂಧ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಲಿದೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
2: नमस्कार, आकाशवाणी से समाचार संध्या के साथ मैं देवेंद्र त्रिपाठी. मुख्य समाचार. ब्रिक्स देशों ने नई दिल्ली घोषणा पत्र को अपनाया, बहुपक्षवाद को मजबूत करने

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಕೇಳಿ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ದೊಡ್ಡರಂಗೇಗೌಡ ವಿರಚಿತ ಒಂದು ಭಾವಗೀತೆ, ನೀನೇ ಎಂದು ಪ್ರೇಮದ ವೀಣೆ.

ಕೇಳ್ತಾ ಇದ್ದೀರಾ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಎಸ್ ಅನಂತ ನಾರಾಯಣ ವಿರಚಿತ ಒಂದು ಭಾವಗೀತೆ, ಕೈಯ ಕೈಯೊಳಗಿಟ್ಟು ಕಣ್ಣ ಕಣ್ಣಲ್ಲಿಟ್ಟು ಮುಂದಕ್ಕೆ ಸಾಗೋಣ.

ಕಡೆಯದಾಗಿ ಕೇಳಿ, ಎಸ್ ವಿ ಪರಮೇಶ್ವರ ಭಟ್ಟ ವಿರಚಿತ ಒಂದು ಭಾವಗೀತೆ, ಜನ್ನ ಹೊಳೆ ನೀನಾಗಿ ಬಾನಮೀನು ನಾನಾಗಿ ನಾವು ನಲಿವಾ.

ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಯುವ ಪ್ರತಿಭೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ ಎಸ್ಸಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್.

0: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವ ಪ್ರತಿಭೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡ್ತಾ ಇರುವಂತಹ ಸ್ಮೃತಿ ಎಸ್ ಸಿ ಅವರಿದ್ದಾರೆ. ಸ್ಮೃತಿ ಅವರ ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ನಿಮ್ಮ ಪರಿಚಯ ಮಾಡ್ಕೊಡಿ, ಯಾವ ಊರು ತಮ್ದು?
1: ಈಗ ಪ್ರೆಸೆಂಟ್ಲಿ ಹಾಸನಲ್ಲಿರೋದು, 2 months ಬ್ಯಾಕ್ ಮದ್ವೆ ಆಯ್ತು. ಅದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿ ಇದ್ದಿದ್ದು, ಶಿವಮೊಗ್ಗದಲ್ಲೇ ಎಲ್ಲ ಸಂಗೀತ ಕಲ್ತಿದ್ದು, ಆಮೇಲೆ ಇಲ್ಲಿ ಬಂದು ಈಗ ಮತ್ತೆ ಇಲ್ಲೂ ಕಂಟಿನ್ಯೂ ಮಾಡ್ತಿದ್ದೀನಿ.
0: ಏನು ಓದಿದಿರಿ?
1: ನಾನು MBA ಮಾಡಿದ್ದೀನಿ,
0: ಕೆಲಸ
1: ಮಾಡ್ತಾ ಇದ್ದೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಕ್ರಿಯೇಟಿವ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಯಾವ್ದು ಇಷ್ಟ? ಡಿಜಿಟಲ್ ಮಾರ್ಕೆಟಿಂಗ್?
1: ಡಿಸೈನಿಂಗ್ ಜಾಸ್ತಿ ಇಷ್ಟ. ಡಿಜಿಟಲ್ ಮಾರ್ಕೆಟಿಂಗ್ ಗಿಂತ ಡಿಸೈನಿಂಗ್
0: ಜಾಸ್ತಿ ಇಷ್ಟ. ನಿಮ್ಮ ಸಂಗೀತದ ಗುರುಗಳು?
1: ಫಸ್ಟ್ ನಾನು ಅಜ್ಜಿ ಹತ್ರ ಕಲ್ತಿದ್ದು, ರಮಾ ಅಂತ ಅಪ್ಪನಮ್ಮ. ಮೊದಲನೇ ಪಾಠ ಶುರು ಮಾಡಿದ ಅವರಿಂದ. ಮುಂದಿನ ತರಗತಿ ನಮಗೆ ಏನೇನ್ ಬೇಕಿತ್ತು ಅದೆಲ್ಲ ಅಮ್ಮನ ಅಪ್ಪ ಗೋಪಾಲ್ ಕೃಷ್ಣ ಅಂತಿದ್ದಾರೆ, ಅವರಿಂದ ಕಲ್ತಿದ್ದು. ಅಮ್ಮನು ಕೂಡ ಸಂಗೀತ ಕಲ್ತಿದ್ದಾರೆ. ಅಮ್ಮನ ಹೆಸರು ಉಮಾ ಅಂತ, ಅಪ್ಪನ ಹೆಸರು ಸೋಮಶೇಖರ್. ಕಂಪ್ಲೀಟ್ ಮ್ಯೂಸಿಕ್ ಫ್ಯಾಮಿಲಿಯಿಂದಾನೇ ಬಂದಿರೋದು,
0: ಶಿವಮೊಗ್ಗದಲ್ಲೇ
1: ಇರೋದೆಲ್ಲರೂ. ಆಮೇಲೆ ಜೂನಿಯರ್ ಎಕ್ಸಾಮಿನೇಷನ್ ಆಗಲಿ ಸೀನಿಯರ್ ಪಾಠಗಳೆಲ್ಲ ಆಗ್ಲಿ, ಅಮ್ಮನ ತಮ್ಮ ಅರುಣ್ ಕುಮಾರ್ ಅಂತಿದ್ದಾರೆ, ಅವರಿಂದ ಕಲ್ತಿರೋದು.
0: ಅವರಿಂದ ಕಲ್ತಿದ್ದೀರ?
1: ಈಗಲೂ ಅವರಿಂದಾನೇ ಕಂಟಿನ್ಯೂ ಮಾಡ್ತೀನಿ.
0: ಈಗ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮುಗ್ದಿದೆ, ವಿದ್ವತ್ ಅಭ್ಯಾಸ ಮಾಡ್ತಾ ಇದ್ದೀರಾ. ಈಗ ಯಾವ ಗೀತೆ ಕೇಳಿಸ್ತೀರಿ?
1: ಫಸ್ಟ್ ಗಣಪತಿ ಕೃತಿ ಭಜಮಾನಸ ಅಂತ ಹಾಡ್ತೀನಿ.

0: ಇರ್ತಿದ್ರು, ಅದನ್ ನೋಡಿ ನಿಮ್ಗೂ ಆಸಕ್ತಿ ಬಂದಿರುತ್ತೆ, ಮತ್ತೆ ತಂದೆ ತಾಯಿ ಒತ್ತಾಸೆ ಕೂಡ ಇರುತ್ತೆ ಮಗಳು ಹಾಡ್ಲಿ.
1: ಕೇಳಿ ಕೇಳಿನೆ ಒಂಥರ ಇಷ್ಟ ಆಗಿದ್ ಹಂಗೇನೆ, ಹಂಗೆ ಕಾನ್ಸರ್ಟ್ಸ್ ಗೆಲ್ಲ ಹೋಗ್ತಾ ಇದ್ದಿದ್ದು, ಹೋಗೋದು ಕೇಳೋದು ಅದೊಂಥರ ಇಷ್ಟ ಆಗ್ತಿತ್ತು. ಹಂಗೆ ಹಾಡ್ಸು ನೋಡಿದ್ರು, ಪ್ರಾಕ್ಟೀಸ್ ಮಾಡಿ ನೋಡಿ ಅಂತಂದ್ರು, ಆಮೇಲೆ ಇಷ್ಟನೂ ಆಯ್ತು.
0: ಇಷ್ಟ ಆಯ್ತು. ವಿಶೇಷವಾಗಿ ಏನು ಇರ್ಬೇಕು ಸಂಗೀತಕ್ಕೆ? ವಿಶೇಷವಾಗಿ
1: ಇರ್ಬೇಕು ಆಸಕ್ತಿ, ಇದ್ರೆ ಬೇರೆ ಎಲ್ಲ ಬರುತ್ತೆ. ಮತ್ತೆ ಟೈಮ್ ಕೊಡಕ್ ರೆಡಿ ಇರ್ಬೇಕು.
0: ರೆಡಿ ಇರ್ಬೇಕು ಅಲ್ವಾ?
1: ಸುಮ್ನೆ ಒನ್ ಅವರ್ ಹೋಗ್ತೀನಿ ಹಾಡ್ತೀನಿ ಅಂದ್ರೆ ಅದೆಲ್ಲ
0: ಬರೋದಿಲ್ಲ.
1: ಬರಲ್ಲ, ಸಂಗೀತ ಒಲಿಯೋದೇ ಇಲ್ಲ ಅಂತ ಹೇಳ್ತಾರೆ. ನಮಗೆ ಆಸಕ್ತಿ ಇದ್ದು ಟೈಮ್ ಕೊಡಕ್ ರೆಡಿ ಇದ್ರೆ
0: ಯಾವುದೇ ವಿದ್ಯೆ ಆದ್ರೂ ಅಷ್ಟೇ.
1: ಹೌದು,
0: ಅಭ್ಯಾಸದಿಂದನೇ ಬರುತ್ತೆ.
1: ಹೌದು,
0: ಒಂದು ತಿಳ್ಕೊಳ್ಳೋದು, ತಿಳ್ಕೊಂಡ ಮೇಲೆ ಅಭ್ಯಾಸ.
1: ಅಭ್ಯಾಸ
0: ಅಲ್ವಾ?
1: ಹೌದು.
0: ಬರೀ ಸ್ವರಗಳು ಬಂದ್ರೆ ಸಾಲದು, ಅದನ್ನ ಎಲ್ಲೆಲ್ಲಿ ಪೋಣಿಸ್ಬೇಕು ಅನ್ನೋ ಕಲೆ ಸಿದ್ಧಿಸ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಒಂದೇ ದಾರಿ. ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀರಾ?
1: ಈಗ ಒನ್ ಅವರ್ ಮಾಡ್ತೀನಿ ಅಷ್ಟೇ.
0: ಅಷ್ಟೇ
1: ಅಷ್ಟೇ ಸದ್ಯಕ್ಕೆ ಕೆಲಸನೂ ಮಾಡಿ ಆದ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಸ್ಯಾಟರ್ಡೆ ಸಂಡೇ ಬೆಳಗ್ಗೆ ಆದ್ರೆ ಬೆಳಗ್ಗೆ, ಇಲ್ಲ ಸಂಜೆ ಹೊತ್ತಾದ್ರೂ ಒಂದು ಟೂ ಟು ಟೂ ಅಂಡ್ ಹಾಫ್ ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀನಿ.
0: ಪ್ರಾಕ್ಟೀಸ್ ಮಾಡ್ತೀರಾ? ಈಗ ಇತ್ತೀಚೆಗೆ ಮದುವೆಯಾಗಿ ಹಾಸನಕ್ಕೆ ಬಂದೆ ಅಂತ ಹೇಳಿದ್ರಿ. ಕೌಟುಂಬಿಕ ಜೀವನನೂ ಮುಖ್ಯ, ಜೊತೆಗೆ ವೃತ್ತಿ ಕೂಡ ಮಾಡ್ತಾ ಇದ್ರಿ, ಅದರ ಜೊತೆಗೆ ಸಂಗೀತ ಕೂಡ ಮುಂದುವರಿಸಬೇಕು ಅಂತಿದೆ. ಇದೆಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿದ್ಯಾ?
1: ಚೆನ್ನಾಗಾಗ್ತಿದೆ. ಮನೇಲೂ ಎಲ್ಲ ಸಪೋರ್ಟಿವ್ ಇದಾರೆ. ಅಪ್ಪ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ರಿಟೈರ್ ಆಗಿದ್ದಾರೆ. ಅಮ್ಮ ಕೂಡ ಸಂಗೀತ ಕಲ್ತಿದ್ದಾರೆ, ಲಕ್ಷ್ಮಿ ಅಂತ. ಅವರು ಭಜನ್ ಕ್ಲಾಸ್ ಎಲ್ಲ ತಗೊಳ್ತಾರೆ. ಅವರು ಕೂಡ ಗೌರ್ಮೆಂಟ್ ಟೀಚರ್ ಆಗಿ ರಿಟೈರ್.
0: ಅಪ್ಪ ಅಂದ್ರೆ ಮಾವ?
1: ಇಲ್ಲಿ ಮಾವ ರಂಗಸ್ವಾಮಿ ಅಂತ ಅವ್ರ ಹೆಸರು. ಅಮ್ಮನ ಹೆಸರು ಲಕ್ಷ್ಮೀ ನಾಡಿಗ್. ಅವರು ಕೂಡ ಗೌರ್ಮೆಂಟ್ ರಿಟೈರ್ಡ್ ಟೀಚರ್, ಹಂಗೆ ಭಜನ್ ಕ್ಲಾಸಸ್ ತಗೊಳ್ತಾರೆ.
0: ನಿಮ್ ಮನೆಯವ್ರು ಹಾಡ್ತಾರ?
1: ಮನೆಯವ್ರು ಹಾಡಲ್ಲ, ಇಂಟ್ರೆಸ್ಟ್ ಇದೆ ನಾಡಿಗಂತ.
0: ಅಯ್ಯೋ, ಅವರು ಹಾಡಿದ್ರು ಒಳ್ಳೆ ಡ್ಯುಯೆಟ್ ಆಡ್ಬೋದಿತ್ತು.
1: ತುಂಬಾ ಇಂಟ್ರೆಸ್ಟ್ ಇದೆ, ಕೇಳಕ್ಕೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ.
0: ಯಾವ್ದಾದ್ರು ಹಾಡಿದೀರಾ ನಿಮ್ ಮನೆಯವ್ರಿಗೇನೆ ಯಾವ್ದಾದ್ರು ವಿಶೇಷವಾಗಿ?
1: ಹಾಡಿದ್ರೆ
0: ವಿಶೇಷವಾದ ರಾಗ?
1: ರಾಗ ಹಾಡಿಲ್ಲ, ಹಾಡಿದೀವಿ.
0: ಹಾಡಿದೀರಾ? ಯಾವ್ದು ಹಾಡಿದ್ದೀರಾ?
1: ಆಕಾಶ ದೀಪವು ನೀನು, ಫಿಲಂ ಸಾಂಗ್ಸ್ ಏನೇನಿದೆ ಹಾಡಿರೋದು.
0: ಫಿಲಂ ಸಾಂಗ್ಸ್ ಇಷ್ಟನಾ?
1: ಇಷ್ಟ.
0: ವಿದ್ವತ್ ಅಲ್ಲಿ ವಿಶೇಷವಾಗಿ ಏನ್ ಕಲಿತೀರಾ?
1: ವಿದ್ವತ್ ಅಲ್ಲಿ ಹೊಸ ಹೊಸ ರಾಗಗಳೇ ಇದೆ, ಗೊತ್ತಿಲ್ದಿರೋ ರಾಗಗಳ ಹೆಸರಾಗ್ಲಿ, ಸ್ವಲ್ಪ ಕಷ್ಟನೂ ಇದೆ ಸೀನಿಯರ್ ಗಿಂತ. ನಿರ್ಬಲ
0: ಈಗ ಗುರುಗಳು ಯಾರು?
1: ಅರುಣ್ ಕುಮಾರ್ ಅಂತಾನೆ, ಅವನ ತಮ್ಮನೇ. ಅವರಿಂದಾನೇ ಕಂಟಿನ್ಯೂ ಮಾಡ್ತಿರೋದು. ಆನ್ಲೈನ್ ಕ್ಲಾಸಸ್ ಯಾವ್ಯಾವಾಗ ಆಗುತ್ತೆ ಅವನ್ ಪ್ರಾಕ್ಟೀಸ್
0: ಆನ್ಲೈನ್ ಅಲ್ಲೇ ತಗೋತಾ
1: ಇದ್ದೀರಾ? ಸೀನಿಯರ್ ಕಂಪೇರ್ ಮಾಡಿದ್ರೆ ವಿದ್ವತ್ ಅಲ್ಲಿ ಕಲಿಯುವಂತದ್ದೇ ತುಂಬಾ ಇದೆ. ಎಷ್ಟು ಕಲಿತರೂ ಸಾಕಾಗಲ್ಲ ಅನ್ನೋದು ವಿದ್ವತ್ ಅಲ್ಲಿ ಗೊತ್ತಾಗತ್ತೆ.
0: ಒಂದೇನಂತಂದ್ರೆ, ಈಗ ಸಿಲೆಬಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ತಗೊಂಡು ಪಾಸ್ ಆಗದ್ ಬೇರೆ, ಆದ್ರೆ ಅದನ್ನ ಹೇಗ್ ಹಾಡ್ತೀರಾ, ನೀವು ಹೇಗೆ ಕಲಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಬರೀ ಎಕ್ಸಾಮ್ ತಗೊಂಡ್ರೆ ಸಾಕಾಗಲ್ಲ, ಎಕ್ಸಾಮ್ ಪಾಸ್ ಮಾಡ್ಕೊಂಬೋದು, ಆದ್ರೆ ಆಮೇಲೆ ಹಾಡಕ್ಕೆ ಬರಲ್ಲ. ಎಲ್ಲಿ ಹೋದ್ರೂ ಬರೀ ಮಿಸ್ಟೇಕ್ಸ್ ಮಾಡ್ತೀವಿ ಅಂದ್ರೆ ಬರೀ ಎಕ್ಸಾಮ್ ಪಾಸ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತಾಗುತ್ತೆ.
0: ಎಕ್ಸಾಮ್ ದಿನ ಚೆನ್ನಾಗಿ ಹಾಡ್ಬೋದು, ಆದ್ರೆ ದಿನ ಚೆನ್ನಾಗಿ ಹಾಡ್ಬೇಕಲ್ಲ.
1: ಕಲಿಯೋದ್ ಯಾವತ್ತು ನಿಲ್ಲಲ್ಲ,
0: ನಿಲ್ಲಲ್ಲ, ನಿಲ್ಬಾರ್ದು ಸಹ. ಈಗ ಏನ್ ಕೇಳಿಸ್ತೀರಿ?
1: ಒಂದು ದೇವ್ರ ನಾಮ ಶ್ರೀ ಜಗದೀಶ್ವರಿ ಅಂತ ಬಹುದಾರಿ ರಾಗದಲ್ಲಿದೆ.

0: ಮನೆಯಲ್ಲಿ ಒಬ್ಬರೇ ಮಗಳ ಹೇಗೆ?
1: ನನ್ಗೆ ಟ್ವಿನ್ ಸಿಸ್ಟರ್ ಇದ್ದಾಳೆ ಸ್ಫೂರ್ತಿ ಅಂತ, ಅವಳಿಗೆ ಮದ್ವೆ ಆಗಿ ಬೆಂಗಳೂರಲ್ಲಿ ಇದ್ದಾಳೆ.
0: ಸಂಗೀತ ಕಲ್ತಿದ್ದಾರೆ
1: ಇಬ್ರು, ಒಟ್ಟಿಗೆ ಕಲ್ತಿದ್ದು
0: ಸಿಸ್ಟರ್ಸ್.
1: ಸಿಸ್ಟರ್ಸ್ ಸಂಗೀತ ಮತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ,
0: ಭರತನಾಟ್ಯಂ ಆಗಿದೆಯಾ?
1: ಜೂನಿಯರ್ ಎಕ್ಸಾಮ್ ಆಗಿದೆ, ಸೀನಿಯರ್ ಪೋರ್ಷನ್ಸ್ ಆಗಿದೆ, ಬಟ್ ಎಕ್ಸಾಮ್ ಕಟ್ಟಕ್ಕಾಗಲಿಲ್ಲ.
0: ಈ ಸಂಗೀತ ಮತ್ತು ನಾಟ್ಯ ಎರಡು ಒಂದಕ್ಕೊಂದು ತುಂಬಾ ರಿಲೇಟ್ ಮಾಡಬಹುದು. ನಾಟ್ಯಕ್ಕೆ ಸಂಗೀತ ಬೇಕೇ ಬೇಕು, ಸಂಗೀತಕ್ಕೆ ನಾಟ್ಯ ಬೇಕಿಲ್ಲದೆ ಇರಬಹುದು, ಆದ್ರೆ ನಾಟ್ಯಕ್ಕೆ ಇದ್ರೆ ಚೆನ್ನಾಗಿರುತ್ತೆ.
1: ತಾಳ ಆಗ್ಲಿ ರಾಗ ಆಗ್ಲಿ ತುಂಬಾ ಹೆಲ್ಪ್ ಕೊಡುತ್ತೆ. ಆಮೇಲೆ ಡ್ಯಾನ್ಸ್ ಅಲ್ಲೂ ಅಷ್ಟೇ, ಹಾಡ್ ಹೇಳ್ಕೊಂಡೆ ಡ್ಯಾನ್ಸ್ ಮಾಡೋದ್ರಿಂದ ಅದೇನೇನ್ ಕೃತಿಗಳಿದೆ, ಏನೇನ್ ಜತಿ ಸ್ವರಗಳಿದೆ ಅದೆಲ್ಲ ನಮಗೆ ಸಂಗೀತದಲ್ಲೂ ಆಗಿರುತ್ತೆ. ಡ್ಯಾನ್ಸ್ ಅಲ್ಲಿ ಇನ್ನು ಬೇಗ ಕಲಿಯಕ್ ಹೆಲ್ಪ್ ಆಗುತ್ತೆ.
0: ಒಂದು ಈಗ ನಿಮ್ಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ, ಸಂಗೀತ ಕಲಿತವ್ರು ಇರ್ಬೋದು, ಆಮೇಲೆ ನೃತ್ಯ ಕಲಿತವ್ರು ಇರ್ಬೋದು, ಅಥವಾ ಕಲಿದೇ ಇರೋರು ಇರ್ಬೋದು, ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ? ಅಂದ್ರೆ ಯಾವುದೇ ತರಹದ ಒಂದು ಚಿತ್ರಕಲೆ ಆಗಿರ್ಬೋದು, ಹಾಡೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಬೇರೆ ಇನ್ಯಾವುದೇ ಒಂದು ಆಸಕ್ತಿಯನ್ನ ಇಟ್ಕೊಂಡು ಕಲ್ತು ಉದ್ಯೋಗದ ಜೊತೆಗೇನೆ ಇದನ್ನು ತಗೊಂಡು ಹೋಗೋದಕ್ಕೂ, ಏನು ಕಲೀಲಾರದೆ ಬರೀ ಉದ್ಯೋಗ ಮಾಡೋದಕ್ಕೆ ಏನಾದ್ರೂ ವ್ಯತ್ಯಾಸ ಇದೆ ಅನ್ಸುತ್ತೆ?
1: ಯಾಕಂದ್ರೆ ಈಗ ನಾವು ಕಲ್ತಿರೋದ್ರಿಂದ ನಾವು ಟೈಮ್ ಸಿಗ್ದಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವಿ, ಆ ಟೈಮ್ ಹೆಂಗ್ ಯೂಸ್ ಮಾಡ್ಕೊಳ್ತೀವಿ ಗೊತ್ತಿದೆ. ಸುಮ್ಮನೆ ಏನು ಕಲಿದೆ ಇದ್ದವರು ಹೆಂಗೆ ಟೈಮ್ ಎಷ್ಟು ವೇಸ್ಟ್ ಆಗತ್ತೆ ಅದು ಗೊತ್ತಾಗತ್ತೆ. ಇನ್ನೊಂದು ಸ್ವಲ್ಪ ನಮಗೇನಾದ್ರು ಬೇರೆ ಚೇಂಜ್ ಇರಬೇಕು ಅಂದ್ರೆ ನಮಗೇನಾದ್ರು ಒಂದು ಹಾಬಿ ಇರ್ಲೇಬೇಕಾಗತ್ತೆ, ನಮಗೊಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗತ್ತೆ. ಏನೋ ಒಂದ್ ಕಲ್ತಿದೀವಿ, ಏನೋ ಒಂದ್ ಮಾಡ್ತೀವಿ ಅಂತಂದಾಗ ನಮಗೆ ಅದ್ರ ಕಡೆ ಗಮನ ಕೊಟ್ಟು ಒಂದ್ ಸ್ವಲ್ಪ ಬರೀ ಕೆಲ್ಸ ಬರೀ ಮೊಬೈಲ್ ಇಟ್ಕೋ ಅದೆಲ್ಲ ಬಿಟ್ಬಿಟ್ಟು, ಈಗ ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಅಟ್ಲೀಸ್ಟ್ ಏನಾದ್ರು ಹಾಬಿ ಇದ್ರೆ ಏನೊಂದ್ ಮಾಡ್ತಿದೀವಿ, ಮೇನ್ ಆಗಿ ನಮ್ ಮೈಂಡ್ ಫ್ರೆಶ್ ಆಗುತ್ತೆ.
0: ನೀವು ಮೊಬೈಲ್ ನೋಡಲ್ವಾ?
1: ನೋಡ್ತೀನಿ.
0: ಎಷ್ಟೊತ್ತು ನೋಡ್ತೀರ?
1: ಬೋರ್ ಆದಾಗೆಲ್ಲ ನೋಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಮೊಬೈಲ್ ಯೂಸ್ ಮಾಡೋದೇನ್ ಬಿಟ್ಟಿಲ್ಲ ಯಾರು, ಆದ್ರೆ ಬರೀ ಮೊಬೈಲೇ ಇಟ್ಕೊಂಡು ಕೂರಕ್ ನಂಗೂ ಏನ್ ಇಷ್ಟ ಆಗಲ್ಲ. ಈ ತರ ಏನಾರ ಒಂದ್ ಹಾಬಿ ಏನೇ ಆಗ್ಲಿ ಯಾವ್ದೇ ತರ,
0: ಮೊಬೈಲ್ ಬಳಕೆ ತಪ್ಪಲ್ಲ, ಆದ್ರೆ ಯಾವ ಉದ್ದೇಶಕ್ಕೆ ಅದನ್ನ ಬಳಸ್ತಾ ಇದೀವಿ,
1: ಎಷ್ಟು ಯೂಸ್ ಮಾಡ್ಬೇಕು ಅದು ನಮ್ ಕೈಲೇ ಇದೆ.
0: ಕರೆಕ್ಟ್. ಅದನ್ನ ತಿಳ್ಕೊಂಡಾಗ ಯಾವ್ದು ನಮ್ಗೆ ಚಟ ಅಂತ ಅನ್ಸಲ್ಲ, ಅಥವಾ ಅದೊಂದು ಅಡಿಕ್ಷನ್ ಅಂತ ಅನ್ಸಲ್ಲ ಅಲ್ವಾ, ಅದನ್ನ ಮೀರಿ ಹೋಗ್ಬಾರ್ದು.
1: ಅದಕ್ಕೆ ನಮ್ಮನ್ ನಾವು
0: ಸ್ವಲ್ಪ ಕಡಿವಾಣ ಹಾಕೊಳ್ಳೋದು, ನಿಯಂತ್ರಣ ಮಾಡೋದು, ಆ ಮನಶಕ್ತಿ ಎಲ್ಲ ಬರ್ಬೇಕು, ಆ ನಿರ್ಧಾರ ತಗೊಳ್ಳುವಂತಹ ಮೆಚುರಿಟಿ ನಮ್ಗಿರ್ಬೇಕು ಅಂತಂದ್ರೆ ನಾವು ಜಗತ್ತನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮೊಬೈಲ್ ನೋಡೋದು ಅಥವಾ ಬರೀ ಮನರಂಜನೆ ತೆಗೆದುಕೊಳ್ಳೋದು, ಅದರಿಂದ ಬೇರೆ ಬೇರೆ ಮಾನಸಿಕ ಮತ್ತು ದೈಹಿಕ ಪರಿಣಾಮ

0: ಇದು ಗೊತ್ತಾಗ್ತಿದೆ, ಎಲ್ಲರಿಗೂ ಗೊತ್ತಾಗ್ತಿದೆ ಸಮಾಜದ ಮೇಲೆ ಎಷ್ಟು ಒತ್ತಡ ಇದೆ ಅನ್ನೋದು ಗೊತ್ತಾಗ್ತಿದೆ. ಅದೊಂದು ಹೊಸ ಸಮಸ್ಯೆ ಆಗಿ ಉದ್ಭವಿಸ್ತಾ ಇದೆ ಅಲ್ವಾ. ಈಗ ಏನೇನೋ ಬಡತನ ಇತ್ತು, ಅನಕ್ಷರತೆ ಇತ್ತು, ಅದೆಲ್ಲ ಹೋಗಿ ನೋಡಿ ಹಳೆ ಸಮಸ್ಯೆಗಳು ಅದು ಹೋಯ್ತು ಇದು ಹೋಯ್ತು ಅನ್ನೋ ಹೊತ್ತಲ್ಲಿ ಈ ತರದ ಹೊಸ ಹೊಸ ಸಮಸ್ಯೆಗಳು ಆಗ್ತಿದೆ. ಇದೆಲ್ಲ ಆಧುನಿಕತೆ ತಂದೊಡ್ಡಿರುವ ಸವಾಲುಗಳು. ಸಮಸ್ಯೆಯನ್ನಾಗಿ ಮಾಡ್ಕೋಬಾರದು, ಸವಾಲನ್ನ ಸವಾಲನ್ನಾಗಿ ಸ್ವೀಕರಿಸಿ ಅದನ್ನ ಎಷ್ಟು ಬಳಸಬೇಕು ಅಷ್ಟನ್ನು ಗಮನದಲ್ಲಿ ಇಟ್ಕೋಬೇಕು. ಈಗೇನ್ ಕೇಳಿಸ್ತೀರಾ ನಮ್ಗೆ?
1: ಒಂದು ಭಾವಗೀತೆ ಹೇಳ್ತೇನೆ, ಅಮ್ಮನ ಮೇಲಿದೆ. ಅದು
0: ಯಾರು ಬರ್ದಿರೋದು?
1: ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅಂತ. ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ಅಂತ.

0: ತುಂಬಾ ಚೆನ್ನಾಗಿತ್ತು. ಮತ್ತೆ ನಿಮ್ಮ ಈ ಸಂಗೀತದ ಪಯಣ ಮತ್ತೆ ನಿಮ್ಮ ವೃತ್ತಿ ಪ್ರವೃತ್ತಿ ಎರಡು ಒಟ್ಟೊಟ್ಟಿಗೆ ಸಾಗ್ಲಿ. ಏನು ಒಳ್ಳೇದ್ ಮಾಡಬಹುದು ಈ ಲಲಿತ ಕಲೆಗಳನ್ನ, ಅಂದ್ರೆ ಬರೀ ಉಪಜೀವನ ಆಗಬಾರ್ದು, ನಾವು ಕಲ್ತ್ವಿ ಕಲ್ಸಿದ್ವಿ ಅದರಿಂದ ಏನೋ ಒಂದ್ ಸಣ್ಣ ಸಂಭಾವನೆ ಬಂತು ಅನ್ನೋದು ಅದು ಬೇರೆ, ವೃತ್ತಿ ಬೇರೆ. ಅದ್ರ ಜೊತೆ ಜೊತೆಗೆ ನಮ್ಮ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮ ನಮ್ಮ ಮನೆ ಮಂದಿ ಮೇಲೂ ಆಗುತ್ತೆ, ರೈತಾ, ಅದು ಪಕ್ಕದ ಮನೆಯವ್ರ ಮೇಲೆ ಆಗುತ್ತೆ, ಅದು ಸೊಸೈಟಿ ಮೇಲೆ ಆಗುತ್ತೆ, ಹೀಗೆ ಅಲ್ವಾ ಸಾಗೋದು? ಅಂದ್ರೆ ನಾವು ಒಳ್ಳೆಯವರಾಗುವುದರ ಉಪಯೋಗ ಅಥವಾ ಪರಿಣಾಮ ಇಷ್ಟೆಲ್ಲ ಇರುತ್ತೆ. ಹಾಗಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಊರಿಗೆ ಅವ್ರಿಗೆ?
1: ಏನಂದ್ರೆ ನಿಮ್ಮ ಮನೇಲಿ ಮತ್ತೆ ಭಜನೆ ಕ್ಲಾಸ್ ಎಲ್ಲ ಮಾಡ್ತಾರೆ, ಮಕ್ಕಳೆಲ್ಲ ಬರ್ತಾರೆ, ಆ ಚಿಕ್ಕ ವಯಸ್ಸಿಂದಾನೆ ಒಂದ್ ಸ್ವಲ್ಪ ಇದು ಒಂದ್ ಕಲೆ ಇದೆ, ಒಂದ್ ಆಸಕ್ತಿ ಇದೆ ಅಂತ ಈಗ್ಲಿಂದಾನೆ ಹೇಳ್ಕೊಡಕ್ ಶುರು ಮಾಡಿದ್ರೆ ಒಂದ್ ಸ್ವಲ್ಪ ಅವರು ಕಲಿತಾರೆ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ.

0: ಮಾಡ್ತೀರಾ ನಿಮ್ಮ ಊರಿಗೆ ಅವ್ರಿಗೆ?
1: ಏನಂದ್ರೆ ನಿಮ್ ಮನೇಲಿ ಮತ್ತೆ ಭಜನ್ ಕ್ಲಾಸ್ ಎಲ್ಲ ಮಾಡ್ತಾರೆ, ಮಕ್ಕಳೆಲ್ಲ ಬರ್ತಾರೆ. ಆ ಚಿಕ್ಕ ವಯಸ್ಸಿಂದಾನೆ ಒಂದ್ ಸ್ವಲ್ಪ ಇದು ಒಂದ್ ಕಲೆ ಇದೆ, ಒಂದ್ ಆಸಕ್ತಿ ಇದೆ ಅಂತ ಈಗ್ಲಿಂದಾನೆ ಹೇಳ್ಕೊಡಕ್ ಶುರು ಮಾಡಿದ್ರೆ ಒಂದ್ ಸ್ವಲ್ಪ ಅವರು ಕಲಿತಾರೆ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಅವರು ಇನ್ನೊಂದ್ ಸ್ವಲ್ಪ ಸೇರ್ಕೊಂಡು ಈ ತರ ಭಜನ ಅಂತಂದೆ ಹೇಳ್ತಿಲ್ಲ ನಾನು, ಯಾವ್ದೇ ಕಲೆ ಆಗ್ಲಿ ಮನೇಲಿ ಒಬ್ರು ಕಲಿಯಕ್ ಶುರು ಮಾಡಿದ್ರೆ ಅದ್ ಹಂಗೆ ಹರಡತ್ತೆ ಆ ವಿಷಯ. ಅವಾಗ ಆದಷ್ಟು ಜನ ಏನೇನ್ ಹಾಬೀಸ್ ಕಲ್ತ್ಕೊಳ್ತಾರೋ ಅವರಿಗೆ ಹೆಲ್ಪ್ ಆಗತ್ತೆ. ಈಗಿನ ಜನರೇಷನ್ ಅವರು ಬರೀ ಲ್ಯಾಪ್ಟಾಪ್ ಇಟ್ಕೋ, ಕಂಪ್ಯೂಟರ್ ಯೂಸ್ ಮಾಡು, ಮೊಬೈಲ್ ಯೂಸ್ ಮಾಡು, ಬರೀ ಅಷ್ಟರಲ್ಲೇ ಆಗ್ತಾರೆ ಬಿಟ್ರೆ ಈ ತರ ಯಾವ ಹೊಸ ಹೊಸ ಕಲೆಗಳಿದೆ ಅಷ್ಟು ಬೇಗ ತಿಳ್ಕೊಳಲ್ಲ. ದೊಡ್ಡವ್ರು ನಾವೇನಿದೀವಿ ಹಿಂಗೆ ಅಮ್ಮನ ಕ್ಲಾಸ್ ಮಾಡೋದ್ ನೋಡಿದೀನಿ, ಮಕ್ಳು ಇಂಟ್ರೆಸ್ಟಿಂಗ್ ಬರ್ತಾರೆ, ಹಾಡ್ತಾರೆ, ಖುಷಿ ಪಡ್ತಾರೆ ಹೊಸ ಹೊಸದ್ ಕಲಿಯಕ್ಕೆ. ಈಗ ನಾವ್ ಕಲ್ತಿದೀವಿ ಅಂದ್ರೆ ಇನ್ನೊಬ್ರಿಗೆ ಅದ್ ಹೇಳ್ಕೊಡೋಷ್ಟು ನಮಗ್ ಆಸಕ್ತಿ ಬಂದ್ರೆ ಹೆಲ್ಪ್ ಆಗತ್ತೆ.
0: ಯಾವುದೇ ಒಂದು ಚಟುವಟಿಕೆನಲ್ಲಿ ಮಕ್ಕಳನ್ನ ತೊಡಗಿಸೋದು ಪೋಷಕರ ಜವಾಬ್ದಾರಿ ಅಲ್ವಾ? ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು, ಅಕ್ಕಪಕ್ಕ ಮನೆಯವರು, ಒಂದ್ ಸಮಾಜ ಚೆನ್ನಾಗಿರ್ಬೇಕು, ಸದೃಢವಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಪರಸ್ಪರರ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಚೆನ್ನಾಗಾಗುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೊಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
1: ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.

ಇಲ್ಲಿಯವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ, ಎಸ್ಸಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿ ಬಂದ ಇಂದಿನ ಯುವವಾಣಿ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಎಲ್ಲರಿಗೂ ನಮಸ್ಕಾರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಇದು ಆಕಾಶವಾಣಿ ಬೆಂಗಳೂರು. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಕೂಡ ಚಿತ್ರಗೀತೆಗಳನ್ನು ಆಲಿಸುವರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್, 9:10 ಕರ್ನಾಟಕ ರಾಜ್ಯ ಅರಣ್ಯ ಹಾಗೂ ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, 9:35 ಗಾನಗಂಗೆ, 10:30 ಸುನ್ಹೇರೇಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111, 12:05 ವನಿತಾ ವಿಹಾರ, ಗೌರಿ ಗಣೇಶನ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, ನಿರ್ಮಾಣ ಆಶಾ ಬೆಂಗಳೂರು ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸಂಚಿಕೆ, ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಈ ಕುರಿತು ಡಾಕ್ಟರ್ ಅವಿನಾಶ್ ಕಾಮತ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ, ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ, 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನ್ ಲೋಕೇಶ್ ಅವರು, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, 1:20 ಚಿತ್ರಗೀತೆಗಳು, 2:40 ಬಾಳ ಬೆಳಕು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ

ಸಂಪರ್ಕ ಅಧಿಕಾರಿ ಡಾ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 3 ಗಂಟೆಗೆ ಗುಲ್ಮೊಹರ್. 5:30ಕ್ಕೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15ಕ್ಕೆ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30ಕ್ಕೆ ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ. 6:51ಕ್ಕೆ ಕೃಷಿ ರಂಗ. ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾ ಶಾಲಿನಿ ಎಂ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ಆನಂತರ ಮಾಗಡಿ ತಾಲೂಕು ಕೋಟೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದ. ಗಮನಿಸಿ, ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ವಿಮೆನ್ಸ್ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಜೆ 7:30ರಿಂದ 7:34, 7:45ರಿಂದ 8:45 ಹಾಗೂ 9:15ರಿಂದ ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45ಕ್ಕೆ ಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಚಿಂತನೆಗಳ ಕುರಿತು ಮಾತನಾಡುತ್ತಾರೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ಎನ್ ಶೈಲಾ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 8:00ಗೆ ಸಿರಿಗಂಧ. 9:15ಕ್ಕೆ ಎಚ್ಆರ್ ಕೆ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 9:30ಕ್ಕೆ ರಾಷ್ಟೀಯ ರೂಪಕ ದೆಹಲಿ ಕೇಂದ್ರದಿಂದ. 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ. ಸುಮಿತ್ ಸಿಂಗ್ ಪದಂ ಅವರ ಸಿತಾರ್ ವಾದನವನ್ನ ಕೇಳುವರಿ. ಕಾರ್ಯಕ್ರಮ ಜಲಂಧರ್ ಕೇಂದ್ರದ ಕೊಡುಗೆ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.